ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ 15 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 5 ತಾರೀಕು ಶುಕ್ರವಾರ. ಈಗ ಸಮಯ 5:56:54. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭ ನುಡಿ. ಆಚಾರವೇ ಶ್ರೇಷ್ಠ ಎಂದು ಎಲ್ಲ ಮತಗಳು ಹೇಳುತ್ತವೆ. ಆಚಾರದಿಂದ ಧರ್ಮದ ದಾರಿ ತಿಳಿಯುತ್ತದೆ, ಧರ್ಮಾಚರಣೆಯಿಂದ ಆಯುಷ್ಯ ವೃದ್ಧಿಸುತ್ತದೆ. ಹೀಗೆಂದಿದೆ ಮಹಾಭಾರತ. ಶುಭ ನುಡಿ ಕೇಳಿದಿರಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ಚನ್ನಪ್ಪ ಅಂಗಡಿ, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, 7:15 ಭಾವಗೀತೆಗಳು, 7:50 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯ್, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ, 8:35 ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ನಿವೃತ್ತ ಇಂಜಿನಿಯರಿಂಗ್ ನಿರ್ದೇಶಕರಾದ ಪಿ ಮೈತ್ರೇಯಿ ಅವರೊಂದಿಗೆ ಸಂದರ್ಶನ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, 9:05 ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು, ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎಕೆ ಶಂಕರ್, 9:30 ಚಿತ್ರಸಿತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಈ ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಮಹಾರಾಜಪುರಂ ಸಂತಾನಂ ಅವರ ಹಾಡುಗಾರಿಕೆ, 10:30 ಗಾನ ಭಜನ, 11:00 ಗಾನ ಡಂಗುರ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹೋಂ ನಗರದ ಶ್ರೀ ವೈಭವ ಲಕ್ಷ್ಮೀ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹ ಹಿಮ್ಮುಖ ಈ ಕುರಿತು ಡಾ ಹರ್ಷಕುಮಾರ್ ಹೆಚ್ಚಲ್ ಅವರೊಡನೆ ಸಂದರ್ಶನ, 11:00 ಪ್ರಗತಿ ಪಥ ಇದರಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ, 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ. ಇನ್ನು ಇಂದು ಸಂಜೆಯ ಪ್ರಸಾರದಲ್ಲಿ 4:00 ಭಾವಗೀತೆಗಳು, 4:15 ಯುವವಾಣಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತು ಕಾರ್ಯಕ್ರಮ ದಿಕ್ಸೂಚಿ, ಪ್ರಸ್ತುತಿ ಸಂತೋಷ್ ಕೆಎನ್, 4:30

ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. 5 ಗಂಟೆಗೆ ಮಹಿಳಾ ಲೋಕ. ವಿಶ್ವ ಪರಿಸರ ದಿನದ ಪ್ರಯುಕ್ತ ರೂಪಕ ಪರಿಸರ ಉಳಿಸೋಣ ಬದುಕ ಬೆಳೆಸೋಣ. ರಚನೆ ಮತ್ತು ನಿರ್ಮಾಣ ವಿದ್ಯಾರಾವ್ ಕೆಎಲ್. ನಿರ್ವಹಣೆ ಪಿಎಂ ಜಗದೀಶ್. 5:30ಕ್ಕೆ ಚಿತ್ರಕಾವೇರಿ. 6:30ಕ್ಕೆ ಅವಲೋಕನ. 6:50ಕ್ಕೆ ಕೃಷಿರಂಗ. ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ ಹೆಚ್ಎಸ್ ಧರ್ಮರಾಜ ಅವರಿಂದ ಮಾಹಿತಿ. 7:20ಕ್ಕೆ ಸುದ್ದಿಜೊಂಪೆ. ಪ್ರಾಯೋಜಕರು ಉಳುವಾರು ಸಣ್ಣಮನೆ ರಾಮಚಂದ್ರ ಮತ್ತು ಸಂಸಾರ ಚೆಂಬು ಗ್ರಾಮ. 7:30ಕ್ಕೆ ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು. 8:00ಕ್ಕೆ ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:30ಕ್ಕೆ ಪ್ರಚಲಿತ ವಿದ್ಯಮಾನ. 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ. 10:30ಕ್ಕೆ ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತು ವಿಶೇಷ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:10:20. ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಬಸವಣ್ಣನವರ ವಚನ. ಅರಸರ ಮನೆಯಲ್ಲಿ ಅರಸೆಯ ಹಿಕ್ಕಿರುವುದರಿಂದ, ಹಾಡಿದ್ದಾರೆ ವಾಗ್ದೇವಿ ಮಧುಸೂದನ್.

ಇನ್ನು ಮುಂದೆ ಕೇಳೋಣ ಕನಕದಾಸರ ಕೀರ್ತನೆ. ಜಯಮಂಗಳಂ ನಿತ್ಯ ಶುಭಮಂಗಳಂ, ಹಾಡಿದ್ದಾರೆ ಎಂ ಬಾಲಮುರಳಿ ಕೃಷ್ಣ.

ಸುನಿತಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳೋಣ ಉಳ್ಳಿಯಡ ಡಾಟಿ ಪೂವಯ್ಯ ಅವರ ರಚನೆ ಚೆಂಬೆ ಬಿಳಿಯೂರುಲು ನೆಲೆ ನಿಂದ ತಾಯೇ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕೊಡಪಾಲು ಗಣಪತಿ ಅವರ ರಚನೆ ಬ್ರಹ್ಮಗಿರಿಲಿ ಹುಟ್ಟಿಹರ್ತ್ ಕಾವೇರಿ. ಗಾಯಕರು ಶ್ರುತಿ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:30 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಈಗ ಚಿಂತನ ಚೆನ್ನಪ್ಪ ಅಂಗಡಿ ಅವರಿಂದ.
1: ಪರಿಸರ ಇಂದು ಅತಿ ಹೆಚ್ಚು ಚರ್ಚೆಗೊಳಗಾಗುತ್ತಿರುವ ಮಾನವ ಜೀವನದ ಭಾಗವಾಗಿದೆ. ಏಕೆಂದರೆ ನಾವು ಪರಿಸರದ ಯಾವುದೋ ಒಂದು ಭಾಗವಾಗಿದ್ದೇವೆ. ನಾವೇ ಪರಿಸರವಲ್ಲ, ನಮ್ಮಿಂದ ಪರಿಸರವಾಗಿಲ್ಲ, ನಾವು ಪರಿಸರದಿಂದ ಆಗಿದ್ದೇವೆ. ನಮಗೆ ಪರಿಸರ ಅನಿವಾರ್ಯವಾಗಿದೆ, ನಾವು ಅದಕ್ಕೆ ಅನಿವಾರ್ಯವಲ್ಲ. ಈ ಪರಿಸರದಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿ ಹೀಗೆ ಅಸಂಖ್ಯ ಜೀವಿಗಳೊಂದಿಗೆ ಮನುಷ್ಯನೂ ಇದ್ದಾನೆ. ನಿಸರ್ಗ ಆಯಾ ಜೀವಿಗಳಿಗೆ ಅವುಗಳದ್ದೇ ಆದ ಪಾತ್ರವನ್ನು ನೀಡಿ ತನ್ನ ಪಾಡಿಗೆ ತಾನು ಇರುತ್ತದೆ. ಅದರ ಪಾಡಿಗೆ ಅದನ್ನು ಬಿಟ್ಟರೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಿಂದಿರಲು ಅದೂ ಬಿಡುತ್ತದೆ. ಪ್ರಕೃತಿ ನೀಡುವ ಅನುಭವಕ್ಕೆ ಪಾರವೇ ಇಲ್ಲ. ಪ್ರಕೃತಿ ವಿಜ್ಞಾನವು ಪ್ರಶ್ನಿಸುವ ಪದ್ಧತಿಗೆ ಸೇರಿದ ಜ್ಞಾನವಾಗಿದೆ. ಅದರ ತಿಳುವಳಿಕೆಯನ್ನು ಪಡೆದ ಮನುಷ್ಯ ತರ್ಕಿಸುವ ಸ್ವಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಪ್ರಕೃತಿಯೊಂದಿಗಿನ ಒಡನಾಟ ಮನುಷ್ಯನಿಗೆ ಸ್ವತಂತ್ರವಾಗಿ ಯೋಚಿಸುವ ಪಾಠವನ್ನು ಕಲಿಸುತ್ತದೆ. ಇದು ಜನಸಮುದಾಯದ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ಅಂತಹ ಸಾರ್ವಜನಿಕವು ಅನ್ಯಾಯ, ಅಕ್ರಮ, ಶೋಷಣೆ, ದಬ್ಬಾಳಿಕೆ ವಿರುದ್ಧ ಯಾವುದೇ ಸಂದರ್ಭದಲ್ಲಿ ಬಂಡೇಳುವ ಸಾಧ್ಯತೆ ಇರುತ್ತದೆ. ಬಹುಶಃ ಈ ಕಾರಣದಿಂದ ಆರಂಭಿಕ ನಾಗರಿಕತೆಗಳು ವಿಜ್ಞಾನ ಮತ್ತು ನಗರೀಕರಣವನ್ನು ಬೆಳೆಸಿದರೂ ಪ್ರಕೃತಿ ವಿಜ್ಞಾನವನ್ನು ಬೆಳೆಸಲಿಲ್ಲ. ಯಾರೋ ದುಡಿದಿದ್ದನ್ನು ಯಾರೋ ಕೂತು ತಿನ್ನುವುದು ಪ್ರಕೃತಿ ವಿರೋಧಿಯಾಗಿದ್ದು, ಇದನ್ನು ಅರಿತಾಗಲೆಲ್ಲ ಜಗತ್ತಿನಲ್ಲಿ ಕ್ರಾಂತಿಗಳಾಗಿವೆ. 1972 ಡಿಸೆಂಬರ್ 15 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ವಿಶ್ವ ಪರಿಸರ ದಿನವನ್ನು ಆಚರಿಸಬೇಕೆಂಬ ನಿರ್ಣಯವನ್ನು ಅಂಗೀಕರಿಸಿತು. ಮಾನವ ಪರಿಸರದ ಮೇಲಿನ ಸ್ಟಾಕ್ಹೋಮ್ ಸಮಾವೇಶ ನಡೆದ ಜೂನ್ 5 ಜಗತ್ತಿನಾದ್ಯಂತ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂಥದ್ದೊಂದು ದಿನವನ್ನು ಆಚರಿಸುವ ಹಿಂದಿನ ಮುಖ್ಯ ಉದ್ದೇಶ ಪರಿಸರ ಸಮಸ್ಯೆಗಳ ಕುರಿತಂತೆ ಜನರಲ್ಲಿ ಅರಿವು ಮೂಡಿಸುವುದು, ಜೊತೆಗೆ ಜಗತ್ತಿನಾದ್ಯಂತ ಪರಿಸರ ರಕ್ಷಣೆಗಾಗಿ ನಡೆಯುವ ಕೆಲಸ ಕಾರ್ಯಗಳನ್ನು ಬೆಂಬಲಿಸುವುದು. ಈ 5 ಪರಿಸರ ದಿನಾಚರಣೆ ತನ್ನದೇ ಆದ ಮಹತ್ವವನ್ನು ಪಡೆಯುತ್ತಾ ಬಂದಿದೆ. ಆಚರಣೆಗೆ ಒಂದು ನಿರ್ದಿಷ್ಟ ಗುರಿ ಇರಲಿ ಎನ್ನುವ ಉದ್ದೇಶದಿಂದ ಬಹುತೇಕ ಕಡೆ ಪರಿಸರ ದಿನಾಚರಣೆ ಒಂದು ಮುಖ್ಯ ಕಾರ್ಯಕ್ರಮವೆಂದರೆ ಗಿಡಗಳನ್ನು ನೆಡುವುದು, ಒಂದಷ್ಟು ಚರ್ಚೆ, ಸಂವಾದ, ಮೆರವಣಿಗೆ, ಉಪನ್ಯಾಸಗಳನ್ನು ನಡೆಸುವುದು, ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ, ಫಲಿತಾಂಶ, ಬಹುಮಾನ ಇತ್ಯಾದಿ. ಜನಸಾಮಾನ್ಯರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಇವೆಲ್ಲ ಕಾರ್ಯಕ್ರಮಗಳನ್ನು ನಡೆಸುವುದು ಅವಶ್ಯಕವಿದೆ. ಪರಿಸರ ರಕ್ಷಣೆಯಂತ ಗುರುತರ ಜವಾಬ್ದಾರಿಯನ್ನು ನಿರ್ವಹಿಸಲು ನಾಗರಿಕರಲ್ಲಿ ಒಗ್ಗಟ್ಟು ತರುವುದು ಕೂಡ ಅಷ್ಟೇ ಅಪೇಕ್ಷಣೀಯ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ನಡೆಯುವ ಇಂತಹ ಪ್ರಯತ್ನಗಳೆಲ್ಲವೂ ಸ್ವಾಗತಾರ್ಹ. ಆದರೆ ಮುಂದೇನು ಎಂಬ ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಳ್ಳದಿದ್ದರೆ ಈ ರೀತಿಯ ಆಚರಣೆಗೆ ಅರ್ಥ ಬರುವುದಿಲ್ಲ. ಆ ದಿನದ ಆಚರಣೆ ವರ್ಷಪೂರ್ತಿ ನಾವು ಪರಿಸರ ಕುರಿತಾಗಿ ನಿರಂತರ

0: ವಾಗಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಯೋಚಿಸಲು ಪ್ರೇರಣೆ ನೀಡುವಂತಾಗಬೇಕು. ಹೀಗೆಯೇ ಒಬ್ಬ ಸಣ್ಣ ಹುಡುಗಿ ಗಿಡಗಳಿಗೆ ನೀರುಣಿಸುವ ತಾಯಿಯ ಹಿಂದೆಂದೇ ಅಡ್ಡಾಡುತ್ತಿದ್ದಳು. ಅರಣ್ಯ ಇಲಾಖೆ ನರ್ಸರಿ ನಿರ್ವಹಿಸುತ್ತಿದ್ದ ತಾಯಿಯೊಂದಿಗಿನ ಓಡಾಟದಲ್ಲಿ ಗಿಡಮರಗಳ ಬಗೆಗೆ ಸಾಕಷ್ಟು ತಿಳಿದುಕೊಂಡಳು. ಆಕೆಯ ಅನುಭವವನ್ನು ಗುರುತಿಸಿದ ಇಲಾಖೆಯವರು ದಿನಗೂಲಿ ಕೆಲಸವನ್ನು ನೀಡಿದರು. ಗಿಡಮರ, ಹಣ್ಣು ಬೀಜ, ಅವುಗಳನ್ನು ಬೆಳೆಸುವ ರೀತಿ, ಔಷಧಿ ಗುಣ, ಇತರೆ ಉಪಯೋಗಗಳು ಮುಂತಾದ ಮಾಹಿತಿಯನ್ನು ಓದು ಬರಹ ಬಾರದ ಆಕೆ ತಲೆಯಲ್ಲಿ ಸಂಗ್ರಹಿಸಿಟ್ಟುಕೊಂಡಳು. 35 ವರ್ಷ ದಿನಗೂಲಿ ನೌಕರಳಾಗಿ ಕೆಲಸ ಮಾಡಿದ ಮೇಲೆ ಖಾಯಂಮಾತಿ ದೊರಕಿಸಿಕೊಂಡಳು. ವರ್ಷಕ್ಕೆ ಸುಮಾರು 30,000 ಗಿಡಗಳನ್ನು ನೆಡುತ್ತಿದ್ದಳು. ಅರಣ್ಯ ರಕ್ಷಣೆಗಾಗಿ ಎಂತೆಂತಹ ಸಾಹಸಕ್ಕೂ ಕೈ ಹಾಕಿದ ಅವಳನ್ನು ವೃಕ್ಷಮಾತೆ ಎಂದು ಕರೆಯಲಾಯಿತು. ಪರಿಸರ ರಕ್ಷಣೆಗಾಗಿ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಸರ್ಕಾರ ಆಕೆಗೆ ಪ್ರಶಸ್ತಿಯನ್ನೂ ನೀಡಿತು. ಆಕೆಯೇ ಉತ್ತರ ಕನ್ನಡ ಜಿಲ್ಲೆಯ ಪದ್ಮಶ್ರೀ ತುಳಸವ್ವ. ಪರಿಸರ ರಕ್ಷಣೆಯಾಗುವುದು ಇಂತಹ ಸಮರ್ಪಣಾ ಭಾವದ ವ್ಯಕ್ತಿಗಳಿಂದಲೇ ಎಂದು ತಿಳಿಯಬೇಕು. ಒಂದು ಅಂದಾಜಿನ ಪ್ರಕಾರ ಈ ಭೂಮಿಯ ಮೇಲಿನ 4,500 ಲಕ್ಷ ಹೆಕ್ಟೇರ್ ಕಾಡು ನಾಶವಾಗಿದೆ. ಜಾಗತಿಕ ತಾಪಮಾನ ಸರಾಸರಿ 1.1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇದರಿಂದ ಹಿಮಬಂಡೆಗಳು ಕರಗಿ ನದಿಗಳಲ್ಲಿ ಪ್ರವಾಹ ಉಂಟಾಗುತ್ತಿದೆ. ಕುಡಿಯುವ ನೀರಿಗೆ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಣಿ ಪಕ್ಷಿಗಳಲ್ಲದೆ ಸಸ್ಯ ಪ್ರಭೇದಗಳು ಅಪಾಯದ ಅಂಚಿಗೆ ಬಂದು ನಿಂತಿವೆ. ಕೃಷಿ ಪರಿಸರದಲ್ಲಿ ಭೂ ಅವನತಿಯೊಂದಿಗೆ ಲೆಕ್ಕಕ್ಕೆ ಸಿಗದಷ್ಟು ಮಾಲಿನ್ಯವಾಗಿದೆ. ಒಟ್ಟಾರೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯು ವಾಸಯೋಗ್ಯವಾಗುವ ಅರ್ಹತೆಯನ್ನು ಕಳೆದುಕೊಳ್ಳುತ್ತಿದೆ. ಇದಕ್ಕೆಲ್ಲ ಪರಿಹಾರವೆಂದರೆ ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು, ಸಹಜ ಬದುಕನ್ನು ನಡೆಸುವುದು, ಇಂಗಾಲದ ಅನಿಲ ಪ್ರಮಾಣವನ್ನು ತಗ್ಗಿಸುವುದು, ನವೀಕರಿಸಬಹುದಾದ ಇಂಧನಗಳನ್ನು ಬಳಸುವುದು, ಪರಿಸರ ಸ್ನೇಹಿ ಕೃಷಿಯನ್ನು ರೂಢಿಸಿಕೊಳ್ಳುವುದು, ವಿಷಕಾರಿಕ ರಸಾಯನಿಕಗಳ ಬಳಕೆ ಕಡಿತಗೊಳಿಸುವುದು, ಇನ್ನೂ ಮುಂತಾದ ಕ್ರಮಗಳನ್ನು ಜಾರಿಗೆ ತರಬೇಕಾಗಿದೆ. ಮಕ್ಕಳು, ಯುವಜನಾಂಗ ಮತ್ತು ಜನಸಾಮಾನ್ಯರಲ್ಲಿ ಪರಿಸರ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕು. ಈ ಸೃಷ್ಟಿಯ ವಿಕಾಸದಲ್ಲಿ ಮನುಷ್ಯ ಕೊನೆಯದಾಗಿ ಬಂದು ಪರಿಸರ ಸೇರಿಕೊಂಡ ಪ್ರಾಣಿ ಎಂಬುದನ್ನು ಎಂದೆಂದಿಗೂ ನೆನಪಿಡಬೇಕು.
1: ಇದುವರೆಗೆ ಚನ್ನಪ್ಪ ಅಂಗಡಿಯವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35, 15 ಸೆಕೆಂಡ್ಗಳು. ಈಗ ಕೇಳೋಣ ರೈತರಿಗೆ ಸಲಹೆ.
1: ಕಾಫಿ ಬೆಳೆನಲ್ಲಿ ನಾವು ಉತ್ತಮವಾದಂಥ ಇಳುವರಿಯನ್ನು ಪಡಿಬೇಕಾದರೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾದಂಥದ್ದು. ಜೂನ್ ತಿಂಗಳಿನಲ್ಲಿ ನಾವು ಹವಾಮಾನ ಪರಿಸ್ಥಿತಿಯನ್ನು ನೋಡಿಕೊಂಡು ಪೋಷಕಾಂಶಗಳ ನಿರ್ವಹಣೆಯನ್ನು ಪ್ರಾರಂಭಿಸಬೇಕಾಗತ್ತೆ. ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗತ್ತೆ. ಈಗ ಮುಖ್ಯವಾಗಿ ಎಕರೆಗೆ 400 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂಥ, ಹಾಗೆಯೇ 5 ಅಡಿ 5 ಅಡಿ ಅಂತರದಲ್ಲಿ ಈ ಸಸಿಗಳನ್ನು ನಾಟಿ ಮಾಡಿರುವಂಥ ಅರೇಬಿಕಾ ತೋಟಗಳಿಗೆ ಪ್ರತಿ ಎಕರೆಗೆ ನಾವು 65 ಕಿಲೋಗ್ರಾಂನಷ್ಟು ಯೂರಿಯಾ, 150 ಕಿಲೋಗ್ರಾಂನಷ್ಟು ಶಿಲಾರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇವುಗಳನ್ನು ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ 150 ಗ್ರಾಂನಷ್ಟು ಈ ಪೋಷಕಾಂಶ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಅದೇ ಅರೇಬಿಕಾದಲ್ಲೇ ಪ್ರತಿ ಎಕರೆಗೆ 600 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂತಹ, ಹಾಗೆಯೇ 5 ಅಡಿ 5 ಅಡಿ ಅಂತರದಲ್ಲಿ ಈ ಗಿಡಗಳನ್ನು ನಾಟಿ ಮಾಡಿರುವಂಥ ತೋಟದಲ್ಲಿ ನಾವು ಪ್ರತಿ ಎಕರೆಗೆ 87 ಕಿಲೋಗ್ರಾಂನಷ್ಟು ಯೂರಿಯಾ, 194 ಕಿಲೋಗ್ರಾಂನಷ್ಟು ಶಿಲಾರಂಜಕ ಮತ್ತು 67 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಈ ಗೊಬ್ಬರಗಳನ್ನು ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ 200 ಗ್ರಾಂನಷ್ಟು ನಾವು ಗೊಬ್ಬರದ ಮಿಶ್ರಣವನ್ನು ಕೊಡಬೇಕಾಗತ್ತೆ. ರೋಬಸ್ಟಾದಲ್ಲಾದರೆ ಪ್ರತಿ ಎಕರೆಗೆ 500 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂತಹ, 8 ಅಡಿ 8 ಅಡಿ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಿರುವಾಗ ಮೊದಲನೇ ಸುತ್ತಿನ ಗೊಬ್ಬರವನ್ನು ಕೊಡುವಾಗ 75 ಕಿಲೋಗ್ರಾಂನಷ್ಟು ಯೂರಿಯಾ, 175 ಕಿಲೋಗ್ರಾಂನಷ್ಟು ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟು, 59 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷ್, ಇವುಗಳ ಮಿಶ್ರಣವನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಪ್ರತಿ ಗಿಡಕ್ಕೆ 400 ಗ್ರಾಂನಷ್ಟು ಈ ರಸಗೊಬ್ಬರದ ಮಿಶ್ರಣವನ್ನು ನಾವು ನೀಡಬೇಕಾಗತ್ತೆ. ರೋಬಸ್ಟಾದಲ್ಲೇ ಪ್ರತಿ ಎಕರೆಗೆ 700 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂತಹ, 8 ಅಡಿ 8 ಅಡಿ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಿರುವಂಥ ತೋಟದಲ್ಲಿ ಎರಡನೇ ಸುತ್ತಿನ ಗೊಬ್ಬರವನ್ನು ಕೊಡುವಂಥವರು ಪ್ರತಿ ಎಕರೆಗೆ 65 ಕಿಲೋಗ್ರಾಂನಷ್ಟು ಯೂರಿಯಾ, 144 ಕಿಲೋಗ್ರಾಂನಷ್ಟು ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟು, 50 ಕಿಲೋಗ್ರಾಂ

0: ಒಂದಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನ ಮಿಶ್ರಣ ಮಾಡಿಕೊಂಡು ಪ್ರತಿ ಕಾಫಿ ಗಿಡಕ್ಕೆ 350 ಗ್ರಾಮ್ನಷ್ಟು ಈ ರಸಗೊಬ್ಬರದ ಮಿಶ್ರಣವನ್ನು ನೀಡಬೇಕಾಗತ್ತೆ. ಎಳೆಯ ಅಥವಾ ಚಿಕ್ಕ ಕಾಫಿ ಗಿಡಗಳಿಗೆ ಈ ಮುಂಗಾರಿನ ಪ್ರಾರಂಭದಲ್ಲಿ ಗೊಬ್ಬರವನ್ನು ಹವಾಮಾನ ಪರಿಸ್ಥಿತಿಯನ್ನು ನೋಡಿಕೊಂಡು ಕೊಡಬೇಕಾಗತ್ತೆ. ವಿಶೇಷವಾಗಿ ನಾವು ಸಂಕೀರ್ಣ ಗೊಬ್ಬರಗಳನ್ನು ಬಳಸ್ಕೋಬಹುದು. ಅವುಗಳಲ್ಲಿ 20-20-0-13, 19-19-19 ಅಥವಾ 17-17-17 ಈ ಗೊಬ್ಬರಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸ್ಕೋಬಹುದು. ಅರಿಬೇಕಾಗಾದರೆ ಪ್ರತಿ ಗಿಡಕ್ಕೆ 50-75 ಗ್ರಾಮ್ನಷ್ಟು ಈ ಸಂಕೀರ್ಣ ರಸಗೊಬ್ಬರವನ್ನು ಕೊಡಬೇಕಾಗತ್ತೆ. ರೋಬಸ್ಟಾಗಾದರೆ ಪ್ರತಿ ಗಿಡಕ್ಕೆ 100-125 ಗ್ರಾಮ್ನಷ್ಟು ಸಂಕೀರ್ಣ ಗೊಬ್ಬರವನ್ನು ಕೊಡಬೇಕಾಗತ್ತೆ. ರಸಗೊಬ್ಬರಗಳನ್ನು ಕೊಡೋದಕ್ಕಿಂತ ಮೊದಲು ಕೆಲವು ಅಂಶಗಳನ್ನು ಗಮನಿಸಬೇಕು. ಕಳೆ ಮತ್ತು ಕಂಬ ಚಿಗುರುಗಳನ್ನು ತೆಗೆಯುವಂಥ ಕೆಲಸವನ್ನು ನಾವು ಪೂರ್ಣ ಮಾಡಿರಬೇಕಾಗತ್ತೆ. ಕಾಫಿ ಗಿಡದ ಕೆಳಗಿರುವಂಥ ತರಗೆಲೆಯನ್ನು ಅದರ ಬುಡದ ಕಡೆಗೆ ಗುಡಿಸಬೇಕು. ಇನ್ನು ಫೋರ್ಕನ್ನು ನಾವು ಬಳಸಿ ಮುಖ್ಯ ಕಾಂಡದಿಂದ ಸುಮಾರು 1.5-2 ಅಡಿಯಷ್ಟು ದೂರದಲ್ಲಿರುವಂಥ ಮಣ್ಣನ್ನು ನಿಧಾನವಾಗಿ ಕೆದಕಬೇಕು. ಗೊಬ್ಬರವನ್ನು ಗೊತ್ತುಪಡಿಸಿದಂಥ ಪ್ರದೇಶದೊಳಗೆ ವಿಶಾಲವಾದ ವೃತ್ತಾಕಾರದ ಒಂದು ಪಟ್ಟಿ ರೀತಿಯಲ್ಲಿ ನಾವು ಒಂದೇ ಸಮನಾಗಿ ಹರಡಬೇಕಾಗತ್ತೆ. ರಸಗೊಬ್ಬರವನ್ನು ಕೊಟ್ಟ ನಂತರ ಮಣ್ಣನ್ನು ಎಚ್ಚರಿಕೆಯಿಂದ ಪುನಃ ಕೆದಕಬೇಕಾಗತ್ತೆ. ಮತ್ತು ಮಣ್ಣಿನ ಜೊತೆಯಲ್ಲಿ ರಸಗೊಬ್ಬರ ಚೆನ್ನಾಗಿ ಮಿಶ್ರಣ ಆಗಿದೆ ಅನ್ನೋದನ್ನು ನಾವು ಖಚಿತಪಡಿಸ್ಕೋಬೇಕು. ಕೊನೆಯದಾಗಿ ಈ ರಸಗೊಬ್ಬರವನ್ನು ನೀಡಿರುವಂಥ ಪ್ರದೇಶವನ್ನು ತರಗೆಲೆಯಿಂದ ಒಂದು ರೀತಿ ಪದರನ್ನು ನಾವು ಅದರ ಮೇಲೆ ಹಾಕಬೇಕಾಗತ್ತೆ, ಮುಚ್ಚಬೇಕಾಗತ್ತೆ. ಈ ರೀತಿ ರಸಗೊಬ್ಬರ ನೀಡುವಂಥ ವಿಧಾನ ಹೆಚ್ಚು ಪರಿಣಾಮಕಾರಿ, ಏಕೆಂದರೆ ಇದು ಪೋಷಕಾಂಶಗಳ ಕೊಚ್ಚಣೆಯನ್ನು ಕಡಿಮೆ ಮಾಡುತ್ತೆ. ಪೋಷಕಾಂಶಗಳು ಕಾಫಿ ಗಿಡಗಳಿಗೆ ಲಭ್ಯ ಆಗುವ ರೀತಿಯಲ್ಲಿ ಈ ಒಂದು ವಿಧಾನ ಮಾಡುತ್ತೆ. ಕಡಿದಾದ ಇಳಿಜಾರನ್ನು ಹೊಂದಿರುವಂಥ ಪ್ರದೇಶದಲ್ಲಿ ನಾವು ಈ ಗೊಬ್ಬರವನ್ನು ಕೊಡುವಾಗ ಕೆಲವು ಮಾರ್ಪಾಡುಗಳನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಎತ್ತರದ ಭಾಗದಲ್ಲಿ ಕಾಂಡದ ಸುತ್ತಲೂ ಕುದುರೆ ಲಾಳಾಕಾರದಲ್ಲಿ ಈ ರಸಗೊಬ್ಬರಗಳನ್ನು ಹಾಕಬೇಕಾಗತ್ತೆ. ಇನ್ನು ಕಾಫಿ ಗಿಡಗಳಿಂದ ವಿಶೇಷವಾಗಿ ಆ ರೆಕ್ಕೆಗಳಿಂದ ನೀರು ತೊಟ್ಟಿಕ್ಕುವಂಥ ವೃತ್ತದ ವಿಧಾನವನ್ನು ಅನುಸರಿಸಿ ನಾವು ಸಮತಟ್ಟಾದ ಭೂಮಿನಲ್ಲಿ ಸ್ವಲ್ಪ ಇಳಿಜಾರಿರುವಂಥ ಭೂಮಿನಲ್ಲಿ ರಸಗೊಬ್ಬರಗಳನ್ನು ಕೊಡ್ಬೋದು. ಅದೇ ಸ್ವಲ್ಪ ಇಳಿಜಾರಾಗಿರುವಂಥ ಪ್ರದೇಶದಲ್ಲಿ ನಾವು ಈ ಕುದುರೆ ಲಾಳಾಕಾರದ ರೀತಿಯಲ್ಲಿ ಪಟ್ಟಿಯಲ್ಲಿ ಗೊಬ್ಬರವನ್ನು ಹಾಕಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:50 ಕೃಷಿ ರಂಗ, ಇದರಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ HS ಧರ್ಮರಾಜ್ ಅವರಿಂದ ಮಾಹಿತಿ.
2: ಹಿಂಗ್ಯಾಕ ಯವ್ವ, ನಿಮ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವು

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಆಕಾಶವಾಣಿಗೆ 90ರ ಸಂಭ್ರಮ,
0: ಮಾಹಿತಿ ಶಿಕ್ಷಣ ಮನರಂಜನೆ, ಸ್ಥಳೀಯ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ,
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ,
3: ಆಕಾಶವಾಣಿಯ ಅಂತರಾಳ.
1: ಆಕಾಶ ಬುಟ್ಟಿ,
3: ಆಕಾಶ ಬುಟ್ಟಿ
1: ಆಲಿಸಿ ಆಕಾಶ ಬುಟ್ಟಿ.
0: ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:45 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
1: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರತಿಮಾ ಜೋಶಿ, ವಕೀಲರು ಮತ್ತು ನ್ಯಾಯ ಸಂವಿಧಾನ ಫೆಲೋ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸಾಮಾನ್ಯವಾಗಿ ಕಾಡಿನ ಬಳಿ ಕಾಡು ಪ್ರಾಣಿಗಳು ಇರ್ತವೆ, ಅದರಿಂದ ಜನಸಾಮಾನ್ಯರಿಗೆ ಕೆಲವು ಸಲ ಸಮಸ್ಯೆ ಆಗುತ್ತೆ. ಅಕ್ಕಪಕ್ಕದಲ್ಲಿ ಜಮೀನು ಇರ್ತವೆ, ಬೆಳೆ ನಾಶ ಮಾಡ್ತವೆ, ಅಥವಾ ಜೀವನಕ್ಕೆ ಇನ್ನೊಂದು ಏನಾದರೂ ಅಪಾಯ ಆಗ್ಬೋದು. ಪ್ರಾಣಿಗೆ ಬಲಿಯಾಗುವಂತಹ ಘಟನೆಗಳು ಕೂಡ ಇವತ್ತು ನೋಡ್ತಾ ಇದ್ದೀವಿ. ಪ್ರಾಣಿಗಳನ್ನು ಓಡಿಸಲು ಅಥವಾ ಏನಾದರೂ ಹೊಡೆದ್ರೆ ಕೊಂದರೆ ಕಾನೂನಿನಡಿಯಲ್ಲಿ ಏನಾಗುತ್ತೆ ಅಂತೇಳಿ ಅಕ್ಕಪಕ್ಕ ಜನರಿಗೆ ಈಗ ಸ್ವಲ್ಪ ಗೊತ್ತಿದೆ. ಆದರೂ ಕೂಡ ಅದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಅನ್ನೋದು ಕೂಡ ನಾವು ತಿಳ್ಕೋಬೇಕಾಗಿದೆ. ಪ್ರಾಣಿಗಳಿಂದ ಜನರಿಗೆ ಉಂಟಾದಂಥ ನಷ್ಟವನ್ನು ಹೇಗೆ ಪರಿಹಾರ ಪಡ್ಕೊಳ್ಬೇಕು ಅಂತ ಅನ್ನೋ ವಿಷಯವನ್ನು ನಾವು ಇವತ್ತು ತಿಳ್ಕೋಬೇಕಾಗಿದೆ. ಮೇಡಮ್, ತಾವು ದಯವಿಟ್ಟು ಈ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಾ?
2: ಮೊದಲನೇದಾಗಿ, ಕಾಡು ಪ್ರಾಣಿಗಳನ್ನು ಕೊಲ್ಲುವುದು ಕಾನೂನಿನ ವಿರುದ್ಧ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಹುಲಿ, ಆನೆ, ಚಿರತೆ ಮುಂತಾದ ಸಂರಕ್ಷಿತ ಪ್ರಾಣಿಗಳನ್ನು ಕೊಂದರೆ ಕನಿಷ್ಠ 3 ವರ್ಷ ಜೈಲು, ಗರಿಷ್ಠ 7 ವರ್ಷ ಜೈಲು ಮತ್ತು 25,000 ದಂಡವನ್ನು ವಿಧಿಸಬಹುದು. ಮತ್ತೆ ಮರು ಅಪರಾಧ ಆದಲ್ಲಿ ಇನ್ನೂ ಶಿಕ್ಷೆ ಹೆಚ್ಚಾಗಬಹುದು. ಓಡಿಸಲು ಹೋದರೆ ಪ್ರಾಣಿ ಸತ್ರೆ, ಅದು ಕೂಡ ಪ್ರಕರಣವನ್ನ ದಾಖಲು ಮಾಡಬಹುದು.
1: ಸಹಜವಾಗಿ ಏನೋ ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಅಲ್ಲಿ ಇನ್ನೊಂದೇನೋ ಸಮಸ್ಯೆ ಆಗಬಹುದು. ಆದರೆ ಈಗ ಆ ಸಂದರ್ಭದಲ್ಲಿ ಈಗ ಆನೆಗಳಾಗಲಿ ಬೇರೆ ನವಿಲುಗಳಾಗಲಿ ಈ ಬೆಳೆ ನಾಶ ಮಾಡ್ತವೆ ನೋಡಿ, ಬೆಳೆ ನಾಶಕ್ಕೆ ಪರಿಹಾರ ಏನಾದರೂ ಸಿಗತ್ತಾ?
2: ಸಿಗತ್ತೆ ಸರ್, ಬೆಳೆ ನಾಶಕ್ಕೆ ಪರಿಹಾರ ಸಿಗತ್ತೆ. ಇದು ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಯೋಜನೆ ಅಂತ ಇದೆ. ಅದರಡಿಯಲ್ಲಿ ಬೆಳೆ ನಾಶಕ್ಕೆ ಪರಿಹಾರ, ಜಾನುವಾರು ಸಾವಾದರೆ ಅದಕ್ಕೆ ಪರಿಹಾರ, ಮನುಷ್ಯರಿಗೆ ಗಾಯ ಅಥವಾ ಅವರ ಸಾವಾದರೆ ಅವರಿಗೂ ಪರಿಹಾರ ಸಿಗುತ್ತೆ ಸರ್.
1: ಹೇಗೆ ಈಗ ಈ ಪರಿಹಾರ ಪಡಿಬೇಕಂತಂದ್ರೆ ಏನ್ ಮಾಡಬೇಕು ಸಾಮಾನ್ಯರು?
2: ತಕ್ಷಣನೇ ಹತ್ತಿರದ ಅರಣ್ಯ ಇಲಾಖೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ್ರೆ, ಯಾವ ಪ್ರಾಣಿ ನುಗ್ಗಿದೆ ಅಂತ ಅವರಿಗೆ ಕರೆ ಮಾಡಿ ಹೇಳಿದ್ರೆ ಅವರು ಬಂದು ಅದನ್ನ ಕಾಪಾಡ್ತಾರೆ. ಬೆಳೆ ನಾಶ ಆಗಿದ್ರ ಫೋಟೋ ಇದ್ರೆ ಅದನ್ನ ತಗೋಬೇಕು. ಆಮೇಲೆ ಅರ್ಜಿ ಸಲ್ಲಿಸಿದ್ರೆ

0: ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಬಂದು ತಪಾಸಣೆ ಮಾಡಿ ಪರಿಹಾರವನ್ನು ನಿರ್ಧರಿಸ್ತಾರೆ.
1: ಅಂದರೆ ಪ್ರಾಣಿಗಳನ್ನು ಸುರಕ್ಷಿತವಾಗಿ ಓಡಿಸಲು ಸಹಾಯ ಮಾಡಬೇಕು ಅಂತ ಅನ್ನೋದನ್ನು ಒಂದು ತಿಳ್ಕೊಳ್ಬೇಕು, ಮತ್ತು ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಪರಿಹಾರ ಇದೆ ಅಂತ ಅನ್ನೋ ಅಂಶ ಕೂಡ ಇವತ್ತು ನಮಗೆ ಗೊತ್ತಾಯಿತು. ಮತ್ತು ದಾಖಲೆಗಳನ್ನು ಸಾಮಾನ್ಯವಾಗಿ ಇಟ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ಜಾಗೃತಿ ಇಟ್ಕೊಂಡು ಪ್ರಾಣಿಗಳು ಮತ್ತು ಮನುಷ್ಯರು ಅವರ ಎರಡೂ ಇಬ್ಬರ ಒಂದು ಸಂಘರ್ಷವನ್ನು ನಾವು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಅರಣ್ಯ ಇಲಾಖೆ ಜೊತೆಗೆ ಜನಸಾಮಾನ್ಯರು ಕೂಡ ಸಹಕರಿಸಬೇಕು ಅಂತ ಸಂದರ್ಭದಲ್ಲಿ, ಯಾಕಂದರೆ ಎಲ್ಲ ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ, ಅದನ್ನು ತಿಳ್ಕೊಂಡು ಇರಬೇಕಾಗತ್ತೆ. ಅಕಸ್ಮಾತ್ ನಾವೇ ಏನಾದರೂ ಪ್ರಾಣಿಗಳನ್ನು ಕೊಂದರೆ, ಭೇಟಿಯಾಡಿದರೆ ಅಥವಾ ಇನ್ನೊಂದು ಏನಾದರೂ ತೊಂದರೆ ಕೊಟ್ಟರೆ ನಾವು ಶಿಕ್ಷೆಗೆ ಬಾಧ್ಯರಾಗಿರ್ತೀವಿ, ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ആകാശവാണി മടിക്കേരി.
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
7: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
8: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, 2nd ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.

0: ಸರಿಸಲಿ.
1: ಮರವೊಂದು ನಮ್ಮಿಂದ ಬಯಸುವುದು ಅತ್ಯಲ್ಪ, ನಮಗೆ ನೀಡುವುದು ಅಪಾರ.
2: ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ.
0: ತಿಳಿ

0: ಮರಗಿಡಗಳನ್ನು ಮಕ್ಕಳಂತೆಯೇ ಕಾಪಾಡಿ ಬೆಳೆಸುವುದರಲ್ಲಿ ಅಪಾರವಾದ ಸಂತೋಷವಿದೆ. ಸಮುದಾಯದ ಒಳಿತಿದೆ. ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಇದೆ. ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ.
1: ನಾನೊಬ್ಬ ಮಾಡಿದರೇನು ಬಂತು, ನನಗ್ಯಾಕೆ ಇಲ್ಲದ ಉಸಾಬರಿ? ಇಂಥ ಧೋರಣೆ ನಮ್ಮ ನಡವಳಿಕೆಯನ್ನು ನಿರ್ಧರಿಸದಿರಲಿ.

0: ಪ್ರೀತಿಯ ಶ್ರೋತೃಗಳೇ,
1: ನೆನಪಿನ ಬುತ್ತಿ.
2: ನಾನು ಆ್ಯಕ್ಚುಲಿ 36 ವರ್ಷ ಸೇವೆ ಮಾಡಿ ಅಂದರೆ ನಾನು ಜನರಿಗೆ ಸೇವೆ ಮಾಡಿದ್ದೀನಿ. ಸಂಬಳ ಸಿಕ್ಕಿರ್ಬೋದು, ಅದು ಬೇರೆ ವಿಷಯ. ನಾನು

0: ಪ್ರೀತಿಯ ಶ್ರೋತೃಗಳೇ,
1: ನೆನಪಿನ ಬುತ್ತಿ.
2: ನೂರೊಂದು ನೆನಪು.
3: ನಾನು ಆ್ಯಕ್ಚುಲಿ 36 ವರ್ಷ ಸೇವೆ ಮಾಡಿ ಅಂದರೆ ನಾನು ಜನರಿಗೆ ಸೇವೆ ಮಾಡಿದ್ದೀನಿ. ಸಂಬಳ ಸಿಕ್ಕಿರ್ಬೋದು, ಅದು ಬೇರೆ ವಿಷಯ. ನಾನು ನಮ್ಮ ಒಂದು ಇಕ್ವಿಪ್ಮೆಂಟ್ ವರ್ಕ್ ಆಗಿಲ್ಲ ಅಂದರೆ ಇರುವ ಟೆನ್ಷನ್, ಆ ಟೆನ್ಷನ್ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ.
0: ನಾಳೆ ಬೆಳಿಗ್ಗೆ 9:05 ಮೂಡಿ ಬರಲಿದೆ
1: ನೆನಪಿನ ಬುತ್ತಿ.
0: ಆಕಾಶವಾಣಿಯಲ್ಲಿ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದಂತಹ ಅಭಿಯಂತರ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಹಾಗೂ ಕಡೆಯ ಕಾರ್ಯಕ್ರಮ ನಿಮಗಾಗಿ.
4: ಅದು ಛಲದಿಂದ
3: ಸ್ಯಾಟಿಸ್ಫ್ಯಾಕ್ಷನ್, ಅದು ನಮ್ದೊಂದು ಸ್ಯಾಟಿಸ್ಫೈ ಸಿಗುತ್ತೆ. ನಿಮ್ಗೆ ಅದು ಗೊತ್ತಾಗುತ್ತೆ ಗೊತ್ತಿಲ್ಲ, ನಾವೊಂದು ಕೆಲಸ ಮಾಡಿ ಕಂಪ್ಲೀಟ್ ಮಾಡಿ ಖುಷಿಯಾಗಿ ಮನೆಗೆ ಹೋಗುವಾಗ ನಮಗೆ ಯು ಆರ್ ಗೆಟಿಂಗ್ ಎ ಒಂದು ಫೀಲಿಂಗ್ ಇರುತ್ತೆ ನೋಡಿ, ಅದೇ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ.
1: ನೆನಪಿನ ಬುತ್ತಿ
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ಓ, ಇಷ್ಟೆಲ್ಲ ನಾನು ಮಾಡಿದೆಲ್ಲ ಅಂತ ಖುಷಿ.
5: ಆಕಾಶವಾಣಿ ಮಡಿಕೇರಿ, ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
6: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕೋ ನರೇಂದ್ರ ದತ್ತ ಸೇಮವಾಲಃ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಗುಜರಾತಸ್ಯ ದಮನಕ್ಷೇತ್ರಸ್ಯ ಭ್ರಮಣಂ ಕರಿಷ್ಯತಿ. ಸಹ ಸೂರತ್ ನಗರೆ ರಾಜಮಾರ್ಗಸ್ಯ ವಿದ್ಯುದುತ್ಪಾದನ ಪ್ರಕಲ್ಪಸ್ಯ ಔದ್ಯಮಿಕ ಕ್ಷೇತ್ರಸ್ಯ ಚ ಕೃತೆ 8,18,000 crore rupees ಬಹುವಿಧ ವಿಕಾಸ ಪರಿಯೋಜನಾನಾಂ ಸಮರ್ಪಣಂ ಶಿಲಾನ್ಯಾಸಂಚ ಕರಿಷ್ಯತಿ. ಶ್ರೀ ಮೋದಿ ಸೂರತ್ ನಗರೆ 200 ಶಯ್ಯಾ ಯುಕ್ತಂ ESIC ಇತಿ ಚಿಕಿತ್ಸಾಲಯಂ ಅಪಿ ಉದ್ಘಾಟಯಿಷ್ಯತಿ, ಯತ್ ವಿಶಿಷ್ಟ ಕ್ಷೇತ್ರೇಷು ಆಧುನಿಕ ಮಾಧ್ಯಮಿಕ ಸ್ವಾಸ್ಥ್ಯ ಸೇವಾಃ ಪ್ರದಾಸ್ಯತಿ. ಪ್ರಧಾನಮಂತ್ರಿ ಗುಜರಾತ್ ಸರ್ವಕಾರಸ್ಯ ಅನೇಕೇಷಾಂ ಮಹತ್ವಪೂರ್ಣಾನಾಂ ಉಪಕ್ರಮಾಣಾಂ ಉದ್ಘಾಟನಮಪಿ ಕರಿಷ್ಯತಿ, ಯೇಷು ಆಧುನಿಕ ವಿದ್ಯುತ್ ವಿತರಣ ಉನ್ನಯನಂ ಉನ್ನತ ಅಪಶಿಷ್ಟ ವ್ಯಯನಂ ಪೆಟ್ರೋಲಿಯಂ ಚೇತ್ಯಾದೀನಿ ಅಂತರ್ಭವಂತಿ. ಸಾಯಂಕಾಲೆ ಪ್ರಧಾನಮಂತ್ರಿ ಮೋದಿ ದಮನನಗರಂ ಗತ್ವಾ ಪ್ರಾಯಃ 70,900 crore rupees ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಕರಿಷ್ಯತಿ. ಏತಾಸು ಪರಿಯೋಜನಾಸು ಸ್ವಾಸ್ಥ್ಯಸೇವಾ, ನಾಗರಿಕ ವಿಮಾನಯಾನಂ, ಪರ್ಯಟನಂ, ಅವಸಂರಚನಾ, ಸಂಪರ್ಕಃ, ಜನಕಲ್ಯಾಣಂ ಇತ್ಯಾದೀನಿ ವಿವಿಧ ಕ್ಷೇತ್ರಾಣಿ ಸಮ್ಮಿಲಿತಾನಿ ಸಂತಿ. ಪ್ರಧಾನಮಂತ್ರಿ ನಮೋ ವಿಮಾನಸ್ಥಾನಕಸ್ಯ ನಮೋ ಚಿಕಿತ್ಸಾಲಯಸ್ಯ ಚ ನೂತನ ಭವನಸಹಿತಂ ಪ್ರಾಯಃ 43,300 crore rupees ಪರಿಯೋಜನಾನಾಂ ಉದ್ಘಾಟನಂ ಸಂಪರ್ಕಂ ಚ ಅಪಿ ಕರಿಷ್ಯತಿ. ನೂತನ ವಿಮಾನಸ್ಥಾನಕ ಟರ್ಮಿನಲ್ ಇತ್ಯನೇನ ಕ್ಷೇತ್ರೀಯ ವಾಯು ಸಂಪರ್ಕಃ ಮಹತ್ವಪೂರ್ಣ ರೂಪೇಣ ವರ್ಧಿಷ್ಯತಿ, ಅಪಿ ಚ ಅಸ್ಯ ಪ್ರದೇಶಸ್ಯ ಆರ್ಥಿಕ ವೃದ್ಧಿ ಚ ಸುಕರಾ ಭವಿಷ್ಯತಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ಯೇತತ್ ದ್ವೈಮಾಸಿಕ್ಯಾಃ ಮೌದ್ರಿಕ ನೀತ್ಯಾಃ ಘೋಷಣಾಂ ಕರಿಷ್ಯತಿ. RBI ಇತ್ಯಸ್ಯ ಪ್ರಮುಖಃ ಸಂಜಯ್ ಮಲ್ಹೋತ್ರಾ ಅದ್ಯ ಪ್ರಾತಃ ಮೌದ್ರಿಕ ನೀತಿ ಸಮಿತ್ಯಾ ಕೃತಾನಾಂ ನಿರ್ಣಯಾನಾಂ ಉದ್ಘೋಷಣಂ ಕರಿಷ್ಯತಿ. SBI ರಿಸರ್ಚ್ ರಿಪೋರ್ಟ್ ಇತ್ಯಸ್ಯ ಅನುಸಾರಂ ವರ್ಧಮಾನ ಮುದ್ರಾಸ್ಫೀತಿಃ, ಕ್ರೂಡ್ ಮೂಲ್ಯಾನಿ, ಅವಮೂಲ್ಯನ ರೂಪ್ಯಕಾಣಿ, ಸಂಭಾವ್ಯ ದುರ್ಬಲಂ ವರ್ಷಾಕಾಲಂ ಇತ್ಯಾದೀನಾಂ ಸಮಸ್ಯಾನಾಂ ನಿವಾರಣಾರ್ಥಂ ರೇಪೋ ಇತ್ಯಸ್ಯ ಮಿತೌ ವೃದ್ಧಿ ಸಮುಚಿತೋಪಾಯಃ ನ ಭವಿಷ್ಯತಿ, ತದ್ವಿಹಾಯ RBI ಅಲ್ಪಕಾಲಿಕ ಲಾಭಾಂಶ ಮಿತಿ ಸಾಧನಾನಿ ದ್ರವ್ಯತಾ ಉಪಾಯಾಂಚ ಉಪಯುಜ್ಯ ವಿಪಣ್ಯಾಃ ವಿಕೃತಿ ಪರಿಹರ್ತುಂ ವಿತ್ತೀಯ ಸ್ಥಿರತಾಂ ಚ ಸಮರ್ಥಯಿತುಂ ಶಕ್ನೋತಿ. SBI ಇತ್ಯನೇನ ಸಂಸೂಚಿತಂ ಯತ್ ಭಾರತಂ ಸಾಪೇಕ್ಷಕ ರೂಪೇಣ ಪ್ರಬಲಂ ಸಮಷ್ಟಿ ಆರ್ಥಿಕ ಮೌಲ್ಯಂ ನಿರಂತರಂ ಅನುಭವತಿ, ತಥಾ ಚ ವರ್ತಮಾನ ಮುದ್ರಾಸ್ಫೀತಿ ಪ್ರತಿಸಂಧಿ ಬಹುದಾ ಬಾಹ್ಯ ಕಾರಣಾನಾಂ ವಿಶೇಷತಃ ಪಶ್ಚಿಮ ಏಷಿಯಾಯಾಃ ಭೂ ರಾಜನೈತಿಕ ಸಮಸ್ಯೆಯ ಅಶೋಧಿತ ಮೌಲ್ಯಾನಾಂ ವರ್ಧನೇನ ಚ ಪ್ರೇರಿತ ಅಸ್ತಿ.

0: राज्यसभायाः पूर्व महासचिवः संवैधानिक विशेषज्ञः च सुभाष सी कश्यपः दीर्घकालं यावत् अस्वस्थतायाः अनन्तरं गतदिने राजधान्यां नवदिल्ल्यां निधनम् उपगतः। असौ 97 वर्षीयः आसीत्। एकं राष्ट्रं एक निर्वाचनम् इति विधे निर्माणाय संघटितायाः उच्चस्तरीय समित्याः सदस्यः अपि आसीत् डॉ. कश्यपः। अधिक पुस्तकानां लेखकः सः गतशताब्दस्य 83 90 यावत् लोकसभायाः महासचिवरूपेण कार्यं कृतवान्। प्रवर्तन निदेशालयेन मिजोरम राज्यस्य चंपाई क्षेत्रे नव परिसरेषु अन्वेषणं कृतम्। एतत् अन्वेषणं धनशोधन सम्बद्धस्य प्रकरणस्य सन्दर्भे वर्तते यत्र 70 कोटि रूप्यकाणां अपराधस्य आयः सम्मिलितः अस्ति। प्रवर्तन निदेशालयेन उक्तं यत् अन्वेषणेन ज्ञातं यत् बर्मा देशस्य नागरिकाः जोखावथर चंपाई नगरयोः माध्यमेन सीमा शुल्कं विना तीआउ नद्याः पारं भारते शुष्कवृक्षाणां तस्करणं विधाय सीमायां स्थानीय सुगमकर्ताभ्य च वस्तुवाहनानि समर्पयन्ति स्म। विदेश मंत्री डॉ. जयशंकर यह नवदिल्ल्यां वेनेजुएला देशस्य कार्यवाहक राष्ट्रपतिना डेल्सी रोड्रीज इत्यनेन सह अमिलत्। द्वावेव नेतारो भारत वेनेजुएला देशयो संबंध विषये चर्चां कृतवन्तौ। ऊर्जा व्यापार निवेश स्वास्थ्य सेवा वाहन च इत्यादि क्षेत्राणि अधिकृत्य सहयोगं वर्धयितुं नूतनान् अवसरान् च अन्विष्यताम् इति वार्ताः।
1: ಆಕಾಶವಾಣಿ ಮಡಿಕೇರಿ
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್, ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್। ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು।
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ। ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ।
1: ನಿಧನ ಸುದ್ದಿ। ಬಲ್ಯಮಂಡೂರು ಗ್ರಾಮತ್ರ ಕೊಟ್ಟಂಗಡ ಪೌತಿ ಪೆಮ್ಮಯ್ಯ ಐಂಡ ಪೊಣ್ಣು ಚೋಂದಮ್ಮ ಐಂಗ ಕೈಂಜ ಇರ್ಲು ಮರಣಪಟ್ಟಿದ್ದು 69 ವಯಸ್ಸರ ಕೊಟ್ಟಂಗಡ ಚೋಂದಮ್ಮ ಐಂಡ ಆಕೇರಿ ಕಾರ್ಬಾರ್ ಇಂದು ಮಜ್ಜನ 1.5 ಗಂಟೆಗೆ ಒಕ್ಕ ತೂಟುಗಳಲ್ಲಿ ನಡಪ। ಮಡಿಕೇರಿ ಬ್ರಾಹ್ಮಣರ ಬೀದಿ ನಿವಾಸಿ ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಉದ್ಯೋಗಿ ಬಿಕೆ ನಾರಾಯಣ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ। ಬಿಕೆ ನಾರಾಯಣ ಅವರ ಅಂತ್ಯಕ್ರಿಯೆ ಇಂದು 10 ಗಂಟೆಗೆ ಮಡಿಕೇರಿ ಬ್ರಾಹ್ಮಣರ ರುದ್ರಭೂಮಿಯಲ್ಲಿ ನಡೆಯಲಿದೆ। 7ನೇ ಹೊಸಕೋಟೆ ಬಿದ್ರಳ್ಳ ಗ್ರಾಮದ ಕಾಸ್ಪಾಡಿ ಮನೆ ದಿವಂಗತ ಶೇಷಪ್ಪನವರ ಪತ್ನಿ ಮತ್ತು ನಿವೃತ್ತ ಸೈನಿಕ ಕಾಸ್ಪಾಡಿ ಸುಬ್ರಾಯ ಅವರ ತಾಯಿ ಕಾಸ್ಪಾಡಿ ನೀಲಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ। 97 ವರ್ಷ ಪ್ರಾಯದ ಕಾಸ್ಪಾಡಿ ನೀಲಮ್ಮ ಅವರ ತವರು ಮನೆ ಕಲ್ಲುಗದ್ದೆ। ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಬಿದ್ರಳ್ಳೆಯಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ। ಗೋಣಿಕೊಪ್ಪ ದೇವರಪುರ ನಿವಾಸಿ ಮಲ್ಚಿರ ಪೌತಿ ದೇವಯ್ಯ ಐಂಗಡಪೊಣ್ಣ ದೇವಕ್ಕಿ ದೇವಮ್ಮ ಅವು ನೀನಾಂದು ಮರಣಪಟ್ಟಿದ್ದು। 94 ವಯಸ್ಸರ ಮಲ್ಚಿರ ದೇವಕಿ ದೇವಯ್ಯ ಐಂಗಡ ತಾಮನೆ ಚಕ್ಕೇರ ಆಕೇರಿ ಕಾರ್ಯ ಇಂದು ಪೊಲಕ 11 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ। ಗೋಣಿಕೊಪ್ಪ ಅತ್ತೂರು ತಿರುಮಲ ಎಸ್ಟೇಟ್ ಕಾರಳಾನ ಕುಪ್ಪಂಡ ಚಿಮ್ಮ ಪೂವಣ್ಣ ಅವು ನೀನಾಂದು ಮರಣಪಟ್ಟಿದ್ದು। 66 ವಯಸ್ಸರ ಕುಪ್ಪಂಡ ಚಿಮ್ಮ ಪೂವಣ್ಣ ಐಂಗಡ ಆಕೇರಿ ಕಾರ್ಯ ಇಂದು ಪೊಲಕ 11 ಗಂಟೆಗೆ ಅತ್ತರು ಗ್ರಾಮತ್ತುಳ್ಳ ಸ್ವಂತ ಮನೆಯಲ್ಲಿ ನಡಪ। ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಸಮಯ 7:02 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ।
6: ಇನ್ನು ಮುಂದೆ ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ।

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ

0: ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
1: ಸಂಗೀತ ನಿರ್ದೇಶಕರು,
0: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
0: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
0: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಮುಟ್ಟಿ ಒಮ್ಮೆ ಬಾಯಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಹತ್ವದ ಸಭೆ ನಡೆಸಿ ಮಾತನಾಡಿದ ಅವರು, ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಬೆಳಿಗ್ಗೆ 10 ಗಂಟೆಗೆ ಕಚೇರಿಯಲ್ಲಿ ಹಾಜರಿರಬೇಕು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ, ಒತ್ತಡಗಳಿಗೆ ಮಣಿದು ಕಾನೂನುಬಾಹಿರ ಕೆಲಸ ಮಾಡಬೇಡಿ, ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೆ ನೇರವಾಗಿ ತಿಳಿಸಿ ಎಂದರು. ರಾಜ್ಯದಲ್ಲಿ ಸದ್ಯ ಖಾಲಿ ಇರುವ 50,000 ಶಿಕ್ಷಕರ ಕೊರತೆಯನ್ನು ಹಂತ ಹಂತವಾಗಿ ನೀಗಿಸಲಾಗುವುದು. ಇದುವರೆಗೆ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿದ್ದ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಇನ್ನು ಮುಂದೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಲಾದ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಮೂಲಕ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಾಗುತ್ತಿದೆ ಎಂದರು. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ, ಕೌಶಲಾಭಿವೃದ್ಧಿ ಹಾಗೂ ಕೃಷಿ ಸಂಸ್ಕರಣಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಣಕಾಸು ಸಚಿವರು ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ, ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ.

0: ಖಾತೆ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಅವರ ವಿವೇಚನೆಗೆ ಬಿಟ್ಟದ್ದು ಎಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರಿಗೆ ಯಾವ ಖಾತೆ ನೀಡಬೇಕು ಎನ್ನುವ ಕುರಿತು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ. ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ಬದ್ಧನಾಗಿರುತ್ತೇನೆ ಎಂದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ಕೆಲಸ ಮಾಡಲಿದ್ದೇವೆ. ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜನಪರ ಆಡಳಿತ ನೀಡಲಾಗುವುದು ಎಂದು ಅವರು ಹೇಳಿದರು. ರಾಜ್ಯದ ಬಡ ಹಿರಿಯ ನಾಗರಿಕರಿಗೆ ಆಸರೆಯಾಗಿದ್ದ ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಅವರು, 3.93 ಲಕ್ಷ ಮಂದಿಗೆ ಕಳೆದ 3 ತಿಂಗಳಿನಿಂದ ಮಾಶಾಸನ ನೀಡಿಲ್ಲ ಎಂದಿದ್ದಾರೆ. ಸಮೀಕ್ಷೆ ಎಂಬ ನೆಪದಲ್ಲಿ ತಿಂಗಳುಗಟ್ಟಲೆ ಪಿಂಚಣಿ ಸ್ಥಗಿತಗೊಳಿಸಿರುವುದು ಅಮಾನವೀಯ ಕ್ರಮ. ಔಷಧಿ ಕೊಳ್ಳಲು ದಿನನಿತ್ಯದ ಖರ್ಚು ನಿರ್ವಹಿಸಲು ಈ ಮಾಶಾಸನವನ್ನೇ ನಂಬಿಕೊಂಡಿರುವ ಸಾವಿರಾರು ಹಿರಿಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2025ರಲ್ಲಿಯೇ ಅಮೆರಿಕ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮನೆ ಮೇಲ್ಛಾವಣಿ ಘಟಕ, ಕೃಷಿ ಪಂಪ್ ಸೌರೀಕರಣದಿಂದ ಹಿಡಿದು ಬೃಹತ್ ಸೌರ ಪಾರ್ಕ್ಗಳ ಸ್ಥಾಪನೆಯವರೆಗೂ ಭಾರತ ಮುಂಚೂಣಿಯಲ್ಲಿದ್ದು ವಿಶ್ವದ 2ನೇ ಅತಿದೊಡ್ಡ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತ ಶುದ್ಧ ಇಂಧನ ಪರಿವರ್ತನೆಯಲ್ಲಿ ಹೊಸ ಹೆಜ್ಜೆ ಇರಿಸಿದ್ದು ಸೌರಶಕ್ತಿ, ಪವನ ವಿದ್ಯುತ್, ಜೈವಿಕ ಇಂಧನ, ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಮೂಲಕ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಬೇಡಿಕೆಯ 203 ಗಿಗಾವ್ಯಾಟ್ನಲ್ಲಿ ಶೇಕಡ 51.5% ಪೂರೈಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ June 5ರಂದು ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡುತ್ತಿವೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಪರಿಸರ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಹವಾಮಾನ ಬದಲಾವಣೆಯಿಂದ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆ ಉಂಟಾಗುತ್ತಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರವಾದಿ ಹಾಗೂ ಇಕೋವಾಚ್ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಹೆಬ್ಳೀಕರ್ ಅವರು.
4: ನಮ್ಮ ದೇಶದಲ್ಲಿ ಪರಿಸರ ಉಳಿಬೇಕು ಅಂತಂದ್ರೆ ಇದಕ್ಕೆ June 1, 5 ತಾರೀಕಿಗೆ ನಾವು ಒಂದು ಅದರ ಬಗ್ಗೆ ಮಾತನಾಡಿದ್ರೆ ಆಗಲ್ಲ. ಪ್ರತಿ ನಿಮಿಷ ಪ್ರತಿ ದಿನ ನಾವು ಯೋಚಿಸಬೇಕು, ಯಾಕಂದ್ರೆ ನಾವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಜೀವಿಸ್ತಾ ಇದ್ದೇವೆ ಈ ಪೃಥ್ವಿ ಮೇಲೆ. ನಮಗೆ ನೀರ್ ಬೇಕು ಕುಡಿಲಿಕ್ಕೆ, ಉಸಿರಾಡಿಸ್ಲಿಕ್ಕೆ ಹವೆ ಬೇಕು, ಮಲಗಲಿಕ್ಕೆ ಜಾಗ ಬೇಕು. ತಂದಕ್ಕೂ ನಾವು ಈ ಪರಿಸರದ ಅಮೂಲ್ಯ ಸ್ವತ್ತುಗಳನ್ನ ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ನಾವು ಯಾವುದೇ ಪ್ರಗತಿಯ ಬೆನ್ನು ಹತ್ತಿದಾಗ ಅದು ನಮಗೆ ಬೇಕಾ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಸೊ ಅನೇಕ ರೀತಿಯಿಂದ ನಾವು ಇವತ್ತು ಯೋಚನೆ ಮಾಡಿ ಎಸ್ಪೆಷಲಿ ಮಕ್ಕಳಿಗೆ ಸ್ಕೂಲ್ನಿಂದನೇ ನಾವು ಪರಿಸರದ ವಿಷಯದ ಬಗ್ಗೆ ಹೆಚ್ಚು ಕಲಿಸಬೇಕು, ಯಾಕಂತಂದ್ರೆ ಅವರೇ ದೊಡ್ಡವರಾಗಿ ಪರಿಸರ ಕಾಪಾಡುವಂತಹ ಒಂದು ಸ್ವತ್ತುಗಳು ನಮ್ಮ ದೇಶಕ್ಕೆ ಆಗ್ತವೆ. ಒಂದು ಹೊಸ ಜಗತ್ತನ್ನ, ಹೊಸ ನಾಗರಿಕತೆಯನ್ನ ಕಟ್ಟುವಂತಹ ಒಂದು ಯೋಜನೆ ನಮ್ಮಲ್ಲಿ ಬಂದಾಗ ಬಹುಶಃ ನಮ್ಮ ಪರಿಸರನ ಉಳಿಯುತ್ತೆ, ಈ ಪೃಥ್ವಿನ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ.
0: ಕಲುಷಿತ ಪರಿಸರ

ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪರಿಸರ ಕುರಿತು ಕಾಳಜಿ ಅಗತ್ಯ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾಡಳಿತ ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾಯು ಮಾಲಿನ್ಯವನ್ನು ತಡೆಯಲು ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಬೇಕಿದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ ನಗರದ ಪವಿತ್ರವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೊಟ್ಟಿಗೆಹಾರದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪರಿಸರಕ್ಕೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ತಳಿಯ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದಿನಿಂದ 7ರವರೆಗೆ ಆಯೋಜಿಸಲಾಗಿದೆ. ಸಂಪುಟ ದರ್ಜೆ ಸಚಿವ ಕೆಎಚ್ ಮುನಿಯಪ್ಪ ಮೇಳಕ್ಕೆ ಚಾಲನೆ ನೀಡಲಿದ್ದು, ಮೇಳದಲ್ಲಿ 50ಕ್ಕೂ ಹೆಚ್ಚು ವಿವಿಧ ತಳಿಗಳ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಸಸ್ಯ ಸಂತೆ ಎಂಬ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ನೂತನ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇದೀಗ ಬಂದ ನಿಧನ ಸುದ್ದಿ. ಚೇರಂಬಾಣೆ ಕೊಳಗದಾಳು ಗ್ರಾಮದ ಬಿಜ್ಜಂಡ ಮಂದಣ್ಣ ಬೋಪಯ್ಯ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 70 ವರ್ಷ ಪ್ರಾಯದ ಬಿಜ್ಜಂಡ ಮಂದಣ್ಣ ಬೋಪಯ್ಯ ಅವರ ಅಂತ್ಯಕ್ರಿಯೆ ಇಂದು ಮಡಿಕೇರಿಯಲ್ಲಿ ನಡೆಯಲಿದೆ. 60 ಒಕ್ಲು ಗ್ರಾಮದ ತಳ್ಳೂರು ದಿವಂಗತ ಅಯ್ಯಣ್ಣ ಅವರ ಮಗ ಭೋಜಪ್ಪ ಅಪ್ಪದೊರೆ ಅವರು ನಿನ್ನೆ ನಿಧನರಾಗಿದ್ದಾರೆ. 65 ವರ್ಷ ಪ್ರಾಯದ ತಳ್ಳೂರು ಭೋಜಪ್ಪ ಅಪ್ಪದೊರೆ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ 60 ಒಕ್ಲುವಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.

0: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
1: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
2: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257-23-11-41 ಅಥವಾ 9845-86528.
3: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದ 9834-81919.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್.

0: ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
5: ತನಿಷ್ಕ್ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
6: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
7: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
8: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ?
10: ಹಾ ಹೌದು, ನಮಗೂ ತಗೊಳ್ಳೋಣ. DC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯನೂ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900902
3: ಆರ್ 9606084066.
11: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
12: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು

0: ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ಮಾವು ಮೇಳವನ್ನು ಇಂದಿನಿಂದ 7ನೇ ತಾರೀಕಿನವರೆಗೆ ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ಸಮೀಪವಿರುವ ಹಳೆಯ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಸಾರ್ವಜನಿಕರೆಲ್ಲ ಮಾವು ಮೇಳದಲ್ಲಿ ಪಾಲ್ಗೊಳ್ಳುವಂತೆ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ.
4: ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಕೊಡಗಿನ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಅಧಿಕಾರ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಮತ್ತು ಕೊಡಗು ಜಿಲ್ಲೆ ಸುಭಿಕ್ಷವಾಗಲಿ ಎಂದು ಶುಭ ಹಾರೈಸಿದ್ದಾರೆ. ತೀತಿರ ಧರ್ಮಜೌ ತಪ್ಪ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು.
5: ಹಲೋ
6: ಹಲೋ
5: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
6: ನನಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
5: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
6: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ, ಇಲ್ಲಿ ಬಿಎ, ಎಲ್ಎಲ್ಬಿ 5 ವರ್ಷ ಹಾಗೂ 3 ವರ್ಷಗಳ ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಗೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
7: ಎಸ್ಎಸ್ಎಲ್ಸಿ ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನೇರವಾಗಿ ಪ್ರಥಮ ಪಿಯುಸಿ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900090940. 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ನಿಂದ ಅತಿ ಕಡಿಮೆ ರೇಟ್ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
6: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
8: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರುವ ಸುವರ್ಣಾವಕಾಶ.
6: ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
8: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
6: ಮಾಹಿತಿಗೆ ಸಂಪರ್ಕಿಸಿ 9900957 53.
3: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಈ ತಿಂಗಳ 8ರಂದು ಸೋಮವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ಇರುವ ಡಿಕೆ ಸಿಗ್ಮಾ ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2ರಿಂದ 4 ಗಂಟೆವರೆಗೆ ಕುಶಲ್ ನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯವಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, ಬಿಪಿ, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8902 5878 88.
9: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9:00 to 5:00 ಮತ್ತೊಂದು 3:00 to 10:00 ತನಕ ಅಂತ 2 ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
10: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15 ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ, ಸರ್ವರು

0: ಫ್ರೀ ಕ್ಯಾಂಪ್ನ ಪ್ರಾಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
1: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
2: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
0: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ಸ್ ಸಿಗತ್ತಾ?
5: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದ್ದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದ್ದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಎಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದ್ದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ತತ್ರ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
7: ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ರೂಪಕ ಪರಿಸರ ಉಳಿಸೋಣ, ಬದುಕ ಬೆಳೆಸೋಣ, ರಚನೆ ಮತ್ತು ನಿರ್ಮಾಣ ವಿದ್ಯಾರಾವ್ ಕೆಎಲ್. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ದೊಡ್ಡರಂಗೇಗೌಡ, ಗಾಯಕರು ಎಸ್ ಬಿ ಬಾಲಸುಬ್ರಹ್ಮಣ್ಯಂ.

ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಸಿರಿ ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಇಬ್ಬರೂ ನಾಯಕರು ದ್ವಿಪಕ್ಷೀಯ ಸಂಬಂಧ, ಇಂಧನ, ವ್ಯಾಪಾರ, ಹೂಡಿಕೆ, ಆರೋಗ್ಯ ರಕ್ಷಣೆ ಮತ್ತು ವಾಹನೋದ್ಯಮ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಸಹಕಾರದ ಹೊಸ ಮಾರ್ಗಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿದ್ದು, ಇಂಧನ, ನಿರ್ಣಾಯಕ ಖನಿಜಗಳು, ತಂತ್ರಜ್ಞಾನ, ಕೃಷಿ, ಆರೋಗ್ಯ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಲ್ಯಾಟಿನ್ ಅಮೆರಿಕಾದಲ್ಲಿ ಮೌಲ್ಯಯುತ ಪಾಲುದಾರನಾಗಿ ವೆನಿಜುವೆಲಾದೊಂದಿಗಿನ ಭಾರತದ ನಿಕಟ ಸಹಕಾರ ಜಾಗತಿಕ ದಕ್ಷಿಣ ಭಾಗಕ್ಕೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎರಡೂ ದೇಶಗಳ ಜನರ ಪರಸ್ಪರ ಪ್ರಯೋಜನಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಮಾತುಕತೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಪೂರ್ವ ವಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ ಹೊಂದಿದೆ. ವೆನಿಜುವೆಲಾದ ಇಂಧನ ವಲಯವು ಮೂಲಭೂತ ಪರಿವರ್ತನೆಗೆ ಒಳಗಾಗುತ್ತಿರುವುದರಿಂದ ಎರಡೂ ದೇಶಗಳ ನಡುವೆ ಇಂಧನ ಪಾಲುದಾರಿಕೆಯನ್ನು ರೂಪಿಸುವತ್ತ ಇಂದಿನ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ವೆನಿಜುವೆಲಾ ಭಾರತವನ್ನು ಮುಂಬರುವ ಹಲವು ವರ್ಷಗಳವರೆಗೆ ಸ್ಥಿರ ಬೇಡಿಕೆದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ಹೇಳಿದರು. ವೆನಿಜುವೆಲಾ ಈಗಾಗಲೇ 3ನೇ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ರಾಷ್ಟವಾಗಿ ಹೊರಹೊಮ್ಮಿದೆ. ಇಂಧನ ಪಾಲುದಾರಿಕೆಯ ಜೊತೆಗೆ ಪಶುಸಂಗೋಪನೆ, ಸಾರಿಗೆ, ಕೃಷಿ ಉಪಕರಣಗಳು, ವಾಹನ ವಲಯ ಮತ್ತು ಔಷಧೀಯ ವಸ್ತುಗಳಂತಹ ಆರ್ಥಿಕ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಎಂದು ಟಂಡನ್ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ

0: ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಭಾರತ ವನ ಯೋಜನೆಗೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮದಡಿ ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಪರಿಸರದ ಮಹತ್ವದ ಬಗ್ಗೆ ಸಂವಾದ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮಾತನಾಡಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಹಣಕಾಸು ಸಚಿವರು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯು ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯಿಂದ ಆದಷ್ಟು ಬೇಗನೆ ಹೊರಬರಲಿದೆ ಎಂದರು. ಭಾರತ ವನ ಯೋಜನೆಯಡಿ ಒಟ್ಟು 60,000 ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ 10,000 ಸಸಿಗಳು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಪ್ರದೇಶದಲ್ಲಿ 50,000 ಸಸಿಗಳನ್ನು ನೆಡಲಾಗುತ್ತದೆ ಎಂದರು. ಇದಕ್ಕೂ ಮುನ್ನ ಯಾದಗಿರಿ ಜಿಲ್ಲೆಯ ಬದ್ದೆಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರ ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18 ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಡಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ DK ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲಾಗುವುದು ಎಂದು DK ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಆದೇಶ ಜಾರಿ ಮಾಡಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತದಳ ಹಾಗೂ ಹಂಚಿಕೆಯಾಗದ ಎಲ್ಲ ಖಾತೆಗಳ ಉಸ್ತುವಾರಿ ನೋಡಿಕೊಳ್ಳಲಿದ್ದಾರೆ. ಉಪಮುಖ್ಯಮಂತ್ರಿ DG ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಕ್ರೀಡೆ, KH ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು, KJ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, MB ಪಾಟೀಲ್ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ಮೂಲಭೂತ ಸೌಕರ್ಯ ಇಲಾಖೆ, ರಾಮಲಿಂಗಾರೆಡ್ಡಿ ಭಾರಿ ಮತ್ತು ಮಧ್ಯಮ ನೀರಾವರಿ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಕೃಷ್ಣ ಬೈರೇಗೌಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ, ಗ್ರೇಟರ್ ಮಹಾನಗರ ಪಾಲಿಕೆಯ ಜವಾಬ್ದಾರಿ, ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ BMRCL, ಪ್ರಿಯಾಂಕ್ ಖರ್ಗೆ ಗೃಹ, ITBT ಇ ಆಡಳಿತ, ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ KUIDFC, ಬೆಂಗಳೂರು ನಗರ ಹೊರತುಪಡಿಸಿ ಉಳಿದ ಎಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಮತ್ತು ಸ್ಥಳೀಯ ಯೋಜನಾ ಪ್ರಾಧಿಕಾರಗಳು, ಭೈರತಿ ಸುರೇಶ್ ಸಾರಿಗೆ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ.

0: ಇದೆ. ಭಾರತ ಜಿಂಬಾಬ್ವೆ ಜಂಟಿ ರಕ್ಷಣಾ ಸಮಿತಿಯ ಸಭೆ ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಭಾರತ ಮತ್ತು ಜಿಂಬಾಬ್ವೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ವ್ಯಾಪಕಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿವೆ. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಮತ್ತು ಜಿಂಬಾಬ್ವೆಯ ಖಾಯಂ ಕಾರ್ಯದರ್ಶಿ ಆರ್ಎನ್ ಡೇನಿಯಲ್ ಟೊಂಡೆ ನೆಹಪೆರ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಯೋಗವು ಮಾನವೀಯತೆಗೆ ಭಾರತದ ಶಾಶ್ವತ ಕೊಡುಗೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಹಮದಾಬಾದ್ನ ಏಕ ಅರೆನಾದಲ್ಲಿ ನಡೆಯುತ್ತಿರುವ ವಿಶ್ವ ಯೋಗ ಚಾಂಪಿಯನ್ಶಿಪ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಧಾನಿ, ಯೋಗ ಮನಸ್ಸು, ದೇಹ ಮತ್ತು ಚೈತನ್ಯವನ್ನು ಒಂದುಗೂಡಿಸುತ್ತದೆ, ಆರೋಗ್ಯಕರ ಮತ್ತು ಹೆಚ್ಚು ಸಾಮರಸ್ಯದ ಜಗತ್ತನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಜಕಾರ್ತದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ಭಾರತೀಯ ಜೋಡಿ ಮಲೇಷ್ಯಾದ ಆರನ್ ತಾಯ್ ಮತ್ತು ಕಾಂಗ್ ಖೈ ಸಿಂಗ್ ಅವರನ್ನು 16-21, 21-15 ಮತ್ತು 21-19 ಅಂತರದಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಬಲ್ಲೇಮಂಡೂರು ಗ್ರಾಮತ್ರ ಕೊಟ್ಟಂಗಡ ಪೌತಿ ಪೆಮ್ಮಯ್ಯ ಎಂಡಪೋಣ್ಣ ಚೋಂದಮ್ಮಾಯಿಂಗ ಕೈಂಜೈರ್ಲ ಮರಣಪಟ್ಟಿತ್ತು. 69 ಬೈತರ ಕೊಟ್ಟಂಗಡ ಚೋಂದಮ್ಮ ಎಂಡ ಆಕೇರಿ ಕಾರ್ಬಾರ್ ಇಂದು ಮಜ್ಜಣ 1.5 ಗಂಟೆಗೆ ಒಕ್ಕ ತೂಟಂಗಳತ್ತ ನಡಪ. ಮಡಿಕೇರಿ ಬ್ರಾಹ್ಮಣರು ವೀಧಿ ನಿವಾಸಿ ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಉದ್ಯೋಗಿ ಬಿಕೆ ನಾರಾಯಣ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಬಿಕೆ ನಾರಾಯಣ ಅವರ ಅಂತ್ಯಕ್ರಿಯೆ ಇಂದು 10 ಗಂಟೆಗೆ ಮಡಿಕೇರಿ ಬ್ರಾಹ್ಮಣರ ರುದ್ರಭೂಮಿಯಲ್ಲಿ ನಡೆಯಲಿದೆ. 7ನೇ ಹೊಸಕೋಟೆ ಬಿದ್ರಳ್ಳ ಗ್ರಾಮದ ಕಾಸ್ಪಾಡಿ ಮನೆ ದಿವಂಗತ ಶೇಷಪ್ಪನವರ ಪತ್ನಿ ಮತ್ತು ನಿವೃತ್ತ ಸೈನಿಕ ಕಾಸ್ಪಾಡಿ ಸುಬ್ರಾಯ ಅವರ ತಾಯಿ ಕಾಸ್ಪಾಡಿ ನೀಲಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ. 97 ವರ್ಷ ಪ್ರಾಯದ ಕಾಸ್ಪಾಡಿ ನೀಲಮ್ಮ ಅವರ ತವರು ಮನೆ ಕಲ್ಲುಗದ್ದೆ. ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಬಿದ್ರಳ್ಳಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಗೋಣಿಕೊಪ್ಪ ದೇವರಪುರ ನಿವಾಸಿ ಮಲ್ಚೀರ ಪೌತಿ ದೇವಯ್ಯ ಅಂಗಡಪುಣ್ಣ ದೇವಕಿ ದೇವಯ್ಯ ಅವು ನಿನ್ನಂದು ಮರಣಪಟ್ಟಿದ್ದು. 94 ಬೈತರ ಮಲ್ಚಿರ ದೇವಕಿ ದೇವಯ್ಯ ಎಂಗಡ ತಾಮನೆ ಚೆಕ್ಕೇರ ಆಕೇರಿ ಕಾರ್ಯ ಇಂದು ಪೊಲಕ 11 ಗಂಟೆಗೆ ಸ್ವಂತ ಮನೆಯಲ್ಲಿ ನಡ್ಪ. ಗೋಣಿಕೊಪ್ಪ ಅತ್ತೂರು ತಿರುಮಲ ಎಸ್ಟೇಟ್ ಕಾರಳನ ಕುಪ್ಪಂಡ ಚಿಮ್ಮ ಪೂವಣ್ಣ ಅವು ನಿನಾದು ಮರಣಪಟ್ಟಿದ್ದು. 66 ಬೈತರ ಕುಪ್ಪಂಡ ಚಿಮ್ಮ ಪೂವಣ್ಣ ಎಂಗಡ ಆಕೇರಿ ಕಾರ್ಯ ಇಂದು ಪೊಲಕ 11 ಗಂಟೆಗೆ ಅತ್ತೂರು ಗ್ರಾಮತುಳ್ಳ ಸ್ವಂತ ಮನೆಯಲ್ಲಿ ನಡ್ಪ. 60 ಗ್ರಾಮದ ತಳೂರು ದಿವಂಗತ ಅಯ್ಯಣ್ಣ ಅವರ ಮಗ ಭೋಜಪ್ಪ ಅಪ್ಪದೊರೆ ಅವರು ನಿನ್ನೆ ನಿಧನರಾಗಿದ್ದಾರೆ. 65 ವರ್ಷ ಪ್ರಾಯದ ತಳೂರು ಭೋಜಪ್ಪ ಅಪ್ಪದೊರೆ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ 60 ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಚೇರಂಬಾಣೆ ಕೊಳಗದಾಳು ಗ್ರಾಮದ ಬಿಜ್ಜಂಡ ಮಂದಣ್ಣ ಬೋಪಯ್ಯ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 70 ವರ್ಷ ಪ್ರಾಯದ ಬಿಜ್ಜಂಡ ಮಂದಣ್ಣ ಬೋಪಯ್ಯ ಅವರ ಅಂತ್ಯಕ್ರಿಯೆ ಇಂದು ಮಡಿಕೇರಿಯಲ್ಲಿ ನಡೆಯಲಿದೆ. ಚೇರಂಬಾಣೆ ಕೊಳಗದಾಳು ಗ್ರಾಮದ ಮುಕ್ಕಾಟಿ ಮನೋಜ್ ಕುಮಾರ್ ಅವರ ತಂದೆ ಮುಕ್ಕಾಟಿ ಕುಟುಂಬದ ಪಟ್ಟೆದಾರರಾದ ಆನಂದ್ ಅವರು ನಿನ್ನೆ ನಿಧನರಾಗಿದ್ದಾರೆ. ಮುಕ್ಕಾಟಿ ಆನಂದ್ ಅವರ ಅಂತ್ಯಕ್ರಿಯೆ ಇಂದು ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
2: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 100,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಸಂಪರ್ಕಿಸಿ ಪವನ್.

0: 9060171786. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರ್ ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
1: ಅಷ್ಟು ದೂರ ಯಾಕೆ? ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
0: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
2: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್,
0: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
0: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
5: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
7: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ?
9: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯನೂ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900001282
7: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
11: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
12: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ, ಇನ್ವೆಸ್ಟ್ಮೆಂಟ್ಗೆ ಅಂತ.
13: ಬಿಂದು ಪ್ರೀಮಿಯಂ ನೋಡಿದ್ಯಾ?
12: ಇಲ್ಲ, ಯಾಕೆ?
13: ಅಯ್ಯೋ, ಇವಾಗ ಸ್ಮಾರ್ಟ್ ಬಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
14: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
13: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
14: ಕಾಲ್ 9164753608, ಒಂದ್ ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
15: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
16: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಇದೇ ತಿಂಗಳ 21 ನಡುಪ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನ ಅರ್ಥಪೂರ್ಣವಾಯಿತು, ಯಶಸ್ವಿಯಾಯಿತು ಆಚರಣೆ ಮಾಡೋಕೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಸೂಚನೆ ಕೊಡ್ತತ್. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುಪ್ಪಡೆ ಸಭೆಯ ಕೊರೋಕಾರಿಕೆ ನಿಲ್ಲಿಸಿತು. ಅವತಕ್ಕೆ ಬಂದತ್ತು ಅಂತಾರಾಷ್ಟ್ರೀಯ ಯೋಗ ನಾಳೆ ಮಹತ್ವ ಅರಂಜಿತು. ಸಂಬಂಧಪಟ್ಟ ಬೋರೆ ಬೋರೆ ಇಲಾಖೆಯ ಕಾರ್ಬಾರರ ಯಶಸ್ಸು ನಿಟ್ಟಲು ಅಗತ್ಯ ಸಹಕಾರ ತರುಂಡು. ಸ್ಕೂಲ್, ಕಾಲೇಜು, ಹಾಸ್ಟೆಲ್, ವಿದ್ಯಾರ್ಥಿಗಳು, ಸಾರಿಗೆ ವ್ಯವಸ್ಥೆ, ಯೋಗ ನಾಳುಕೊಳ್ಳ ಜಾಗ ನಿರ್ಕು ಮಾಡೋ ಯೋಗ ಪ್ರೋಟೋಕಾಲ್ರ ಪ್ರಕಾರ ಯೋಗಾಸನ ಮುಪ್ಪಡೆ ಅಭ್ಯಾಸ ಮಾಡುವಂಡ ಬಗ್ಗೆ ಮಾಹಿತಿ ಕೊಡ್ತತ್ತು. ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ತಕ್ಕ ಬಂದಿತ್ತು. ಸಾರ್ವಜನಿಕ ಅಂಗಕ್ಕೆ ಜಾಗೃತಿ ಕೊಡಪ ನಿಟ್ಟಲು ಇದೇ 16 ಪೊಲಕ 8 ಯೋಗ ಜಾಥಾ ಆಯೋಜನೆ ಮಾಡಿತ್ತಂದು ಮಾಹಿತಿ ಕೊಡ್ತತ್ತು. ಅಲ್ಲದೆ ಯೋಗ ಶಿಕ್ಷಕಾಂಗ ಸಾರ್ವಜನಿಕ ಅಂಗಕ್ಕೆ ಗ್ರಾಮ, ತಾಲೂಕು, ಪಿಂಜಾ, ಜಿಲ್ಲಾ ಮಟ್ಟದ ಯೋಗಾಭ್ಯಾಸ ಆಯೋಜನೆ ಮಾಡಿತ್ತು. ಆಯುಷ್ ಆರೋಗ್ಯ ಕ್ಷೇಮ ಕೇಂದ್ರ ಯೋಗ ತರಬೇತಿ ಕಾರ್ಡ ಕೈಲು ಬೋರೆ ಬೋರೆ ಸ್ಕೂಲಲ್ಲಿ ಯೋಗ ಕಾರ್ಬಾರ ಆಯೋಜನೆ ಮಾಡಿತ್ತಂದು ಅವು ಅಣ್ಣಚಿ. ಸಭೆಯಲ್ಲಿ ಬೋರೆ ಬೋರೆ ಸರ್ಕಾರಿ ಇಲಾಖೆಯ ಅಧಿಕಾರಿಯ ಪಿಂಜಾ ಸಂಘ ಸಂಸ್ಥೆಯ ಪದಾಧಿಕಾರಿಯ ಕುಡಿಯಾಡಿತಿಂತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ

ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತೆ ಇಲಾಖೆ, ಭಾರತ್ ಸ್ಕೌಟ್ಸ್ ಪಿಂಜ ಗೈಡ್ಸ್ ಜಿಲ್ಲಾ ಸಂಸ್ಥೆ, ವಕೀಲಂಗಡ ಸಂಘ, ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಇಂಗಡ ಕೂಡುಕುಟ್ಟಲು ಇಂದು ಪೊಲಕ 10 ಗಂಟೆಗೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ವಿಭಾಗತ್ ಪ್ರಕೃತಿಯಿಂದ ಸ್ಫೂರ್ತಿ, ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಈ ಘೋಷವಾಕ್ಯತರ ಕೂಡ ವಿಶ್ವ ಪರಿಸರ ನಾಳೆ ಆಚರಣೆ ದಂಡಾರ್ಥ 26 ಕಾರ್ಬಾರ ನಡಪ. ತಿತಿಮತಿ ಅರಣ್ಯ ವಲಯ ಮಜ್ಜಿಗೆಹಳ್ಳ ಸಸ್ಯ ಕ್ಷೇತ್ರದ ರೈತಂಗಕ್ಕೆ ಬಳಂಬೋಕು ಒಟ್ಟು 20 ಬೋರೆ ಬೋರೆ ಜಾತಿರ ಗಿಡತನ ಬಳತಿತ್ತು. ಗಿಡತನ ಇಂದು ಬಳಂಬೋಕು ಶುರು ಮಾಡುವ ರೈತಂಗ ಅರ್ಜಿ RTC ಪಿಂಜ ಆಧಾರ್ ಕಾರ್ಡ್ ಕಾಪಿರ ಕೂಡ ವಲಯ ಕಚೇರಿಗೆ ಪೋಯ್ತು ಗಿಡ ಪಡೆದೋಕು ಮನವಿ ಮಾಡಿತ್ತು. ವಿಶ್ವ ಪರಿಸರ ನಾಳು ಪಿಂಜ ವನ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಮಾಡುವ ನಿಟ್ಟಲು ಬೋರೆ ಬೋರೆ ಜಾತಿರ 3000 ಗಿಡ ಬಳತಿತ್ತು. ಈ ಗಿಡತನ ಸ್ಕೂಲ್ ಕಾಲೇಜು ಪಿಂಜ ಸಂಘ ಸಂಸ್ಥೆಗೆ ಬಣ್ಣೆ ಕೊಡುಪ ಸಂಸ್ಥೆರ ಅಧಿಕೃತ ಕಾಗದ ಪಿಂಜ ಸೀಲರ ಕೂಡ ವಲಯ ಕಚೇರಿಗೆ ಪೋಯ್ತು ಪಡೆದೋಕು ತಿತಿಮತಿ ಉಪವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಬೋರೆ ಬೋರೆ ಬೊಳೆಯಲು ರಸಗೊಬ್ಬರ ಸಮತೋಲಿತ ಬಳಕೆರ ಬಗ್ಗೆ ಇದೇ 8 ನಾಳಂಕೆ ತಿಂಗಳಚ್ಚ ಪೊಲಕ 10 ಗಂಟೆಗೆ KVK ಗೋಣಿಕೊಪ್ಪತ್ತು ICAR ಕಾರ್ಬಾರ್

0: ಸಂಸ್ಥರ ಅಧಿಕೃತ ಕಾಗದ ಪಿಂಗ ಸೀಲರ ಕೂಡ ವಲಯ ಕಚೇರಿಕ ಪೋಯಿತು ಪಡಂದೋಕ್ ತಿತಿಮತಿ ಉಪವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಬೋರೆ ಬೋರೆ ಬೊಳೆಯಲು ರಸಗೊಬ್ಬರ ಸಮತೋಲಿತ ಬಳಕೆರ ಬಗ್ಗೆ ಇದೇ 8ನೇ ನಾಳಂಕೆ ತಿಂಗಳಚ ಪೊಲಕ 10 ಗಂಟೆಗೆ ಕೆವಿಕೆ ಗೋಣಿಕೊಪ್ಪತ್ತು ICAR ಕಾರ್ಬಾರ್ನ ಆಯೋಜನೆ ಮಾಡುವ ಎಲ್ಲ ಬೊಳೆಕರ ಕಾರ್ಬಾರ್ಲು ಕೂಡಿಯಾಡೋಕು ICAR ಕೆವಿಕೆ ಗೋಣಿಕೊಪ್ಪ ಇಂಗಡ ಪ್ರಕಟಣೆ ಅರಿಚಿಟ್ಟಿತ್ತು. ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ 2026-27 ಸಾಲರ ಪ್ರವೇಶಕ್ಕೆ ಅಧಿಸೂಚನೆ ಹೊರಡಿಸಿಟ್ಟಿತ್ತು. ಇಲೆಕ್ಟ್ರಿಷಿಯನ್ 5, ಇಲೆಕ್ಟ್ರಾನಿಕ್ ಮೆಕ್ಯಾನಿಕ್ 24, ಫಿಟ್ಟರ್ 9, ಮೆಕ್ಯಾನಿಕ್ 20, CNC 20, RDM 20, VDA 24, MPCA 20, EDT 20, MEV 24, ಟರ್ನರ್ 20, ಒಟ್ಟು 198 ಸ್ಥಾನ ಖಾಲಿ ಉಂಟು. ಖಾಲಿ ಉಳ್ಳ ಸ್ಥಾನಕ್ಕೆ ನೇರ ಭರ್ತಿ ಮಾಡೋಕೆ ಕೈಂಜ ದಂಡನೆ ನಾಳಂಕೆಂಜ ಅರ್ಜಿ ಕೊಡಪಕ್ಕೆ ಅವಕಾಶ ಮಾಡಿತ್ತಂದು ಸರ್ಕಾರಿ ಕೈಗಾರಿಕಾ ಸಂಸ್ಥೆಯ ಪ್ರಿನ್ಸಿಪಾಲ್ ಅರಿಚಿಟ್ಟಿತ್ತು. ಗೃಹಲಕ್ಷ್ಮಿ ಯೋಜನೆ ರಡಿಲು ನೋಂದಣಿ ಮಾಡಿತುಳೋ ಫಲಾನುಭವಿಯಕ್ಕೆ ಜೀವಂತ ಪ್ರಮಾಣ ಕಾಗದತ್ತನ್ನು ಕಡ್ಡಾಯ ಮಾಡೋಣಂದು ಚೆನ್ನ ಸಂಸ್ಥೆ ಪಿಂಜ ಸಾರ್ವಜನಿಕ ಜಾಲತಾಣದ ಪೊಟ್ಟು ಸುದ್ದಿ ಪಬ್ಬಿಚಿಟ್ಟಿತ್ತು. ಪ್ರಮಾಣ ಕಾಗದ ಮಾಡಿಚುಡಕ್ಕೆ ಪಣ ವಸೂಲು ಮಾಡಿಯಂಡುಳ್ಳದು ಇಲಾಖೆಯ ಗಮನಕ್ಕೆ ಬಂದಿತ್ತು. ಜೀವಂತ ಪ್ರಮಾಣ ಕಾಗದ ಮಾಡುವಂಡ ಬಗ್ಗೆ ಸರ್ಕಾರ ತಂಜ ಅಧಿಕೃತ ಆದೇಶ ಇನ್ನೂ ಬಂದಿತ್ತಿಲ್ಲ. ಅಧಿಕೃತ ಆದೇಶ ಬಂಧನಕ್ಕೆ ನಿರ್ದೇಶನ ತಪ್ಪ. ಫಲಾನುಭವಿಯ ಸಹಕರಿಸಿರೋಣಂದು ಸೋಮರಪೇಟೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅರಿಚಿಟ್ಟಿತ್ತು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಯ ಇದರೆ 10ನೇ ನಾಳಂಕೆ ಪೊಲಕ 11 ಗಂಟೆಯಿಂದ ಮಡಿಕೇರಿ ಮಧ್ಯಾಹ್ನ 1 ಗಂಟೆಗತ್ತನೆ ಸೋಮರಪೇಟೆ ತಾಲೂಕು ಕಚೇರಿ ಸಭಾಬಾಡಲು ಕರ್ನಾಟಕ ಲೋಕಾಯುಕ್ತ ಕಾಯ್ದೆರಡಿಲು ದೂರು ಅರ್ಜಿನ ಬಳಂಬುವ ಭರ್ತಿ ಮಾಡಿತ್ತು ನೋಟರಿಂಜ ಅಫಿಡವಿಟ್ ಮಾಡಿನ ಅರ್ಜಿನ ಸ್ವೀಕಾರ ಮಾಡುವ ಸರ್ಕಾರಿ ಕಚೇರಿಲಿ ಅಧಿಕೃತ ಕೆಲಸ ತಡ ಮಾಡೋ ಅಲ್ಲತೆ ಫಲತರ ತೊಂದರೆ ತಂದಂಡುಳು ಸರ್ಕಾರಿ ಅಧಿಕಾರಿ ಅಲ್ಲಂಗಿ ಸಿಬ್ಬಂದಿಯಡ ಮೇಲೆ ಸಾರ್ವಜನಿಕಂಗ ನಿರ್ಕಮಾಣ ಅರ್ಜಿ ಕಾಗದತ್ತು ಪುಕಾರು ಕೊಡುಕೊಲು ಸಾರ್ವಜನಿಕಂಗ ಈ ಅವಕಾಶತನ್ನ ನಲ್ಲ ರೀತಿಯಲ್ಲಿ ಉಪಯೋಗಿಸುಟ್ಟೋಕ್ಕೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಮಡಿಕೇರಿ ಇಂಗಡಾದ ನೆಲು ಇದೇ ಆದ್ಯವಾಯಿತು. ಗೋಣಿಕೊಪ್ಪ ಸುತ್ತಮುತ್ತ ಸಾರ್ವಜನಿಕಂಗಡ ಬೋಡಿಕೇರ ಮಾರಿಪತ್ತು ಗೋಣಿಕೊಪ್ಪತ್ಲು ಮಾಂಗೆ ಮೇಳತ್ನ ಆಯೋಜನೆ ಮಾಡಿತ್ತು. ಇಂದಿಂಜ ಮತ್ತೊಂದ 7ನೇ ನಾಳಂಕೆ ಕತ್ತನೆ ನಡಪು ಈ ಮಾಂಗೆ ಮೇಳತ್ರ ಉದ್ಘಾಟನೆ ಇಂದು ಪೊಲಕ 11 ಗಂಟೆಗೆ ಗೋಣಿಕೊಪ್ಪ ಬಸ್ ಸ್ಟ್ಯಾಂಡರ ಪಕ್ಕ ಉಳ್ಳ ಗ್ರಾಮ ಪಂಚಾಯಿತಿ ಮಳಿಗೆಲ ನಡಪ ಅಂದು ಪ್ರಕಟಣೆ ಅರಿಚಿಟ್ಟಿತ್ತು. ಪೊನ್ನಂಪೇಟೆ 66/11 kV ವಿದ್ಯುತ್ ವಿತರಣಾ ಉಪಕೇಂದ್ರತ್ತು ಫೀಡರ್ ರಿಪೇರಿ ಕಾರ್ಬಾರ ಮಾಡುವ ಆನಗುಂಡು ಈ ಕೇಂದ್ರದಿಂದ ಪೊರಪೋಪ ನಲ್ಲೂರು ಬಾಳೆಲೆ ದೇವನೂರು ಕಿರುಗೂರು ಫೀಡರ್ಲು ಇಂದು ಪೊಲಕ 10 ಗಂಟೆಯಿಂದ 5:06 ಗಂಟೆಗತ್ತನೆ ರಿಪೇರಿ ಕಾರ್ಬಾರರ ಮಾರಿಪತ್ತು. ಪೊನ್ನಂಪೇಟೆ ಕಿರುಗೂರು ನಲ್ಲೂರು ಬೆಸಗೂರು ಪೊನ್ನಪ್ಪಸಂತೆ ಬೀಳೂರು ಕೊಟ್ಟಗೇರಿ ಸುಳಗೋಡು ಬಾಳೆಲೆ ನಿಟ್ಟೂರು ರಾಜಪುರ ಕಿಸ್ತೂರು ಮುಳಲ್ಕೋಟೆ ಕಾರ್ಮಾಡು ಜಾಗಲೆ ಮತ್ತೂರು ಪಿಂಜ ಸುತ್ತಮುತ್ತ ಪ್ರದೇಶದ ಕರೆಂಟ್ ಇಪ್ಪಲೆ ಸಾರ್ವಜನಿಕಂಗ ಸಹಕಾರ ತರಣೊಂದು ಸೆಸ್ಕ್ ಅಧಿಕಾರಿ ಮನವಿ ಮಾಡಿಂಡಿತ್ತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಆದನೆಯಲ್ಲಿ ಇಂದು ಪೊಲಕ 10:30 ಮಧ್ಯಾಹ್ನ 2 ಗಂಟೆಗತ್ತನೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೇರ ಸಂದರ್ಶನ ನಡಪ. ಈ ನೇರ ಸಂದರ್ಶನತ್ತು ಕಲ್ಯಾಣಿ ಮೋಟಾರ್ಸ್ ಮಡಿಕೇರಿ ಇವು ತಂಗಡ ಸಂಸ್ಥೆಯಲ್ಲಿ ಖಾಲಿ ಉಳ್ಳ ಚಾಕರಿಕ ನೇಮಕಾತಿ ಮಾಡ್ಯಾವ. ಇರಾದೆ ಉಳ್ಳ SSLC PUC ITI ಡಿಪ್ಲೊಮೊ ಡಿಗ್ರಿ ಪಿಂಜ PG ಡಿಗ್ರಿ ಓದನ ಅಭ್ಯರ್ಥಿಯ ತಂಗಡ ಮೂಲ ದಾಖಲೆಯ ಕೂಡ ಸಂದರ್ಶನಕ್ಕೆ ಹಾಜರಾಪಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ CB ಮಂಜುನಾಥ್ ಮನವಿ ಮಾಡಿಂಡಿತ್ತು. ಇಲ್ಲಿಗೆ ಪೊಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ LED TV ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
4: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
3: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಬುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15 ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
6: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕ

0: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಎಫ್ಎಂ ತಂತ್ರಜ್ಞಾನದ ಇನ್ನೊಂದು ವಾಹಿನಿ ಎಫ್ಎಂ ಗೋಲ್ಡ್. ಇದು ದೆಹಲಿಯಿಂದ 2001 ಸೆಪ್ಟೆಂಬರ್ 1 ಪ್ರಸಾರ ಆರಂಭವಾಯಿತು. ಮಾಹಿತಿ ಮನರಂಜನೆಯ ಮಂತ್ರವನ್ನೇ ಹೊಂದಿದ್ದ ಈ ವಾಹಿನಿ 30% ವಾರ್ತೆ ಹಾಗೂ ಪ್ರಸಕ್ತ ವಿದ್ಯಮಾನಗಳನ್ನು ಪ್ರಸಾರಿಸಿದರೆ 70% ಮನರಂಜನೆಯನ್ನು ಪ್ರಸಾರ ಮಾಡುತ್ತಿತ್ತು. ದಿನಂಪ್ರತಿ 18 ಪ್ರಸಾರ ಕಾರ್ಯವನ್ನು ಮಾಡುವ ಈ ವಾಹಿನಿ ಈಗ 4 ಮಹಾನಗರಗಳಾದ ದೆಹಲಿ, ಮುಂಬೈ, ಕೋಲ್ಕತ್ತಾ ಹಾಗೂ ಚೆನ್ನೈಗಳಲ್ಲಿ ಪ್ರಸಾರ ವ್ಯವಸ್ಥೆಯನ್ನು ಹೊಂದಿದೆ. ಈ ವಾಹಿನಿಗಳಲ್ಲಿ ವಾಹನ ದಟ್ಟಣೆ, ಹವಾಮಾನ ವರದಿ, ರೈಲು ಹಾಗೂ ವಿಮಾನಗಳ ವೇಳಾಪಟ್ಟಿ ಮುಂತಾದ ಅಗತ್ಯ ಜನಪರ ಮಾಹಿತಿಗಳು ಲಭ್ಯವಿರುತ್ತವೆ. ಆಕಾಶವಾಣಿಯಲ್ಲಿ ಡಿಟಿಎಚ್ ಸೇವೆ ಉಪಗ್ರಹ ಆಧಾರಿತ ಸೇವೆಯಾಗಿದ್ದು ದೆಹಲಿಯ ತೋಡ್ಪುರದಲ್ಲಿರುವ ಅಪ್ಲಿಂಕಿಂಗ್ ವ್ಯವಸ್ಥೆಯಿಂದ ಲಭ್ಯವಾಗುತ್ತದೆ. ಸಾಧಾರಣ ರೇಡಿಯೋಗಳಲ್ಲಿ ಇದರ ಲಭ್ಯತೆ ಇರುವುದಿಲ್ಲ. ದಿನದ 24 ಪ್ರಸಾರ ಇರುವ ಈ ವಾಹಿನಿಯನ್ನು ಒಟ್ಟು 21 ಡಿಟಿಎಚ್ ಕೇಂದ್ರಗಳ ಮೂಲಕ ದೇಶದ ಎಲ್ಲೆಡೆ ಹಾಗೂ ಸಮೀಪದ ದೇಶಗಳಿಂದಲೂ ಕೇಳಬಹುದಾಗಿದೆ. ಇದರಲ್ಲಿ ದೇಶದ ಬೇರೆ ಬೇರೆ ಭಾಷೆಗಳ ಕಾರ್ಯಕ್ರಮಗಳನ್ನು ಡಿಜಿಟಲ್ ಪ್ರಸಾರದಲ್ಲಿ ಕೇಳಬಹುದು. ಡಿಟಿಎಚ್ ಪ್ರಸಾರ ಸೇವೆ 3 ಹಿಂದೆಯೇ ಆಕಾಶವಾಣಿಯಲ್ಲಿ ಆರಂಭವಾಯಿತು. ರೇಡಿಯೋ ನೆಟ್ವರ್ಕ್ WRN ಎಂಬ ರೇಡಿಯೋ ಡಿಟಿಎಚ್ ಸೇವೆಯಲ್ಲಿ ರೇಡಿಯೋದ 100 ವಾಹಿನಿಗಳನ್ನು ಆಲಿಸಬಹುದು. ಇದಕ್ಕಾಗಿ ಪೈಪೋಟಿಗೆ ನಿಂತಿರುವ ಬೇರೆ ಬೇರೆ ಕಂಪನಿಗಳು ಗ್ರಾಹಕರಿಗೆ ಅತ್ಯುತ್ತಮ ಪ್ಯಾಕೇಜ್ಗಳನ್ನು ನೀಡಲು ಆರಂಭಿಸಿದ್ದವು. ರೀಚಾರ್ಜ್ ಪ್ಲಾನ್ಗಳು ಕಡಿಮೆ ಖರ್ಚಿನಲ್ಲಿ ಉತ್ತಮವಾಗಿ ಲಭ್ಯವಾಗುತ್ತಿದ್ದವು. ಸ್ಪಷ್ಟ ಚಿತ್ರ, ಅಗತ್ಯವಿದ್ದಾಗ ಚಾರ್ಜ್ ಮಾಡುವ ಅಥವಾ ಬಿಡುವ ಸೌಲಭ್ಯ ಇಲ್ಲಿದೆ. ಹೊಚ್ಚ ಹೊಸ ಚಲನಚಿತ್ರಗಳನ್ನು ಕೂಡಲೇ ನೋಡುವ ಅವಕಾಶವೂ ಇಲ್ಲಿದೆ. ಡಿಟಿಎಚ್ ಸೇವೆಯು ಹಿಂದಿ ಭಾಷೆಯಲ್ಲಿ ದೆಹಲಿ ಕೇಂದ್ರದಿಂದ ಲಭ್ಯವಾಗುತ್ತಿದ್ದು ಲಖನೌ, ಜೈಪುರ್, ಭೋಪಾಲ್, ಪಾಟ್ನಾ ಮುಂತಾದ ಕೇಂದ್ರಗಳ ಸಂಪರ್ಕದಿಂದ ಅಲ್ಲಿಯ ಕಾರ್ಯಕ್ರಮಗಳನ್ನು ದೆಹಲಿಯ ಮೂಲಕ ಕೇಳಬಹುದಾಗಿದೆ. ಇನ್ನು ಗುಜರಾತಿ ಭಾಷೆ ಅಹಮದಾಬಾದ್ ಕೇಂದ್ರದಿಂದ ಪ್ರಸಾರವಾಗುತ್ತಿದ್ದು ವಡೋದರಾ, ರಾಜ್ಕೋಟ್, ಭುಜ್ ಹಾಗೂ ಸೂರತ್ ಕೇಂದ್ರಗಳು ಈ ವಾಹಿನಿಗೆ ಸೇರುತ್ತವೆ. ಮರಾಠಿ ಭಾಷೆಯಲ್ಲಿ ಮುಂಬೈ ಕೇಂದ್ರದಿಂದ ಪ್ರಸಾರವಾಗುತ್ತಿದ್ದು ಪುಣೆ ಹಾಗೂ ನಾಗಪುರ ಕೇಂದ್ರಗಳೊಂದಿಗೆ ಎಫ್ಎಂ ರೇನ್ಬೋ ಹಾಗೂ ಎಫ್ಎಂ ಗೋಲ್ಡ್ ಕೇಂದ್ರಗಳ ಕಾರ್ಯಕ್ರಮಗಳು ಈ ವಾಹಿನಿಯಲ್ಲಿ ಪ್ರಸಾರವಾಗುತ್ತವೆ. ಇನ್ನು ಬಂಗಾಳಿ ಕೋಲ್ಕತ್ತಾ ಕೇಂದ್ರದ ಕಾರ್ಯಕ್ರಮಗಳೊಂದಿಗೆ ಕೋಲ್ಕತ್ತಾ ಎಎಫ್ಎಂ, ಕೋಲ್ಕತ್ತಾ ಹಾಗೂ ಸಿಲಿಗುರಿ ಕೇಂದ್ರದ ಕಾರ್ಯಕ್ರಮಗಳು ಇದರ ಮೂಲಕ ಪ್ರಸಾರವಾಗುತ್ತವೆ. ಹೈದರಾಬಾದ್ ಕೇಂದ್ರದಿಂದ ಅಪ್ಲಿಂಕ್ ಆಗುವ ಕಾರ್ಯಕ್ರಮಗಳೊಂದಿಗೆ ಹೈದರಾಬಾದ್ ವಾಣಿಜ್ಯ ಪ್ರಸಾರ ಕೇಂದ್ರ, ವಿಜಯವಾಡ, ವಿಶಾಖಪಟ್ಟಣ ಮತ್ತು ಕಡಪ ಕೇಂದ್ರದ ಕಾರ್ಯಕ್ರಮಗಳು ತೆಲುಗು ಭಾಷೆಯಲ್ಲಿ ಹೈದರಾಬಾದ್ ಕೇಂದ್ರದಿಂದ ಪ್ರಸಾರವಾಗುತ್ತವೆ. ಇನ್ನು ತಮಿಳಿನಲ್ಲಿ ಚೆನ್ನೈ ಮೂಲ ಕೇಂದ್ರವಾಗಿದ್ದು ಚೆನ್ನೈ ಎಫ್ಎಂ, ಚೆನ್ನೈ ವಾಣಿಜ್ಯ ಪ್ರಸಾರ ಕೇಂದ್ರ, ಪಾಂಡಿಚೇರಿ, ಮಧುರೈ, ತಿರುಚಿರಾಪಳ್ಳಿಯ ಕಾರ್ಯಕ್ರಮಗಳು ಇದರಲ್ಲಿ ಪ್ರಸಾರವಾಗುತ್ತವೆ. ಇನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಬೆಂಗಳೂರು ಕೇಂದ್ರವು ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದು ಎಫ್ಎಂ ರೇನ್ಬೋ, ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರ, ಧಾರವಾಡ, ಮೈಸೂರು, ಮಂಗಳೂರು ಕೇಂದ್ರಗಳು ಇದರಲ್ಲಿ ಸೇರಿವೆ. ಪಂಜಾಬಿ ಭಾಷೆಯಲ್ಲಿ ಜಲಂಧರ್ ಕೇಂದ್ರವು ಮುಖ್ಯ ಕೇಂದ್ರವಾಗಿದ್ದು ಜಲಂಧರ್ ಬಿ, ಎಫ್ಎಂ ಜಲಂಧರ್ ಹಾಗೂ ಚಂಡೀಗಢ ಕೇಂದ್ರದ ಕಾರ್ಯಕ್ರಮಗಳು ಇದರ ಮೂಲಕ ಪ್ರಸಾರವಾಗುತ್ತವೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು

0: ಅನ್ನು ನಮಗೆ pexcobiellar@gmail.com pexbiellar@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ ನಿವೃತ್ತ ಡೈರೆಕ್ಟರ್ ಇಂಜಿನಿಯರ್ ಎಸ್ ಪಿ ಮೈತ್ರೇಯ ಅವರು. ನಮಸ್ಕಾರ ಮೈತ್ರೇಯ ಸಾಹೇಬರಿಗೆ.
2: ನಮಸ್ಕಾರ.
1: ತಾವು ತುಂಬ ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ತಗೊಂಡು ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದೀರಾ?
2: ಹೌದು.
1: ಹೇಗಿದೆ ಸರ್ ನಿಮ್ಮ ನಿವೃತ್ತಿ ಜೀವನ?
2: ನಿವೃತ್ತಿ ಜೀವನ ಬಹಳ ಚೆನ್ನಾಗಿದೆ. ಸಾಕಷ್ಟು ಸಮಯ ಇದೆ, ಅದನ್ನು ಸರಿಯಾಗಿ ಬಳಸ್ಕೊಂಡು ನಮ್ಮ ಮನೆ ಕೆಲಸಕ್ಕೂ ನಮ್ಮ ಆರೋಗ್ಯದ ಕಡೆ ಹಾಗೆ ನಮ್ಮ ಎಲ್ಲ ಬಂಧು ಬಳಗದವ್ರದ್ದೆಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋದು ಇತ್ಯಾದಿ ಮಾಡಿಕೊಂಡು ಚೆನ್ನಾಗಿದ್ದೀವಿ.
1: ಅಂದರೆ ಸಾಕಷ್ಟು ಸಮಯ ನಿಮ್ಗೆ ಸಿಗ್ತಾ ಇದೆ ಕಾರ್ಯಕ್ರಮಗಳಿಗೆ ಬಂಧು ಬಳಗದವ್ರನ್ನ ಭೇಟಿ ಆಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇವಾಗ.
2: ಹೌದು.
1: ಮತ್ತೆ ಸರ್ ನಿಮ್ಮ ಕೌಟುಂಬಿಕ ಜೀವನ ಎಲ್ಲ ಹೇಗಿದೆ ಸರ್? ಮಕ್ಕಳಷ್ಟು ಜನ ಏನೇನು ಕೆಲಸ ಮಾಡ್ತಿದ್ದಾರೆ?
2: ನನಗೆ ಇಬ್ಬರು ಮಕ್ಕಳು. ಮಗಳು ದೊಡ್ಡವಳು ಬಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮುಗಿಸಿ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವಾಷಿಂಗ್ಟನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಮಗ ಎಂ ಟೆಕ್ ಆಗಿದೆ ಅವನು, ಅವನು ಕೆಲಸ ಹುಡುಕ್ತಾ ಇದ್ದಾನೆ.
1: ಅಂದ್ರೆ ನಿಮ್ಮಿಬ್ಬರು ಮಕ್ಕಳು ಕೂಡ ಇಂಜಿನಿಯರ್ಸ್?
2: ಇಂಜಿನಿಯರಿಂಗೇ ಆಗಿದೆ.
1: ಇಂಜಿನಿಯರಿಂಗೇ ಮಾಡಿದ್ದೀರಾ? ಏನು ಸರ್ ಅದು ಅವ್ರ ಇಚ್ಛೆನಾ ಅಥವಾ ನೀವು ಅವ್ರಿಗೆ ಏನೋ ಪ್ರೋತ್ಸಾಹ ಕೊಟ್ಟರೆ ನೀವು ಕೂಡ ಇಂಜಿನಿಯರಿಂಗೇ ಮಾಡಬೇಕಂತ ಹೇಗೆ?
2: ಇಲ್ಲ, ನಾವು ಪ್ರೋತ್ಸಾಹಿಸಿದೀವಿ ಹಾಗೇನೆ. ಮತ್ತು ಅವಾಗ ಎಲ್ಲ ಇಂಜಿನಿಯರಿಂಗ್ದೊಂದು ಇದು ಇತ್ತಲ್ಲ, ಹವಾ ಇತ್ತು, ಹಾಗಾಗಿ ಎಲ್ಲರೂ ಇಂಜಿನಿಯರಿಂಗ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಮೆರಿಟ್ನಲ್ಲಿ ಪಾಸ್ ಆಗಿದ್ದಾರೆ.
1: ನಿಮ್ಮ ಬಾಲ್ಯದಲ್ಲಿ ತದನಂತರ ನಿಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಅಥವಾ ನೀವು ಏನು ಸೇವೆಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಯರ ಒಂದು ಪ್ರೋತ್ಸಾಹ ಯಾವ ಥರ ಇತ್ತು ಸರ್ ನಿಮಗೆ?
2: ಭಾಳ ಉತ್ತಮ ಪ್ರೋತ್ಸಾಹ ಇತ್ತು. ಭಾಳ ಬಡತನ ಇತ್ತು, ಅದರಲ್ಲಿ ನಾನು ಓದಿ ಸ್ಕೂಲ್ ಏನಂದ್ರೆ ನಮ್ಮ ಹುಟ್ಟೂರಿನಲ್ಲೇ 1ನೇ 7ನೇ ತಿವರಿಗೆ ಅಲ್ಲಿ ಓದಿ ಆಮೇಲೆ ಹೈಸ್ಕೂಲ್ ನಾನು ಬೀದರ್ನಲ್ಲಿ ಓದಿದ್ದೆ. ಭಾಳ ಉತ್ತಮವಾದಂಥ ಸಹಕಾರ ಇತ್ತು ಬಡತನ ಮಧ್ಯದಲ್ಲಿ. ಭಾಳ ಉತ್ತಮವಾದಂಥ ಸಹಕಾರ ಕೊಟ್ಟಿದ್ದಾರೆ ಅವರು.
1: ಸರ್ ಸಾಧಾರಣವಾಗಿ ನಿವೃತ್ತಿ ಆದ ತಕ್ಷಣ ಡಿಪ್ರೆಷನ್ ಆಗುತ್ತೆ, ಸ್ವಲ್ಪ ಬೇಜಾರಾಗುತ್ತೆ, ಹೇಗೆ ಕಾಲ ಕಳೆಯೋದು ಅನ್ನೋದು ಕೆಲವರ ನಿವೃತ್ತಿ ಬದುಕಿನಲ್ಲಿ ಆದಂತಹ ಒಂದು ಅನುಭವ. ನಿಮಗೆ ಆ ಥರ ಏನನ್ನ ಅನುಭವ ಆಗಿದೆ ಸರ್?
2: ಇಲ್ಲ, ನಮಗೇನು ಹಾಗೆ ಅನಿಸಿಲ್ಲ. ನಾವು ಒಂದಿಲ್ಲ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು ಇರ್ತೀವಿ, ಹಾಗಾಗಿ ಆ ರೀತಿಯ ಅನುಭವ ನಮಗೇನು ಬಂದಿಲ್ಲ.
1: ಅಂದರೆ 24 ಗಂಟೆ ತಾವು ಯಾವುದೋ ಒಂದು ಕೆಲಸದಲ್ಲಿ
2: ಮಾಡ್ತಾ ಇರ್ತೀವಿ.
1: ತುಂಬ ಸಂತೋಷ ಸರ್. ಸರ್ ನೀವು ಹೆಚ್ಚು ಕಾಲ ನಿಮ್ಮ ಸ್ವಂತ ಊರಲ್ಲಿ ಗುಲ್ಬರ್ಗಾದಲ್ಲೇ ನೀವು ಕೆಲಸ ಮಾಡಿದ್ದೀರಿ, ಕಲಬುರಗಿಯಲ್ಲಿ ಅಂತೇಳಿ ಕೇಳಲ್ಪಟ್ಟೆ. ನೀವು ಯಾವ ಊರಿನವ್ರು ಸರ್ ಸ್ವತಃ?
2: ನಾನು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಣಜಿಯನಂತ ಗ್ರಾಮದವನು. ನಾನು ಓದಿದ್ದು ಹೈಸ್ಕೂಲು ಮತ್ತು ಪಿ ಯು ಸಿ ಎಲ್ಲ ಬೀದರ್ನಲ್ಲಿ, ಆಮೇಲೆ ಇಂಜಿನಿಯರಿಂಗು ಗುಲ್ಬರ್ಗದಲ್ಲಿ ಓದಿದ್ದೀನಿ.
1: ಇಂಜಿನಿಯರಿಂಗ್ ಯಾವ ವಿಭಾಗ ಮಾಡಿದ್ರಿ ಸರ್?
2: ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್.
1: ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬಿ ವಿಭಾಗದಲ್ಲಿ ನೀವು ಪದವಿಯನ್ನು ಪಡೆದ?
2: ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್.
1: ಸರ್ ನೀವು ರೇಡಿಯೋ ಕೇಂದ್ರಕ್ಕೆ ಸೇರಿದಾಗ, ಸೇವೆಗೆ ಸೇರಿದಾಗ ಮೊದಲ ದಿನದ ಅನುಭವ ಹೇಗಿತ್ತು ಸರ್?
2: ಅನುಭವ ಸ್ವಲ್ಪ ಚಕಿತ ಆಗಿರ್ತೀವಿ, ಯಾಕಂದ್ರೆ ಏನೂ ಗೊತ್ತಿರುವುದಿಲ್ಲ. ನನಗೆ ಮೊಟ್ಟ ಮೊದಲು ಚೆನ್ನೈಗೆ ಪೋಸ್ಟಿಂಗ್ ಮಾಡಿದ್ರು, ನಂತರ ಗುಲ್ಬರ್ಗಕ್ಕೆ ಮಾಡಿದ್ರು. ಆಲ್ ಇಂಡಿಯಾ ರೇಡಿಯೋ ಗುಲ್ಬರ್ಗಕ್ಕೆ ಅಲ್ಲಿ 8 ವರ್ಷ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡಿದ್ದೀನಿ. ಭಾಳ ಉತ್ತಮವಾದಂಥ ಕೆಲಸ, ಅಲ್ಲಿ ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಇತ್ತು, ವರ್ಕಿಂಗ್ ಅಟ್ಮಾಸ್ಫಿಯರು. ಭಾಳ ಎಲ್ಲರದ್ದು ಸಹಕಾರಿ ಚೆನ್ನಾಗಿತ್ತು, ಒಳ್ಳೆ ಟೀಮ್ ವರ್ಕ್ ಆಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಮತ್ತು ಹೆಚ್ಚುವರಿಯಾಗಿ ನಮಗೆ ಪ್ರಾಜೆಕ್ಟ್ದು ವರ್ಕು ಕೂಡ ಹೇಳಿದರು, ಕನ್ಸೋಲ್ ರಿಪ್ಲೇಸ್ಮೆಂಟ್ ಅನ್ರಿ ಮತ್ತು ಟ್ರಾನ್ಸ್ಮಿಟರ್ ರಿಪ್ಲೇಸ್ಮೆಂಟ್ ಎಲ್ಲ.

0: ಈ ಆ ಟೈಮ್ನಲ್ಲಿ ಅದನ್ನು ಕೂಡ ಮಾಡಿಕೊಂಡು ಭಾಳ ಚೆನ್ನಾಗಿ ಕಾಲ ಕಳೆದ್ವಿ. ಉತ್ತಮವಾದಂಥ ಇದು ರಿಸಲ್ಟ್
1: ಸರ್. ನಾವು ಕೇಳಿರೋ ಮಟ್ಟಿಗೆ ತಾವು ಎಲ್ಲರೊಂದಿಗೆ ತುಂಬ ವಿನಯವಾಗಿ ವಿಧೇಯವಾಗಿ ಎಲ್ಲರೊಂದಿಗೆ ಬೆರೆತು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಬಂದಿದ್ದೀರಾ. ನಮ್ಮ ರಾಜ್ಯದ ಹಲವಾರು ಆಕಾಶವಾಣಿ ಕೇಂದ್ರಗಳಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದ್ದೀರಾ. ಈ ಸೇವಾ ಅವಧಿಯಲ್ಲಿ ಎದುರಾದಂತಹ ಸವಾಲುಗಳು ಅದ್ರ ಬಗ್ಗೆ ಹೇಳೋದಾದರೆ ಸರ್?
0: ಸವಾಲುಗಳು ಅಂತಹ ಸವಾಲುಗಳೇನು ನಮಗೆ ಎದುರಾಗಿಲ್ಲ, ಯಾಕಂದರೆ ನಮ್ಮ ಸ್ಟಾಫ್ ಎಲ್ಲ ನಮಗೆ ಭಾಳ ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾ ಇದ್ರು.
1: ಒಳ್ಳೆ ಕೋಆಪರೇಷನ್ ಇತ್ತು,
0: ಭಾಳ ಉತ್ತಮವಾದಂಥ ಕೋಆಪರೇಷನ್ ಇತ್ತು. ಮತ್ತು ಪ್ರೋಗ್ರಾಮ್ನವ್ರ ಜೊತೆನು ನಮ್ಮದು ಅವ್ರದ್ದು ರಿಲೇಷನ್ ಭಾಳ ಚೆನ್ನಾಗಿತ್ತು. ಹಾಗಾಗಿ ಎಲ್ಲೂ ಯಾವುದೇ ಸಮಸ್ಯೆ ಬರಲಾರ್ದ ಹಾಗೆ ನಾವು ಸರ್ವಿಸು ಮುಗಿಸಿದ್ದೀವಿ ಅಂತ ಹೇಳ್ಬೋದು.
1: ತುಂಬ ಜನರಿಗೆ ತಾವು ವಿವಿಧ ರೀತಿಯಲ್ಲಿ ಸಹಾಯ ಮಾಡಿದ್ದೀರಿ. ಕಾಂಪನ್ಸೇಟ್ ಜಾಬ್ ಅಥವಾ ಯಾವುದೋ ಒಂದು ತೊಂದರೆಯಲ್ಲಿ ಇದ್ದಾಗ ಅಂದಾಗ ನಿಮ್ಮ ಕೈಯಲ್ಲಿ ನಿಮ್ಮ ಒಂದು ಅಧಿಕಾರಿ ವ್ಯಾಪ್ತಿಯಲ್ಲಿ ಏನೇನಾಗುತ್ತೋ ಎಲ್ಲ ಥರದಲ್ಲಿ ನೀವು ಸಹಾಯ ಮಾಡಿದ್ದೀರಿ ಅನ್ನೋದನ್ನು ನಾವು ಕೇಳಿದ್ದೀವಿ. ನಿಮ್ಮ ನೆನಪಲ್ಲಿರುವಂತಹ ಸಹಾಯ ಕಾರ್ಯಕ್ರಮಗಳು ಯಾವ್ಯಾವ ಆಗಿದ್ದಾವೆ ಸರ್?
0: ಎಲ್ಲ ಡಿ ಪಿ ಸಿ ಡಿಪಾರ್ಟ್ಮೆಂಟಲ್ ಕಮಿಟಿಯಲ್ಲೆಲ್ಲ ಇದ್ದೀವಿ. ಸೊ ಅದರಲ್ಲಿ ನ್ಯಾಯಯುತವಾಗಿ ಯಾರಿಗೆ ಸಲ್ಲಬೇಕು ಅಂಥವ್ರಿಗೆ ಏನಂದರೆ ನ್ಯಾಯ ಕೊಡಿಸುವಲ್ಲಿ ನಾವು ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಜನ ನಮ್ಮನ್ನು ಭಾಳ ಒಳ್ಳೆ ರೀತಿಯಲ್ಲಿ ಇಂದಿಗೂ ಸ್ಮರಿಸ್ತಾ ಇರ್ತಾರೆ ಅಂತ ಹೇಳ್ಬೋದು.
1: ಯಾರಾದರೂ ಜೀವನದಲ್ಲಿ ಬದಲಾವಣೆ ಆಗಿದ್ರೆ
0: ಅನೇಕ ಜನರು ಬದಲಾವಣೆ ಮಾಡಿದ್ವಿ. ಯಾಕಂದ್ರೆ ನಮ್ಮ ಬಗ್ಗೆ ಗೌರವ ಇರುವುದರಿಂದ ನಮ್ಮ ಮಾತು ಅವ್ರು ಕೇಳ್ತಾ ಇದ್ರು.
1: ಅಂದ್ರೆ ತಾವು ಗೌರವಯುತವಾಗಿ ಅವ್ರ ಜೊತೆ ಇರೋದ್ರಿಂದ ಅವರು
0: ಬಹಳ
1: ನಿಮ್ಮ ಮಾತಿಗೆ ಅವರು ಸಹಿ ಅಂತ ಇದ್ರು.
0: ಹೌದೌದು, ಬಹಳ ಹೋಮ್ಲಿ ಅಟ್ಮಾಸ್ಫಿಯರ್ ನಾವು ಮೇಂಟೈನ್ ಮಾಡಿದೀವಿ ಎಲ್ಲ ಸ್ಟೇಷನ್ಗಳಲ್ಲೂ ಕೂಡ. ಪ್ರಾಮಾಣಿಕತೆ ಅನ್ನೋದು ಬಹಳ ಮುಖ್ಯ, ಅದರದಿಂದ ನಮ್ಮನ್ನ ಜನ ಅಳತೆ
1: ಮಾಡ್ತಾರೆ, ಅದೇ ನಮ್ಮ ಕೈ ಹಿಡಿಯಿತು ಕೂಡ.
0: ಹೌದೌದು, ನಿಜ, ಅದು ಬಹಳ ಮುಖ್ಯ. ನಾವು ಅಷ್ಟೇ ಪ್ರಾಮಾಣಿಕರಾಗಿರುವುದಿಲ್ಲ, ಪ್ರಾಮಾಣಿಕರಾಗಿರ್ಲಿಕ್ಕೆ ಬೇರೆಯವರನ್ನು ಕೂಡ ನಾವು ಪ್ರೇರೇಪಿಸಬೇಕು.
1: ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಸಂತೋಷ ಕ್ಷಣ ಯಾವುದು ಅಂತೀರ ಸರ್ ತಾವು?
0: ಸಂತೋಷ ಅಂತಂದ್ರೆ ನಾನು ಗುಲ್ಬರ್ಗದಲ್ಲಿ 8 ವರ್ಷ ಮಾಡಿ ನಂತರ ನಾನು ಬ್ರಹ್ಮ ಅವರಿಗೆ ಟ್ರಾನ್ಸ್ಫರ್ ಆಯಿತು. ಬ್ರಹ್ಮವರದಲ್ಲಿ ಸರ್ವಿಸ್ ಮಾಡುವಾಗ ಮಂಗಳೂರದ್ದು ಪೂರ್ತಿ ನನ್ನ ಹೋಲ್ ಟೆನೂರ್ ಏನಂದ್ರೆ ನನಗೆ ಅಟ್ಯಾಚ್ ಆಗಿತ್ತು, ಅದು ಅದು ಎಡಿಷನಲ್ ಚಾರ್ಜ್ ಆಗಿತ್ತು,
1: ಅಡಿಷನಲ್ ಕೆಲಸ.
0: ಆಮೇಲೆ ಎಡಿಷನಲ್ ಕೆಲಸ ಆಗಿತ್ತು. ಹಾಸನಿಗೆ ಬಂದೆವು, ಹಾಸನದಲ್ಲಿ ಕೂಡ 4 ವರ್ಷ ಕೆಲಸ ಮಾಡಿದ್ವಿ. ಅಲ್ಲಿ ಬಹಳ ಚೆನ್ನಾಗಿತ್ತು, ವರ್ಕಿಂಗ್ ಅಟ್ಮಾಸ್ಫಿಯರ್ ಬಹಳ ಚೆನ್ನಾಗಿತ್ತು, ಬಹಳ ಕಾರ್ಡಿಯಲ್ ಒಂದು ರಿಲೇಷನ್ ಇತ್ತು ಎಲ್ಲರೊಟ್ಟಿಗೆ. ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಹಿಂದೆ ಹೇಳಿದ್ರು, ಬಟ್ ಎಲ್ಲ ಸರಿ ಮಾಡಿ ಎಲ್ಲರನ್ನ ನಾವು ವಿಶ್ವಾಸ ತಗೊಂಡು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ವಿ ಅಲ್ಲಿ.
1: ಚಿತ್ರದುರ್ಗದಲ್ಲಿ ಕೂಡ ಕೆಲಸ ಮಾಡಿ,
0: ಚಿತ್ರದುರ್ಗದಲ್ಲೂ ಮಾಡಿದ್ದೀನಿ. ಅಲ್ಲಿ ಹೊಸದು FM ಟ್ರಾನ್ಸ್ಮಿಟರ್ ರಿಪ್ಲೇಸ್ಮೆಂಟ್ ನಾವು ನಮ್ಮ ಪೀರಿಯಡ್ ನಲ್ಲಿ ಆಗಿದೆ.
1: ನಿಮ್ಮ ಒಂದು ಮುಂದಾಳತ್ವದಲ್ಲಿ ಆಯ್ತು,
0: ಬಹಳ ಚೆನ್ನಾಗಿದೆ, ಬಹಳ ಒಳ್ಳೆ ಇದು ಮಾಡಿದ್ವಿ. ಅದಕ್ಕೆ ಒಂದು ಅಲ್ಲಿ 6-7 ವರ್ಷದಿಂದ ಅಲ್ಲಿ ಅಧಿಕಾರಿ ಇಂಜಿನಿಯರಿಂಗ್ ಅಧಿಕಾರಿ ಎಲ್ಲ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಅಸ್ತವ್ಯಸ್ತ ಆಗಿತ್ತು. ಹೋದ ತಕ್ಷಣ 4 ವರ್ಷ ತಗೊಂಡು ಪೀರಿಯಡ್ ನಲ್ಲಿ ಬಹಳಷ್ಟು ಇದ್ದ ಅವಕಾಶಗಳನ್ನೇ ಉಪಯೋಗಿಸಿಕೊಂಡು ಸರಿಯಾಗಿ ಕೆಲಸ ಮಾಡಿದ್ವಿ ನಾವಲ್ಲಿ. ಬಹಳ ಸಂತೋಷ ಅನ್ನಿಸ್ತು ನೋಡಿ
1: ಸರ್. ಈ ನಮ್ಮ ಕೆಲಸದ ಜೊತೆಗೆ ಈ ಒತ್ತಡಗಳು ಕೂಡ ತುಂಬಾ ಜಾಸ್ತಿ ಇರುತ್ತೆ ಸರ್. ಈಗ ಏನು ಸಾಂಸಾರಿಕ ಒತ್ತಡ ಇರಬಹುದು, ಅಥವಾ ಕೆಲಸದ ಒತ್ತಡ ಇರಬಹುದು, ಅಥವಾ ಅನಾರೋಗ್ಯದ ಒಂದು ಸಮಸ್ಯೆಗಳು ಕೂಡ ಇರಬಹುದು. ಈ ಒತ್ತಡ ನಿವಾರಣೆಯನ್ನು ಯಾವ ತರ ನೀವು ನಿಭಾಯಿಸ್ತಿದ್ದೀರಿ ಸರ್?
0: ಒತ್ತಡ ನಮ್ಮ ಇದ್ರ ಮೇಲೆ ಇರ್ತದೆ, ಅದು ನಾವು ವಿಷಯನ ನಾವು ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಅದು ಅವಲಂಬಿತ ಆಗಿರ್ತದೆ.
1: ಹಾಗಾಗಿ ಪರಿಸ್ಥಿತಿಗಳನ್ನ ಯಾವ ತರ ಎದುರಿಸಬೇಕು ಅನ್ನೋದು ಕೂಡ ತುಂಬಾ
0: ಪರಿಸ್ಥಿತಿಗಳು ಸ್ವಲ್ಪ ತಾಳ್ಮೆಯಿಂದ ಎದುರಿಸಬೇಕು. ಅದು ಸ್ವಲ್ಪ ಪೋಸ್ಟ್ಪೋನ್ ಮಾಡಬೇಕು. ಅವಸರಕ್ಕೆ ಏನಂದ್ರೆ ನಾವು ಅದು ಮಾತಾಡಿ ಏನೇನೋ ಅದನ್ನ ಗೊಂದಲಕ್ಕೀಡು ಮಾಡಬಾರ್ದು. ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ಮೊದಲೇ ಏನೇ ಸಮಸ್ಯೆ ಇದ್ರೆ ಸ್ವಲ್ಪ ಯೋಚನೆ ಹೆಚ್ಚು ಮಾಡಿ ಆಮೇಲೆ ಅದಕ್ಕೊಂದು ನಿರ್ಧಾರಕ್ಕೆ ಬರ್ತದೆ.
1: ನಿಧಾನವೇ ಪ್ರಧಾನ ಅಂತ.
0: ಹಾ, ನಿಧಾನವೇ ಪ್ರಧಾನ. ನನ್ನ ಪಾಲಿಸಿನೂ ಅದೇ.
1: ತುಂಬಾ ಸಂತೋಷ ಸರ್. ಸೇವೆಯ ಅವಧಿಯಲ್ಲಿ ಮಾನವೀಯತೆ ಮತ್ತು ಕರ್ತವ್ಯ
0: ಎರಡು ಅಷ್ಟೇ ಮುಖ್ಯ.
1: ಎರಡು ಅಷ್ಟೇ
0: ಕರ್ತವ್ಯದಲ್ಲಿ ಇರುವವರನ್ನ ನಾವು ವಿಶ್ವಾಸ ತಗೊಂಡು ಅವರು ನಮ್ಮನ್ನ ನಂಬುವ ಹಾಗೆ ನಡ್ಕೋಬೇಕು. ನಾವು ಅವ್ರ ಮೇಲೆ ವಿಶ್ವಾಸ ಮಾಡಬೇಕು. ಅವಾಗ ಏನಂದ್ರೆ ಅವರು ಸರಿಯಾಗಿ ಸ್ಪಂದಿಸ್ತಾರೆ ನಾವು ಹೇಳಿದ್ಕೆಲ್ಲ. ಹಾಗಾಗಿ ಎರಡೂ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು
1: ಸರ್. ನಮ್ಮ ಸಾರ್ವಜನಿಕ ಕ್ಷೇತ್ರದಿಂದಾಗಲಿ ಅಥವಾ ನಮ್ಮ ಆಕಾಶವಾಣಿಯಿಂದಾಗಲಿ ತಮಗೆ ಸಿಕ್ಕಂತಹ ಒಂದು ಪ್ರಶಂಸೆಗಳ ಬಗ್ಗೆ ಹೇಳೋದಾದ್ರೆ ಸರ್?
0: ಪ್ರಶಂಸೆ ಅಂದ್ರೆ ನಮ್ಮ ಸ್ಟಾಫ್ಗಳೇನು ನಮಗೆ ಪ್ರಶಂಸೆ ಮಾಡ್ತಾರಲ್ಲ, ಅದೇ ದೊಡ್ಡ ಪ್ರಶಸ್ತಿ ನಮಗೆ. ನನಗೂ ಇಲ್ಲಿ 6.5 ವರ್ಷ ಮಾಡಿದೆ ಬೆಂಗಳೂರಿನಲ್ಲಿ, ಎಆರ್ ಬೆಂಗಳೂರಿನಲ್ಲಿ 6.5 ವರ್ಷ ಸರ್ವಿಸ್ ಮಾಡಿದೆ. ಒಳ್ಳೆ ಕೋಆರ್ಡಿನೇಷನ್ ಇತ್ತು, ಸ್ಟಾಫ್ಗಳು ಅಷ್ಟೇ ಕೋಆಪರೇಟ್ ಮಾಡ್ತಾ ಇದ್ರು. ಬಹಳ ನಾನು ಯಾವುದೇ ಏನೇ ಆರ್ಡರ್ ಮಾಡಿದ್ರು ಏನೇ ಹೇಳಿದ್ರು ಕೂಡ ಅವರು ಚಾಚು ತಪ್ಪದೇ ಮಾಡ್ತಾ ಇದ್ರು. ಅದೇ ದೊಡ್ಡ ಪ್ರಶಸ್ತಿ ಅಂತ ಹೇಳ್ಬೋದು ನಮಗೆ,
1: ತುಂಬಾ ಸಂತೋಷ.
0: ಆಮೇಲೆ ಪ್ರೋಗ್ರಾಮು ಅಡ್ಮಿನು ಇತ್ಯಾದಿ ನಮ್ಮಲ್ಲಿ ಆ ರೀತಿ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಟ್ಟಿಗೆ ತಗೊಂಡು. ಯಾಕಂತ ಇದ್ರೆ ಟೀಮ್ ವರ್ಕ್, ಯಾವುದೇ ಒಬ್ಬ ಒಂದೇ ಸೆಕ್ಷನ್ ಇಂದ ಇಲ್ಲ, ಆಗಲ್ಲ, ಎಲ್ಲರೂ ಬೇಕು, ಎಲ್ಲರೂ ಅಷ್ಟೇ ಮುಖ್ಯರು ಅಂತ ತಿಳ್ಕೊಂಡು

0: ಮೊದಲಿಂದ ನಂದು ಅದು ವಿಚಾರ, ಎಲ್ಲರೂ ಅಷ್ಟೇ ಮುಖ್ಯ. ನಾವು ಮಾಡೋರು ಕೆಲಸಗಳು ಬೇರೆ ಬೇರೆ ಇರ್ಬೋದು, ಬಟ್ ನಮ್ದು ಗೋಲ್ ಏನಿದೆ ಅಲ್ಲ, ಎಲ್ಲರದು ಒಂದೇ ಇದೆ, ಚೆನ್ನಾಗಿ ನಡಿಬೇಕು ಸಂಸ್ಥೆ. ಸಂಸ್ಥೆ ಚೆನ್ನಾಗಿ ವರ್ಕ್ ಚೆನ್ನಾಗಾಗಬೇಕು.
1: ಸಂಸ್ಥೆ ದೊಡ್ಡದು, ವರ್ಕ್ ಇಸ್ ವರ್ಷಿಪ್.
0: ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಏನಂದ್ರೆ ಚೆನ್ನಾಗಾಗಬೇಕು.
1: ಸರ್, ನಾವು ಕಂಡಿರೋ ಹಾಗೆ ಕೆಲವೊಂದು ಸಲ ಸಡನ್ ಅಂತೇಳಿ ಪವರ್ ಕಟ್ ಆಗ್ಬಿಡೋದು, ಟ್ರಾನ್ಸ್ಮಿಷನ್ ಫೇಲ್ ಆಗೋದು, ಅಥವಾ ತಾಂತ್ರಿಕ ದೋಷ ಆಗೋದು, ಇಂಪಾರ್ಟೆಂಟ್ ಕಾರ್ಯಕ್ರಮಗಳು ಪ್ರಸಾರ ಆಗ್ತಿರ್ಬೇಕಾದ್ರೆ ಈ ತರದ ಒಂದು ಅಡಚಣೆಗಳು ಅವಾಗ ಅವಾಗ ಆಗ್ತಾ ಇರುತ್ತೆ. ಸ್ವಲ್ಪ ನಮ್ಗೆ ಅಭಾಸ ಆಗುತ್ತೆ, ನಿಮ್ಗೂ ಕೂಡ ಸ್ವಲ್ಪ ಟೆನ್ಷನ್ ಸಡನ್ ಅಂತ ರಕ್ತದ ಚಲನೆಯಲ್ಲಿ ಏರ್ಪಡುತ್ತೆ. ಸೊ ಈ ತರ ಒಂದು ಸಮಸ್ಯೆಗಳನ್ನು ಯಾವ ತರ ಎದುರಿಸಿದಿರಿ ಸರ್?
0: ಇಲ್ಲ, ಅನೇಕ ಸಲ ಎದುರಿಸಿದೀವಿ. ಬಟ್ ನಮ್ರೆಲ್ಲ ನಮ್ಮ ಸಿಬ್ಬಂದಿ, ನಮ್ಮ ಟೆಕ್ನಿಕಲ್ ತಾಂತ್ರಿಕ ಸಿಬ್ಬಂದಿ ಏನ್ ಇದೆ ಅಲ್ಲ,
1: ಅವ್ರು
0: ಬಹಳ ಕೇಪಬಲ್ ಇರೋದ್ರಿಂದ ಇಮಿಡಿಯೇಟ್ ಬಂದು ರಿಸಾಲ್ವ್ ಮಾಡಿದಾರೆ ಅಂತ ಹೇಳ್ಬೋದು.
1: ಸರ್, ತಾವು ಇಂಜಿನಿಯರ್ ವಿಭಾಗದಲ್ಲಿ ಸುಮಾರು ವರ್ಷಗಳ ಕಾಲ ತಾವು ಕೆಲಸ ಮಾಡಿ ತಾವು ನಿವೃತ್ತಿಯನ್ನು ಪಡೆದಿದ್ದೀರಾ. ಈ ಪ್ರೋಗ್ರಾಮ್ ವಿಭಾಗ ಏನಿದೆ, ಪ್ರೋಗ್ರಾಮ್ ಒಂದು ಸಿಬ್ಬಂದಿ ಏನಿದೆ, ಇವ್ರ ಜೊತೆಗೆ ತುಂಬ ಉತ್ತಮವಾದಂತಹ ಒಂದು ಒಡನಾಟವನ್ನು ಸ್ನೇಹವನ್ನು ತಾವು ಇಟ್ಕೊಂಡಿದ್ದೀರಿ. ಈ ಕಾರ್ಯಕ್ರಮಗಳು ರೂಪಿಸುವಲ್ಲೂ ಕೂಡ ನೀವು ಯಾವ ಥರ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರಿ ಸರ್?
0: ಭಾಳ ಉತ್ತಮವಾದಂಥ ರಿಲೇಷನ್ ಎಲ್ಲ ಸ್ಟೇಷನ್ನಲ್ಲೂ ಕೂಡ. ನಾನು ಗುಲ್ಬರ್ಗದಲ್ಲೂ ಕೂಡ ನಮ್ಮಲ್ಲಿ ಎಸ್ ಎಸ್ ಹಿರೇಮಠ ಅಂತಿದ್ರು, ಚಿತ್ರದುರ್ಗದಲ್ಲಿ ಮಿಲನ್ ಸಾರೆ ಅಹಮದ್ ಇದ್ರು,
1: ಹೌದು
0: ಇಲ್ಲೂ ಕೂಡ ಮಿಲನ್ ಸರ್ ಅಹಮದ್ ಇದ್ರು, ಮತ್ತು ಪದ್ಮಾ ಅವರು ಇದ್ರು, ಎಲ್ಲರ ಜೊತೆಗೆ ಒಳ್ಳೆ ರಿಲೇಷನ್ ಇತ್ತು. ನಾವು ಅವರು ಸೇರಿ ಉತ್ತಮವಾದಂತ ಕ್ವಾಲಿಟಿ ಬ್ರಾಡ್ಕಾಸ್ಟ್ ಮಾಡೋಂಥ ಕ್ವಾಲಿಟಿ ಏನಂತ ನಾವು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದೀವಿ. ಉತ್ತಮವಾದಂತ ಸರ್ಕಾರ ಅವ್ರದಿಂದ ಇತ್ತು, ನಾವು ಕೂಡ ಕೊಟ್ಟಿದ್ದೀವಿ. ಪರಸ್ಪರ ಸಹಕಾರ ಇದ್ರೆ ಮಾತ್ರ ಒಂದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ.
1: ಹೌದು, ಎರಡು ಕೈ ಜೋಡಿಸಿ ಹೊಡೆದ್ರೆ ಚಪ್ಪಲೆ ಆಗೋದು. ಕಾರ್ಯಕ್ರಮ ವಿಭಾಗದವರು ಏನು ಕಾರ್ಯಕ್ರಮ ರೂಪಿಸಿ ತಯಾರು ಮಾಡಿ ಅದನ್ನು ಆನೇರ್ಗೆ ನಮ್ಮ ಕೇಳುಗರಿಗೆ ತಲುಪಿಸಬೇಕಾದ್ರೆ ಈ ಇಂಜಿನಿಯರಿಂಗ್ ವಿಭಾಗ ತುಂಬ ಮುಖ್ಯವಾದ ಪಾತ್ರ, ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ಒಂದು ಕ್ಷಣ ತಾಂತ್ರಿಕ ದೋಷ ಆಯ್ತಂದ್ರೆ ತುಂಬ ಸಮಸ್ಯೆ ಆಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಕೂಡ ತುಂಬಾ ಜಾಗರೂಕತೆಯನ್ನು ವಹಿಸಿ,
0: ಬಹಳ ಜಾಗರೂಕತೆ ವಹಿಸಿ,
1: ತುಂಬಾ ಕರ್ತವ್ಯ ನಿಷ್ಠರಾಗಿ ಕೆಲಸ ಮಾಡಬೇಕಾಗತ್ತೆ. ಆ ಒಂದು ದಾರಿಯಲ್ಲಿ, ಆ ಒಂದು ಹಾದಿಯಲ್ಲಿ ನೀವು ತುಂಬಾ ನಿಷ್ಠೆಯಿಂದ ಕರ್ತವ್ಯ ಪೂರ್ವಕವಾಗಿ ಕೆಲಸ ನಿರ್ವಹಿಸಿದ್ರ ಕೂಡ ಕೆಲವೊಂದ್ಸಲ ನಾವು ಅವಾಗ ಕೇಳ್ತಾ ಇರ್ತೀವಿ, ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ನೋದು, ಆವಾಗ ನೀವು ಯಾವ ತರ ಅದನ್ನ ನಿಭಾಯಿಸ್ತಾ ಇದ್ರಿ ಸರ್?
0: ಅದಕ್ಕೆಲ್ಲ ನಾವು ಸಾಕಷ್ಟು ಸರ್ವೆ ಎಲ್ಲ ಮಾಡಿಸಿ ಅಲ್ಲಿ ಏನು ವಾಸ್ತವಿಕ ಸ್ಥಿತಿ ಇದೆ, ಅದನ್ನು ಅಪ್ಗ್ರೇಡ್ ಮಾಡ್ಲಿಕ್ಕೆ ಏನಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ಜೋನಲ್ ಆಫೀಸಿಗೆ ಮತ್ತು ಡೈರೆಕ್ಟ್ರೇಟ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ.
1: ಸರ್,
0: ನೀವು ಹೇಳಿದ ಸಮಸ್ಯೆ ಏನಿದೆ ಅಲ್ಲ, ಕೆಲವೊಂದಲ್ಲಿ ಇದೆ, ಇಲ್ಲಿನೂ ಇದೆ. ಸೊ ಅದು ಕೂಡ ನಾವು ನಮ್ಮ ಜೋನಲ್ ಆಫೀಸಿಗೆ ಮತ್ತು ಡೈರೆಕ್ಟ್ರೇಟ್ಗೆಲ್ಲ ಬಹಳಷ್ಟು ರೀತಿಯಲ್ಲಿ ನಾವು ಅವ್ರಿಗೆ ಕನ್ವೆ ಮಾಡಿದ್ದೀವಿ. ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಬೇಕಾಗಿತ್ತು. ನಮ್ಮ ಇದರಲ್ಲಿ ಏನು ವ್ಯಾಪ್ತಿ ಒಳಗೆ ಏನು ಬರ್ತದೋ ಅದನ್ನು ನಾವು ಮಾಡಿದ್ದೀವಿ, ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ.
1: ಸರ್, ಮೊದಲು ಈ ರೇಡಿಯೋ ಸೆಟ್ ಅಥವಾ ಟ್ರಾನ್ಸಿಸ್ಟರ್ ಅಂತ ಏನಿತ್ತು ಅದನ್ನು ನಾವು ಏನು ಮನೆಯಲ್ಲಿ ಇಟ್ಕೊಂಡು ಸೆಲ್ ಹಾಕ್ಕೊಂಡು ಕೇಳುವಂಥ ಪರಿಸ್ಥಿತಿ ಇತ್ತು. ತದನಂತರ ಅದೆಲ್ಲ ಹೋಗಿ ಡಿ ಆರ್ ಎಂ ಬಂತು, ನಂತರ ಇವಾಗ ನ್ಯೂಸ್ ಆನ್ ಏರ್ ಬಂದಿದೆ. ವಿದೇಶದಲ್ಲೂ ಕೂಡ ನಮ್ಮ ಕನ್ನಡ ಕಾರ್ಯಕ್ರಮಗಳನ್ನು ಕೇಳಿ ನಮ್ಮೊಂದಿಗೆ ಅವರು ಸಂಪರ್ಕದಲ್ಲಿದ್ದಾರೆ, ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಎಸ್ ಎಂ ಎಸ್ ಮುಖಾಂತರ ಸಂದೇಶಗಳನ್ನು ಕಳಿಸ್ತಾರೆ, ನಮ್ಮ ಜೊತೆಗೆ ಅವರು ಸಂಪರ್ಕದಲ್ಲಿದ್ದಾರೆ. ಈಗ ಆಸ್ಟ್ರೇಲಿಯಾ, ಅಮೇರಿಕಾ, ಕೆನಡಾ, ಇಟಲಿ, ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಆಕಾಶವಾಣಿ ಕೇಂದ್ರಗಳನ್ನು ಈ ಒಂದು ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ತುಂಬ ಸುಲಭವಾಗಿ ಕೇಳಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ತುಂಬ ಖುಷಿಯಾಗುತ್ತೆ. ಈ ನ್ಯೂಸ್ ಆನ್ ಏರ್ ಆಪ್ ತುಂಬ ಒಂದು ತಾಂತ್ರಿಕವಾಗಿ ಮುಂದುವರೆದಿದೆ, ಪ್ರಸಾರಕ್ಕೆ ತುಂಬ ಅನುಕೂಲ ಆಗಿದೆ, ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ನೀವು ಹೇಳಿದಾಗೆ ಬೇರೆ ಬೇರೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ದೇಶ ಮತ್ತು ಬೇರೆ ದೇಶದವರಿಗೂ ಕೂಡ ರೀಚ್ ಆಗ್ತಾ ಇದೆ.
1: ಹೌದು,
0: ಅದು ಬಹಳ ಉತ್ತಮವಾದಂತ ಬೆಳವಣಿಗೆ. ಈಗಿನ ಡಿಜಿಟಲ್ ಯುಗದಲ್ಲಿ ಟ್ರೆಮೆಂಡಸ್ ಚೇಂಜ್ ಆಗಿದೆ, ಎಲ್ಲರೂ ಮೆಚ್ಚುಗೆ ಪಡುವಂತ ವಿಷಯ. ನಮ್ಮ ಕರ್ನಾಟಕದ ಸುದ್ದಿಯನ್ನ, ನಮ್ಮ ಕರ್ನಾಟಕದ ಜಾನಪದ ಸಂಗೀತ, ಇಲ್ಲಿನ ಕಲ್ಚರ್ ಬಗ್ಗೆ, ಈವನ್ ಬೇರೆ ದೇಶದಲ್ಲೂ ಕೂಡ ಅವರು ಇಲ್ಲಿಂದ ಬೆಳವಣಿಗೆಗಳನ್ನ ನಾವು ಕೇಳ್ಬೋದು. ಇದು ಬಹಳ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು, ಮತ್ತು ಇದು ಬಹಳ ಮೆಚ್ಚುಗೆ ಪಡುವಂತ ವಿಷಯ ಇದು.
1: ಸರ್, ಈಗ ಹೊಸ ಪೀಳಿಗೆಗೆ ನಿಮ್ಮ ಒಂದು ಸಂದೇಶ, ಸೂಚನೆ, ಸಲಹೆ ಏನಿದೆ ಅಂತೀರಿ ಸರ್? ತುಂಬಾ ಯುವಕರು ಇಂಜಿನಿಯರ್ಗಳಾಗಿ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ, ದೂರದರ್ಶನ ಕೇಂದ್ರಕ್ಕೆ ಸೇರ್ತಾ ಇದ್ದಾರೆ, ಸೇರಿದ್ದಾರೆ, ಅವರ ಒಂದು ನಿಷ್ಠಾವಂತ ಕರ್ತವ್ಯಕ್ಕಾಗಿ ನಿಮ್ಮ ಒಂದು ಸಲಹೆ ಸೂಚನೆ ಏನಿದೆ ಸರ್?
0: ಅವರು ಸತತ ಪರಿಶ್ರಮ ಪಟ್ಟು ಈ ಡೇ ಟು ಡೇ ಅಪ್ಗ್ರೇಡ್ ಆಗಬೇಕು. ಹೊಸ ಹೊಸದ ಇಕ್ವಿಪ್ಮೆಂಟ್ಸ್ ಬಗ್ಗೆ ಅವರು ಮಾಹಿತಿ ಪಡ್ಕೊಂಡು ಸ್ಟಡಿ ಮಾಡಿ ಅದನ್ನು ತಿಳ್ಕೊಂಡು ಸರಿಯಾಗಿ ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು. ಇದು ಹೊಸ ಯುಗ, ಹೊಸ ಜನ್ರೇಷನ್ನು, ಎಲ್ಲ ಡಿಜಿಟಲ್ ಯುಗ ಇದು. ಹಾಗಾಗಿ ಎಲ್ಲ ಅಡ್ವಾನ್ಸ್ ಆಗ್ತಾ ಇದೆ, ಅದರ ಪ್ರಕಾರ ಅವರು ಕೂಡ ಅವ್ರ ಆ್ಯಟಿಟ್ಯೂಡ್ ಮತ್ತು ಅವ್ರದ್ದು ನಾಲೆಜನ್ನು ಅಪ್ಗ್ರೇಡ್ ಮಾಡ್ಕೋಬೇಕು, ಮುಂದುವರಿಬೇಕು ಅಂತ ಹೇಳ್ಬೋದು.
1: ಎಸ್ ಪಿ

0: ಮೈತ್ರಿಯವರೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸೇವೆಯ ಒಂದು ಅನುಭವಗಳನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಸಿಬ್ಬಂದಿಯ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ತೆ.
1: ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಕೂಡ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ ಬಯಸ್ತೀನಿ.
0: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಂದು ತಿಳಿ ಬಂಧು ಬಳಗವೇ ಗುರುವು. ಅನವರತ ಪರಿಚರ್ಯ ಯವರ್ವರೆವ ಪಾಠ. ಮನೆಯೇ ಮಠವೆಂದು ತಿಳಿ ಬಂಧು ಬಳಗವೇ ಗುರುವು. ಅನವರತ ಪರಿಚರ್ಯ ಯವರ್ವರೆವ ಪಾಠ. ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕೆ ಪುಟ ಸಂಸ್ಕಾರ ಮಂಕುತಿಮ್ಮ.

ಈ ಸಂಸಾರ ಅಥವಾ ಜಗದಲ್ಲಿ ಬದುಕು ಅನ್ನೋದನ್ನ ಎರಡು ಮಜಲುಗಳಲ್ಲಿ ಈ ಪದ್ಯದಲ್ಲಿ ಡಿ ವಿ ಜಿ ಅವರು ಭಾವಿಸ್ತಾ ಇದ್ದಾರೆ. ಒಂದು ಮಜಲು ನಮ್ಮ ಬಂಧು ಬಳಗ ಏನಿದೆ, ನಮ್ಮ ಬಂಧು ಬಾಂಧವರು, ಹೆಂಡತಿ, ಮಕ್ಕಳು ಏನಿದ್ದಾರೆ, ಹಾಗೆ ಇರುವಂತಹ ಒಂದು ಸಂಸಾರದ ಚಕ್ರ ಒಂದಿದೆ, ಸಂಸಾರದ ವಲಯ ಒಂದಿದೆ. ಅದರ ಆಚೆಗಿರುವಂತಹ ಒಂದು ಜಗತ್ತು ಒಂದಿದೆ, ಹೊರಗಿನ ಜಗತ್ತು ಒಂದಿದೆ. ಡಿ ವಿ ಜಿ ಅವ್ರ ಪ್ರಕಾರ ಈ ಪದ್ಯದಲ್ಲಿ ಈ ಒಳಗಿನ ಜಗತ್ತೇನಿದೆ, ಈ ಜಗತ್ತಿನಲ್ಲಿ ನಿನಗೆ ಉಂಟಾಗುವಂಥ ಸಂಸ್ಕಾರದಿಂದ ಹೊರಗಿನ ಜಗತ್ತಿಗೆ ಹೋಗುವ ಹಾಗೆ ಈ ಸಂಸ್ಕಾರ ಮಾಡ್ತದೆ ಅನ್ನುವ ಭಾವ ಈ ಪದ್ಯದಲ್ಲಿ ವ್ಯಕ್ತವಾಗ್ತದೆ. ಮನೆಯನ್ನು ಮಠವೆಂದು ತಿಳಿ, ಮಠ ಅನ್ನೋದಿಲ್ಲಿ ವಿಚಾರವನ್ನು ಕಲಿಸುವಂತಹ, ತಿಳುವಳಿಕೆಯನ್ನು ಉಂಟು ಮಾಡುವಂತಹ ಒಂದು ಆವರಣ. ಮನೆಯನ್ನು ಮಠವೆಂದು ತಿಳಿದು ಬಂದು ಬಳಗವೇ ಗುರು. ಇಲ್ಲಿ ಅಂದರೆ ಯಾವುದನ್ನು ನಾವು ಸಂಸಾರ ಅಂತ ಭಾವಿಸ್ತಿದ್ದೀವಿ, ಫ್ಯಾಮಿಲಿ ಅನ್ನೋ ಅರ್ಥದಲ್ಲಿ, ಈ ಕುಟುಂಬ ಅನ್ನೋ ಅರ್ಥದಲ್ಲಿ ಇಲ್ಲಿ ಕಲಿಯಬೇಕಾದದ್ದು ವ್ಯಕ್ತಿತ್ವಕ್ಕೆ ಮೊದಲು. ಅದು ಕುಟುಂಬ ಅನ್ನೋದು ಮೊದಲ ಪಾಠಶಾಲೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂಥ ಒಂದು ಮಾತು. ಇಲ್ಲಿ ಅವರವರೇವ ಪಾಠ ಅಂದರೆ ಬಂಧು ಬಳಗ ಮತ್ತು ಮನೆಯ ಉಳಿದಂತಹ ವ್ಯಕ್ತಿತ್ವಗಳು ವರೆವ ಪಾಠ, ಅವರು ಹೇಳುವಂಥ ಪಾಠ. ಇದು ಉಳಿದ ಜಗತ್ತನ್ನು ಮುಟ್ಟಿಸುವಂತಹ ಸೇತುವಾಗ್ತದೆ, ಸೇತು ಅಂತಂದರೆ ಸೇತುವೆ ಆಗ್ತದೆ ಅನ್ನೋ ಮಾತನ್ನು ಡಿ ವಿ ಜಿ ಅವರು ಇಲ್ಲಿ ವಿವರಿಸ್ತಾ ಇದ್ದಾರೆ. ಇದು

ಇಲ್ಲಿ ನೀನು ಕಲಿಯುವ ಪಾಠ ಜಗತ್ತನ್ನು ಅರಿಯೋದಕ್ಕೆ ಸಹಾಯ ಮಾಡ್ತದೆ ನಿನಗೆ. ಆ ದೃಷ್ಟಿಯಲ್ಲೇ ಇದು ಮನಕ್ಕೆ ಪುಟ ಸಂಸ್ಕಾರ ಅನ್ನೋ ಮಾತು, ಮನಸ್ಸಿಗೆ ಇದು ಕಾಯಿಸಿ ಕೊಳೆಯನ್ನು ಕಳೆಯೋದು ಹೇಗೆ ಅನ್ನೋದನ್ನ ಹೇಳುವಂತಹ ಒಂದು ಕುಲುಮೆ ಇದ್ದ ಹಾಗೆ ಮನೆ ಅನ್ನೋದು ಅಥವಾ ಕುಟುಂಬ ಅನ್ನೋದು ಡಿ ವಿ ಜಿಯವರು ಹೇಳುವಂತಹ ಮಾತಿಲ್ಲಿ.

ಸಾಹ ವೇಷ ತಾಳದ ತಪಸು ಕಠಿನತರ ತಪಸು. ಕಾಷಾಯವೇಂ ತಪಸು ಗ್ರಹಲೋಕ ನಿರ್ವಾಹ ವೇಷ ತಾಳದ ತಪಸು ಕಠಿಣತರ ತಪಸು. ಲೇಸಿ ನಿಂದದು ಸಾಗೆ ಬೇಕು ಶಮದಮ ಸಮತೆ ಅಸಿಧಾರ ಉರುತವು ಮಂಕುತಿಮ್ಮ. ಲೇಸಿ ನಿಂದದು ಸಾಗೆ ಬೇಕು ಶಮದಮ ಸಮತೆ ಅಸಿಧಾರ ಉರುತವು ಮಂಕುತಿಮ್ಮ.

ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು. ಕಾಷಾಯವೇಂ ತಪಸ್ಸು ಗ್ರಹಲೋಕ ನಿರ್ವಾಹ ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು. ಲೇಸಿ ನಿಂದದು ಸಾಗೆ ಬೇಕು ಶಮದಮ ಸಮತೆ ಅಸಿಧಾರ ಉರುತವೋ ಮಂಕುತಿಮ್ಮ. ಲೇಸಿ ನಿಂದದು ಸಾಗೆ ಬೇಕು ಶಮದಮ ಸಮತೆ ಅಸಿಧಾರ ಉರುತವೋ ಮಂಕುತಿಮ್ಮ.

ಇಲ್ಲಿ ಡಿವಿಜಿಯವರು ಸನ್ಯಾಸ ಧರ್ಮವನ್ನು ಮತ್ತು ಕುಟುಂಬ ಧರ್ಮವನ್ನು, ದಾಂಪತ್ಯ ಧರ್ಮವನ್ನು ಕುರಿತಂತೆ ಬಹಳ ಮುಖ್ಯವಾದ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಲೌಕಿಕ ಧರ್ಮವನ್ನು ಬಿಟ್ಟು ವಿರಕ್ತನಾಗುವುದರ ಬಗ್ಗೆ ಡಿವಿಜಿಯವರಿಗೆ ಒಲವಿಲ್ಲ. ಬಹಳ ಮುಖ್ಯವಾದಂಥ ವಿಚಾರ ಇದು. ನೋಡಿ, ಇಲ್ಲಿ ಕಾಷಾಯವೇಂ ತಪಸ್ಸು, ತಪಸ್ಸು ಅಂದ್ರೇನು ಅನ್ನೋ ಪ್ರಶ್ನೆಯನ್ನು ಡಿವಿಜಿಯವರು ಎತ್ಕೊಳ್ತಾರೆ. ಕಾಷಾಯ ಅಂತಂದರೆ ಕಾವಿ ಬಟ್ಟೆ ಹಾಕ್ಕೊಳ್ಳೋದು ಅಂತ ಅರ್ಥ. ಕಾವಿ ಬಟ್ಟೆ ಹಾಕ್ಕೊಳ್ಳೋದು ಅಂತಂದರೆ ಈ ಗ್ರಹ ಧರ್ಮವನ್ನು ಬಿಟ್ಟು ಆಚೆಗೆ ಹೋಗೋದು ಅಂತ ಅರ್ಥ. ಅಂದರೆ ಒಂದು ಪರಂಪರಾಗತ ನಂಬಿಕೆಯನ್ನು ಡಿವಿಜಿಯವರು ಇಲ್ಲಿ ಅಲುಗಳಿತಾ ಇದ್ದಾರೆ. ಅದನ್ನು ಗಮನಿಸಬೇಕು. ಕಾವಿ ಬಟ್ಟೆಯನ್ನು ಹಾಕ್ಕೊಳ್ಳೋದ್ರ ಮೂಲಕ ನಿನಗೆ ಜ್ಞಾನ ಸಿಗ್ತದೆಯೇ, ತಪಸ್ಸು ಸಿಗ್ತದೆಯೇ ಅನ್ನೋ ಮಾತನ್ನು ಪ್ರಶ್ನೆ ಮಾಡೋದ್ರ ಮೂಲಕ ಅದನ್ನು ನೆಗೆಟ್ ಮಾಡ್ತಾ ಇದ್ದಾರೆ, ಇಲ್ಲವಾಗಿಸ್ತಾ ಇದ್ದಾರೆ. ಗ್ರಹಲೋಕ ನಿರ್ವಾಹ ಅಂದರೆ ನೀನು ದಾಂಪತ್ಯ ಧರ್ಮದಲ್ಲಿ ಗ್ರಹಲೋಕವನ್ನು ನಿರ್ವಾಹ ಮಾಡೋದೆ ಅಥವಾ ನಿರ್ವಹಣೆ ಮಾಡೋದೇನೇ ಅದೇ ತಪಸ್ಸು ಅನ್ನೋದು ಡಿ ವಿ ಜಿಯವರ ಮುಖ್ಯವಾದ ಮಾತು. ವೇಷ ತಾಳದ ತಪಸ್ಸದು, ವೇಷವನ್ನು ತಾಳುವಂಥ ತಪಸ್ಸು ಕಾವಿ ಬಟ್ಟೆ ಹಾಕ್ಕೊಳ್ಳೋದು, ಆದರೆ ವೇಷ ತಾಳದೇ ಇರುವಂತಹ ತಪಸ್ಸೇನಿದೆ ಅದು ಗ್ರಹಲೋಕ ನಿರ್ವಾಹ, ಅದೇ ಹೆಚ್ಚು ಕಠಿಣತರವಾದಂಥ ತಪಸ್ಸು ಅನ್ನೋದು ಡಿ ವಿ ಜಿಯವರ ಮುಖ್ಯವಾದ ಮಾತು. ಅಂದರೆ ಲೌಕಿಕವನ್ನು ಅದರ ಅನುಭವಗಳನ್ನು ಬಹಳ ಮುಖ್ಯ ಅಂತ ಗ್ರಹಿಸುವ, ಅದರ ಮೂಲಕ ಮೌಲ್ಯಯುತವಾದ ಯಾವುದು ಅನ್ನೋದನ್ನು ಗುರುತಿಸುವಂತಹ ಒಂದು ಕ್ರಮ ಏನಿದೆ ಅದು ಮನುಷ್ಯನಿಗೆ ಬಹಳ ಮುಖ್ಯ ಅಂತ ಹೇಳೋ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ನೋಡಿ, ಈ ಇಂತಹ ತಪಸ್ಸಿನಲ್ಲಿ ಏನು ಬೇಕು ಅನ್ನೋದನ್ನು ಡಿ ವಿ ಜಿ ವಿವರಿಸ್ತಾ ಅಲ್ಲಿ ಶಮ ದಮ ಸಮತೆ ಅನ್ನೋ ಮೂರು ಮಾತನ್ನು ಬಳಸ್ತಾ ಇದ್ದಾರೆ. ಶಮ ಅಂತಂದರೆ ಅಂತರ್ ಇಂದ್ರಿಯ ನಿಗ್ರಹ ಒಂದು ಅರ್ಥ, ದಮ ಅಂತಂದರೆ ಬಹಿರ್ ಇಂದ್ರಿಯ ನಿಗ್ರಹ. ಅಂದರೆ ಯಾವುದನ್ನು ಡಿ ವಿ ಜಿಯವರು ಮತ್ತೆ ಅನೇಕ ಪದ್ಯಗಳಲ್ಲಿ ನಿರಾಕರಿಸ್ತಾ ಇದ್ದಾರೆ, ಕೇವಲ ಲೈಂಗಿಕ ತೃಷಿಯ ಆ ವ್ಯಕ್ತಿತ್ವವನ್ನು ಡಿ ವಿ ಜಿಯವರು ನಿರಾಕರಿಸೋದನ್ನು ಅನೇಕ ಪದ್ಯಗಳನ್ನ ನೋಡಿದ್ದೀವಿ. ಅದೇ ರೀತಿಯ ಒಂದು ಅರ್ಥವನ್ನು ಈ ಪದ್ಯದಲ್ಲಿಯೂ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ಶಮ ದಮ ಇವೆರಡನ್ನು ನಾವು ಮುಖ್ಯ ಅಂತ ಭಾವಿಸ್ಬೇಕು, ಅಂತಹ ನಿಗ್ರಹಗಳನ್ನು ಮುಖ್ಯ ಅಂತ ಭಾವಿಸ್ಬೇಕು. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಮಾತು ಸಮತೆ ಅಂತ, ಎಲ್ಲರೂ ಒಂದೇ ಅನ್ನೋ ಭಾವ, ಮೇಲು ಕೀಳು ಇಲ್ಲ ಅನ್ನುವಂಥ ಭಾವ, ಅದು ಕೂಡ ಗ್ರಹಧರ್ಮದ ಒಂದು ಮುಖ್ಯ ಭಾವ ಅನ್ನೋದನ್ನು ಡಿ ವಿ ಜಿಯವರು ವಿವರಿಸ್ತಾರೆ. ಆದರೆ ಇಂತಹ ಒಂದು ಕ್ರಮ ಏನಿದೆ, ಇಂಥದ್ದೊಂದು ಬದುಕುವಂತಹ ರೀತಿ ಏನಿದೆ ಅದು ಎಂಥದ್ದು ಅಂತಂದರೆ ಅಸಿಧಾರ ವೃತವೋ, ಅದು ಕತ್ತಿ ಮೇಲೆ ನಡೆದ ಹಾಗೆ. ಹಸಿ ಅಂತಂದರೆ ಕತ್ತಿ, ಹಸಿಧಾರ ಅಂತಂದರೆ ಶಾರ್ಪ್ ಆದಂತಹ ಒಂದು ಅಲಗಿರುವಂಥ ಕತ್ತಿಯ ಮೇಲೆ ನಡೆಯುವ ಹಾಗೆ ಇರುವಂಥ ವೃತ ಅದು, ಇದನ್ನು ಕಲಿಯೋದು ಅಂತ. ಬಹಳ ಮುಖ್ಯವಾದ ಹೇಳೋ ಶಮಧಮ ಸಮತೆ ಅನ್ನೋ ಮಾತು ನೋಡಲಿಕ್ಕೆ ಭಾಳ ಸರಳವಾಗಿ ಕಾಣಿಸ್ತದೆ, ಆದರೆ ಬದುಕಲಿಕ್ಕೆ ಎಷ್ಟು ಕಷ್ಟ ಅದು ಅನ್ನೋ ಮಾತನ್ನು ಕೂಡ ಡಿ ವಿ ಜಿಯವರಲ್ಲಿ ವಿವರಿಸ್ತಾ ಇದ್ದಾರೆ.

ಕಗ್ಗದ ಸಿರಿ. ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 9:32.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
6: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. 1 ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
8: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
9: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV ಇಂದ 100 kV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
10: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
11: ಇಲ್ಲ, ಏನಿದೆ ಅಂತದ್ದು?
10: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
11: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
10: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
11: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
10: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
11: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
10: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
11: 80% ಸಾಲ ಸೌಲಭ್ಯನೂ ಸಿಗುತ್ತೆ.
10: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
11: 9900-901282
10: ಆರ್ 9606084066.
12: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
10: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಕಳೆದ 19

0: ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900109490.
1: ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಚಲ್ ಅವರೊಂದಿಗೆ ಸಂದರ್ಶನ. ಸಮಯ 9:05. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
2: ಆಕಾಶವಾಣಿ ಆಕಾಶವಾಣಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎಕೆ ಶಂಕರ್ ಅವರು.
3: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ನಾಯಕ್ ಎಕೆ ಶಂಕರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯಕ್ ಎಕೆ ಶಂಕರ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
4: ಜೈ ಹಿಂದ್.
3: ಶಂಕರ್ ಅವರೇ, ಚೀನಾ ಗಡಿಯಲ್ಲಿ 2 ಇರುವಂತಹ ಅವಕಾಶ ಸಿಕ್ತು ನಿಮ್ಗೆ, ಒಂದು ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ಗಡಿ, ಇನ್ನೊಂದು ನೇಫಾ ಗಡಿಯಲ್ಲಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ತು. ಮೊದಲಿಗೆ ನೀವು ಆರಂಭ ಮಾಡಿದ್ದು ಪಾಕಿಸ್ತಾನದಲ್ಲಿ, ಮತ್ತೆ ನಿಮ್ಗೆ ಪಾಕಿಸ್ತಾನದಲ್ಲಿ ಮಾಡುವಂತಹ ಅವಕಾಶ ಸಿಕ್ಕಿದ್ದು ಗುಜರಾತ್ಗೆ, ರನ್ ಆಫ್ ಕಚ್ಗೆ ನಿಮ್ಗೆ ಪೋಸ್ಟಿಂಗ್ ಆದಾಗ. ರನ್ ಅಲ್ಲಿ ಹೋಗುವಂತ ಅವಕಾಶ ನಿಮ್ಗೆ ಸಿಕ್ತು. ಕಣ್ಣು ಹಾಯಿಸು ಉದ್ದಕ್ಕೂ ಬಿಳಿ ಮರಳು, ಸಿಕ್ಕಾಪಟ್ಟೆ ಬಿಸಿಲು, ಎಲ್ಲೆಲ್ಲೂ ನೀರಿಲ್ಲ, ಹಸಿರಿಲ್ಲ, ಏನೂ ಇಲ್ಲದೆ ಇರುವಂತ ಕಡೆಯಲ್ಲಿ ಭಾರತೀಯ ಸೈನಿಕರು ನಿತ್ತು ಗಡಿಯನ್ನ ಕಾಯ್ತಾರೆ.
4: ಅಲ್ಲಿ ನಮ್ದು ಈಗ ಅಹಮದಾಬಾದ್ ಆದ್ಮೇಲೆ ಗಾಂಧಿಧಾಮ್ ಅಂತ ಬರುತ್ತೆ, ಗಾಂಧಿಧಾಮ್ ಆದ್ಮೇಲೆ ಬುಜ್ ಬರುತ್ತೆ,
3: ಬುಜ್ ಬರುತ್ತೆ, ಬುಜ್ಜಿಂದ ಮುಂದಕ್ಕೆ.
4: ಆದ್ರೆ ನಾವು ಬುಜ್ಜಲ್ಲಿ ಇರ್ತಿದ್ದೋ 3 ಮೂಸ್ಕಿಮ್ ಅಂತ ಆಗುತ್ತೆ, ಇದ್ದದ್ದು ತಯಾರೇ ಅಂತ ಆಗುತ್ತೆ. ಆಗ ನಾವು ರನ್ ಆಫ್ ಕಚ್ಗೆ ಹೋಗ್ತಿವಿ. ರನ್ ಆಫ್ ಕಚ್ಚಲ್ಲಿ ನಾವೇ ಎಲ್ಲ ಅಂಡರ್ಗ್ರೌಂಡ್ ಎಲ್ಲ ಡಿಗ್ಗಿಂಗ್ ಮಾಡ್ಕೊಂಡು ಅದ್ರೊಳಗೆ ಇರ್ತೀವಿ ನಾವು. ಮೇಲೆ ಕ್ಯಾಮೆಪ್ಲೈಸ್ ಅಂಡ್ ಕನ್ಸಲ್ಟ್ಮೆಂಟ್ ಅಂತ ಇರುತ್ತೆ, ಮೇಲೆ ಏರ್ ಅವ್ರಿಗೆ ಏನು ಗೊತ್ತಾಗಬಾರ್ದು ಅಂತೇಳಿ. ಆ ತರ ಎಲ್ಲ ರೀತಿಯಿಂದ ಯುದ್ಧದಲ್ಲಿ ಏನ್ ಮಾಡ್ಬೇಕು ಆ ಇದನ್ನ ನಾವು ಅಲ್ಲಿ
3: ಪ್ರಾಕ್ಟೀಸ್
4: ಮಾಡ್ತೀವಿ. ರನ್ ಆಫ್ ಕಚ್
3: ಹೇಗಿತ್ತು ಅಲ್ಲಿ ಅನುಭವ ಹೇಗಿತ್ತು?
4: ನಮ್ಗೆ ಅಲ್ಲಿ ಕೇಮಲ್ಸ್ ಒಂಟೆಗಳದ್ದು ಒಂದು ಸಹಕಾರ ಇದೆ. ಆ ಒಂಟೆಗಳು ಯಾವ ದಾರಿಯಲ್ಲಿ ನಡೀತದೆ ಆ ದಾರಿಯಲ್ಲೇ ನಡಿಬೇಕು ನಾವು, ಬೇರೆ ಆ ಕಡೆ ಈ ಕಡೆ ಎಲ್ಲೂ ನಮಗೆ ನಡೀಕಾಗಲ್ಲ. ಆದರೂ ಕೂಡ ನಮ್ಮ ಬೆಟಾಲಿಯನ್ಗಿಂತ ಮೊದಲು ಬೆಟಾಲಿಯನ್ ಹೋದವರು ಕೂಡ ನಮಗೊಂದು ರೂಟ್ ಮಾಡಿರ್ತಾರೆ, ಆ ರೂಟಲ್ಲೇ ಹೋಗ್ಬೇಕು, ಆ ರೂಟಲ್ಲೇ ಬರಬೇಕು, ಅಲ್ಲೇ ಇದು ಮಾಡಬೇಕು. ಇನ್ನು ಬೇರೆ ಕಡೆ ಹೋದ್ರೆ ಅದು ಎಷ್ಟು ಆಳ ಹೊರಟೋಗ್ತೀವೋ ನಮಗೆ ಗೊತ್ತಾಗೋದಿಲ್ಲ. ಆ ಥರ ಉಸುಕು ಮರಳಿರುತ್ತೆ,
3: ಹೌದು, ಕಾಲು ಸಿಕ್ಕಾಕೊಂಡ್ಬಿಟ್ರೆ
4: ಮಾಡಿರ್ತಾರೆ ನಮ್ಗೆ. ಆ ಲ್ಯಾಂಡ್ ಮಾರ್ಕ್ ಅಲ್ಲೇ ಹೋಗ್ತಿವಿ, ಆ ಲ್ಯಾಂಡ್ ಮಾರ್ಕ್ ಅಲ್ಲೇ ಬರ್ತೀವಿ. ಈ ಕೂಡ ನಮ್ಮ ಟ್ರಕ್ಗಳು ಕೂಡ ಆ ಲ್ಯಾಂಡ್ ಮಾರ್ಕ್ ಅಲ್ಲಿ ಮೂವ್ಮೆಂಟ್ ಆಗ್ತವೆ.
3: ಈಗ ಅಲ್ಲಿ ಸುವ್ಯವಸ್ಥಿತವಾದ ರಸ್ತೆ ಆಗಿದೆ ಅಲ್ಲಿ ತನಕ, ಈಗೆಲ್ಲ ಬಹಳಷ್ಟು ಬದಲಾವಣೆಗಳು ಆಗಿದಾವೆ. ಅಲ್ಲಿನು 3 ಇದ್ರಿ
4: ಗುಜರಾತ್ ಏರಿಯಾದಲ್ಲಿ? 3 ಇದ್ದೆ ಅಲ್ಲಿ. ನಮ್ಮ ಬುಜ್ಜಲ್ಲಿ ಇದ್ದೆ, ನಂದು 2 ಮಗ ಹುಟ್ಟಿದ್ದು ಅಲ್ಲೇನೆ, ಅಲ್ಲಿ ಕರ್ಕೊಂಡೋಗಿದೆ, ಮದುವೆಯಾಗಿ ಅಲ್ಲಿ ಕರ್ಕೊಂಡೋಗಿದೆ. ಬುಜ್ಜಿ ಟ್ರೈನಿಂಗ್ ಅಂದ್ರೆ ಅಲ್ಲಿ ಏನೇ ಇದ್ರು ಕೂಡ ನಮ್ಗೆ ಏನು ಆರ್ಡರ್ ಬರುತ್ತೆ ಆರ್ಡರ್ನ ಫಾಲೋ ಮಾಡ್ಕೊಂಡು.
3: ಕೊಡಗಿನಂತಹ ತಂಪಿನ ಜಾಗದಿಂದ ಗುಜರಾತದಂತಹ ಸುಡುವ ಜಾಗಕ್ಕೆ,
4: ಅಲ್ಲಿ ಸುಡೋದು ಜಾಗ ಅಂದ್ರೆ 42 ಮೇಲೆ ಇರುತ್ತೆ ಟೆಂಪರೇಚರ್. ಮೈ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಎಲ್ಲ ಗುಳ್ಳೆಗಳು ಬಂದ್ಬಿಡ್ತವೆ.
3: ಬೆಳಿಗ್ಗೆ 6 36 ಇರುತ್ತೆ,
4: ಹಾಗೆ 42-44 ರೇಂಜ್ ಅಲ್ಲಿ ಇರುತ್ತೆ.
3: ಅಂದ್ರೆ ನಾ ಹೇಳಿದ್ದು ನಿಮ್ಮ ಸೈನಿಕರ ಜೀವನ ಏನೇನೆಲ್ಲ ನಿಮ್ಗೆ ಕಲಿಸುತ್ತೆ, ಎಷ್ಟೆಲ್ಲ

0: ತೋರಿಸ್ಕೊಡುತ್ತೆ
1: ಸೈನಿಕರಿಗೆ ಈಗ
0: ಅಂತ.
1: ಈಗ ನೋಡಕ್ಕೆ ಹೋದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ, ಜೀವನವನ್ನು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡುವವನೇ ಒಬ್ಬ ಸೈನಿಕ ಮಾತ್ರ. ತನ್ನ ಜೀವವನ್ನು ಪಣಕ್ಕಿಟ್ಟಿದ್ದಾನೆ ಅವನು, ಪಣಕ್ಕಿಟ್ಟು ಓಡಾಡ್ತಾರೆ.
0: ಯಾವ ಹೊತ್ತಿಗೂ ಸಾವು
1: ಯಾವತ್ತೂ
0: ಮನೆ
1: ಬರಬಹುದು,
0: ಬಾಗ್ಲಲ್ಲೇ ಇರುತ್ತೆ.
1: ಮನೆ ಬಾಗಿಲಲ್ಲಿರ್ತಾರೆ. ಅವನ ಜೀವನವನ್ನು ಪಣಕ್ಕಿಟ್ಟಿದ್ದಾನೆ
0: ಅದು ದೇಶಕ್ಕಾಗಿ.
1: ದೇಶಕ್ಕಾಗಿ. ಅಂದರೆ ಅವನೊಬ್ಬನೇ ಜೀವನವನ್ನು ಪಣಕ್ಕಿಟ್ಟು ಓಡಾಡುವಂದ್ರೆ ಅವನು ಸೈನಿಕ, ಅವನು ಯಾವುದೇ ಇದರಲ್ಲಿರ್ಬೋದು.
0: ಮತ್ತೆ ಭಾರತದ ಎಲ್ಲ ಭಾಗಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕರೂ ಯಾವುದೇ ಸೈನಿಕನಿಗೂ ಒಂದು ಬಾರಿಯಾದರೂ ಜಮ್ಮು ಮತ್ತು ಕಾಶ್ಮೀರ ಗಡಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಅಭಿಲಾಷೆ ಇರುತ್ತೆ.
1: ಈಗ
0: ಎಲ್ಲೇ ಮಾಡಿದ್ರು ಅಲ್ಲಿ ಮಾಡಿಲ್ಲ ಅಂತಂದರೆ ಏನೋ ಒಂದು
1: ಹೌದು
0: ಕಳ್ಕೊಂಡೆ ನಾನು ಅನ್ನೋ
1: ಹೌದು
0: ಥರದಲ್ಲಿ ಅಷ್ಟು ಜಮ್ಮು
1: ಇರುತ್ತೆ
0: ಮತ್ತು
1: ಇರುತ್ತೆ
0: ಕಾಶ್ಮೀರದ ಸೇವೆ ಅಂದರೆ ಅಷ್ಟು ಪ್ರೀತಿ
1: ಒಂದು.
0: ಸೈನಿಕರಿಗೆ.
1: ಹೌದು,
0: ನಿಮಗೆ ಅವಕಾಶ ಸಿಕ್ತಾ?
1: ಈ ಜಮ್ಮು ಕಾಶ್ಮೀರದ ಈ ಮೆಡಲ್ ಇದು ಕಾಣ್ತಾ ಇದೆಯಲ್ಲ,
0: ಹೌದು.
1: ಅಲ್ಟಿಟ್ಯೂಡ್ ಮೆಡಲ್ ಅಂತ ಕರೀತಾರೆ.
0: ಹಾಂ
1: ಇದು
0: ಹಾಂ
1: ಪೂರ್ತಿ ಲೇಹ್ಲದ ಏರಿಯಾಸು. ಇದು ಸಿಯಾಚಿನ್ ಗ್ಲೇಷಿಯರ್ ಅಂತೇಳಿ
0: ಹಾಂ
1: ಯಾವುದು ಈ ಮೆಡಲ್, ಪ್ರಪಂಚದ ಅತಿ ಎತ್ತರದ ಯುದ್ಧಭೂಮಿ,
0: ಹಾಂ
1: -60 ಡಿಗ್ರಿ ಸೆಂಟಿಗ್ರೇಡ್ ಎನ್ಸಲ್ಲ. ಇದು ವಿದೇಶಿ ಸೇವಾ ಮೆಡಲ್,
0: ಭೂತಾನದ್ದು.
1: ಭೂತಾನ್ದು ಇದು. ಇದು ಬೆಂಗಾಲ್ ಆ್ಯಂಡ್ ಸಿಕ್ಕಿಂ. ಇದು ಇದು 9 ಇಯರ್ಸ್ ಆದಮೇಲೆ ಒಂದು ಮೆಡಲ್ ಸಿಗುತ್ತೆ. ಹಾಗೆ ಇವೆಲ್ಲ, ಇದು ನೇಫಾ, ನ್ಯಾಷನಲ್ ಫಾರ್ವರ್ಡ್ ಈಸ್ಟಿಂಗ್ ಫಾರ್ವರ್ಡ್ ಲೈನ್, ಹಾಗೆ ಇವೆಲ್ಲ ಒಂದೊಂದು ನಮಗೆ
0: ಈ ಎಲ್ಲ
1: ಇದಕ್ಕೆ.
0: ಮೆಡಲ್ಗಳನ್ನು ನೀವು ಹೃದಯದ
1: ಹೌದು, ಹೃದಯ
0: ಮೇಲ್ಭಾಗದಲ್ಲಿ
1: ಮೇಲೆ ಇಟ್ಕೊಂಡಿದ್ದೀವಿ.
0: ಹಾಕ್ಕೊಂಡಿರ್ತೀರ, ಯಾಕೆಂದರೆ ನಿಮ್ಮ ಸೇವೆಗೂ ಹೃದಯಕ್ಕೆ ಹತ್ತಿರವಾಗಿರುತ್ತೆ. ಮತ್ತು ಈ ಮೆಡಲ್ಗಳು ಕೂಡ ನಿಮ್ಮ ಜೀವನಕ್ಕೆ, ವ್ಯಕ್ತಿತ್ವಕ್ಕೆ ಒಂದು ಶೋಭೆ ಕೊಡೋ ಹಾಗೆ ಹೃದಯದ ಮೇಲ್ಭಾಗದಲ್ಲಿ ಸದಾ ಸೈನಿಕರಲ್ಲಿ ಇರುತ್ತೆ. ಅದು ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ನಮಗೆ. ಹೇಗಿತ್ತು ಅಲ್ಲಿ ಜಮ್ಮು
1: ಜಮ್ಮು
0: ಮತ್ತು
1: ಕಾಶ್ಮೀರದಲ್ಲಿ
0: ಕಾಶ್ಮೀರ
1: ನೋಡಿ, ಅಲ್ಲಿ
0: ಸೇವೆ?
1: ಕಣಿವೆ ಪ್ರದೇಶ ನಾವು ಒಂದ್ಸಲ ಸೂಜು ಹಾಕ್ಬಿಟ್ರೆ ಅದು 24 ಗಂಟೆ ಇರ್ಬೋದು ಅಥವಾ 48 ಗಂಟೆ ಇರ್ಬೋದು,
0: ತೆಗಿಯಕ್ಕಾಗಲ್ಲ.
1: ಬಿತ್ತಲಿಕ್ಕಾಗಲ್ಲ. ಸ್ನಾನ ಮಾಡಬೇಕಿದ್ರೆ 3 ದಿನಕ್ಕೋ 4 ದಿನಕ್ಕೋ ಒಂದ್ಸಲ ಸ್ನಾನ, ಆ ಪರಿಸ್ಥಿತಿಯಲ್ಲಿ ಇರ್ತೀವಿ ಹಾಗೆ. ಆದರೆ ಅದು ಲೇಹ್ ಲದಾಖ್ ಆದಮೇಲೆ ಅಲ್ಲಿದೆ ಬೇರೆ ಒಂದು ವಾತಾವರಣ, ಇಲ್ಲಿದೆ ಒಂದು ವಾತಾವರಣ. ಆದರೆ ಲೇಹ್ ಲದಾಖ್ ಆದಮೇಲೆ ತ್ರಿಶೂಲ್ ಅಂತಿದೆ ಆ ಜಾಗ, ಅದೇ ಪಾಕಿಸ್ತಾನಕ್ಕೆ ಈಗ POK ಇದೆಯಲ್ಲ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಆ ಪ್ಲೇಸು ಚೈನಾ ಕಾರಕೋರಂ ಪಾಸ್ ಅಂತ ಹೇಳ್ತಾರೆ. ಅಲ್ಲಿ ಭಾಳ ಕಷ್ಟ, 3 ತಿಂಗಳಿಗೊಂದ್ಸಲಿ ನಾವು ಸ್ನಾನ ಮಾಡ್ತೀವಿ. ಅಲ್ಲಿವರೆಗೆ ಸ್ನಾನ ಇಲ್ಲ, ಐಸ್ ಬೀಳುವಂಥ ಪ್ಲೇಸು. ಅಲ್ಲಿ ಒಂದು ಒಳಗಡೆ ಸೇರಿಕೊಂಡು ಐಸ್ ಕಡಿದು ನೀರು ಮಾಡಿಕೊಂಡು ಟವಲ್ ಹಾಕ್ಕೊಂಡು ಮೈ ಉಜ್ಜಿಕೊಳ್ತೀವಿ ಅಷ್ಟೆ, ಇನ್ನೇನು ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ.
0: ಅದು ತಣ್ಣಗಿರುತ್ತೆ.
1: ಸ್ಟೌವಲ್ಲಿ ಬಿಸಿ ಮಾಡಿಕೊಂಡು ಬೆಚ್ಚಗೆ ಅದು ಟವಲ್ನ ಹಾಕ್ಕೊಂಡು ಮೈ ಸೇಟ್ಕೊಳ್ತೀವಿ, ಸ್ವಲ್ಪ ಕೂಡ ಗಾಳಿಗೆ ಮೈ ತಗೊಳ್ಬಾರ್ದು
0: ಹೌದು ಹೌದು.
1: ಆ ಥರದಲ್ಲಿ. ಅಲ್ಲಿ ಏನು ಪ್ಯಾಕೆಟ್ ಟಿನ್ನಡ್ ಫುಡ್ಗಳು ಎಲ್ಲ ಇಲ್ಲಿ ಮೈಸೂರಲ್ಲಿ ಡಿಫೆನ್ಸ್ ರಿಸರ್ಚ್ ಫುಡ್ ಸೆಂಟರ್ ಇದೆ, CFTR ಸೆಂಟರ್ ಇದೆ, ಎಲ್ಲ ಪ್ಯಾಕೆಟಲ್ಲಿ ಬಂದು ಕ್ಲೈಮೇಟ್ ಕ್ಲಿಯರ್ ಇದ್ದಾಗ
0: ಡ್ರಾಪ್
1: ಡ್ರಾಪ್
0: ಮಾಡ್ತಾರೆ.
1: ಮಾಡ್ತಾರೆ. ನಾವೋಗಿ ಎತ್ಕೊಂಡು ಅದನ್ನು ಒಳ್ಳೆ ಪ್ಲೇಸಲ್ಲಿ ಸ್ನೋ ಸ್ಕೂಟರ್ ಅಂತಿದೆ, ಅದ್ರಲ್ಲಿ ಹೋಗಿ ಎತ್ಕೊಂಡು ಬರ್ತೀವಿ. ನೋಡೋ ನಮ್ಮೂರಿಂದ ಕಳಿಸಿದ್ದಾರೆ ತಿನ್ನಲಿಕ್ಕೆ, ತಿನ್ರು
0: ಖುಷಿ
1: ಅಂತ
0: ಆಗುತ್ತೆ
1: ಹೇಳ್ತೀವಿ.
0: ಅಲ್ವಾ? ನಮ್ಮ ಊರಿಂದ ಬಂದಿದೆ ಅಂತ.
1: ನಮ್ಮೂರಿಂದ ಬಂದಿದೆ ನಿನಗೆ ನೋಡಿ ತಗೊಳ್ಳಿ ಅಂತೇಳಿ ಅಲ್ಲಿ ಮೇಲೆ ಬರೆದಿರ್ತಾರೆ ವೆಜಿಟೇಬಲ್ ಅಂತೇಳಿ. ಅದನ್ನು ಸ್ವಲ್ಪ ಐಸ್ ನೀರು ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ವೆಜಿಟೇಬಲ್ ಬಾತ್ ಆಗೋಯ್ತು. ಹಾಗೆ ಎಲ್ಲ ನಾನಾ ಥರದಲ್ಲಿ ಉಪ್ಪಿಟ್ಟು ಅದನ್ನ ನೀರು ಮಾಡಿಕೊಂಡು
0: ಬಿಸಿ ನೀರು
1: ಅದ್ರೊಳಗೆ
0: ಹಾಕಿದ್ರೆ
1: ಹಾಕೊಂಡ್ರೆ
0: ಆಯ್ತು, ಅದಕ್ಕೆ
1: ಆಯ್ತು.
0: ಉಪ್ಪಿಟ್ಟು ತಯಾರಿ.
1: ಆ ಥರದಲ್ಲಿ ನಮಗೆ ಆ ಟೈಮಲ್ಲಿ ಇತ್ತು ಇದರಲ್ಲಿ.
0: ಅಲ್ಲಿ ಬಹಳ ಕಡಿಮೆ
1: ಅಲ್ಲೇ
0: ಸಮಯ
1: ಕಡಿಮೆ
0: ಇರುತ್ತೆ
1: ಅಂದರೆ
0: ಅನ್ಸುತ್ತೆ.
1: ನಾವು ಸಿಯಾಚಿನ್ ಗ್ಲೇಷಿಯರ್ಲ್ಲಿ ಒಂದು ಪೋಸ್ಟಲ್ಲಿ 3 ತಿಂಗಳು ಇರಬೇಕು. 3 ತಿಂಗಳು ಆದಮೇಲೆ ಅವನು ಕೆಳಗಡೆ ನನ್ನ
0: ಬೇಸ್
1: ರಿಲೇವರ್
0: ಕ್ಯಾಂಪಿಗೆ.
1: ಬರ್ತಾರೆ, ಬೇಸ್ ಕ್ಯಾಂಪ್ ಬರಬೇಕು. ಅಲ್ಲಿ ಬೇಸ್ ಕ್ಯಾಂಪ್ ಬಂದು ಅಲ್ಲೆಲ್ಲ ನಾವು ಎಲ್ಲ ಅಕ್ಲಮೇಜೇಷನ್
0: ರಿಫ್ರೆಶ್
1: ಆಗಿ
0: ಆಗ್ಬೇಕು ಮತ್ತೆ.
1: ಅದಾದಮೇಲೆ ಅಲ್ಲಿಂದ ನಾವು ಚಂಡೀಗಢದಿಂದ ಬೈ ಏರ್ ಈ ಕಡೆ ಬರ್ತೀವಿ ಹಾಗೆ.
0: ಹಾಗೆ ಒಂದು ವರ್ಷ ಈ ಥರ
1: ಹಾಂ,
0: ಇರ್ತೀವಿ
1: ಆ ಥರ
0: ಅನಿಸುತ್ತೆ.
1: ಒಂದು ಟರ್ನ್ ಓವರ್
0: ಭಾಳ
1: ಇರ್ತದೆ
0: ಕಡಿಮೆ ಸಮಯ ಅಲ್ಲಿ,
1: ಅಲ್ಲಿ
0: ತುಂಬ ಜಾಸ್ತಿ
1: ತುಂಬ
0: ಸಮಯ
1: ಜಾಸ್ತಿ
0: ಇರಲ್ಲ.
1: ಟೈಮ್ ಇರೋ.
0: ಅಲ್ಲಿ ನೀವೇ ಹೇಳಿದ್ರಿ -60 ಡಿಗ್ರಿ ಇತ್ತು ಅಂತ ನೀವೇ
1: ಹೌದು
0: ಇದ್ದಾಗ.
1: ಹೌದು ಹೌದು
0: ಶೂ ಹಾಕಿದ್ರೆ ಬಿಚ್ಚಕ್ಕಾಗಲ್ಲ ಅಂತ ಹೇಳಿದ್ರಿ.
1: ಹೌದು
0: ಅಲ್ಲಿ ನಿಮಗೆ ದೈಹಿಕವಾಗಿ ತೊಂದರೆ ಆಯಿತು, ಅದು
1: ಹೌದು.
0: ಪರ್ಮನೆಂಟ್
1: ಅಲ್ಲಿ
0: ಆಗಿ ನಿಮ್ಮೊಟ್ಟಿಗೆ ಉಳಿತು.
1: ಅಂದರೆ ಅಲ್ಲಿ ಚಿಲ್ ಬೆನ್ಸ್ ಫ್ರಾಸ್ಬೈಟ್ ಅಂತ ಆಗುತ್ತೆ. ಹ್ಯಾಂಡ್ ಗ್ಲೌಸ್ ತೆಗೆದುಬಿಟ್ಟು ಏನಾದರೂ ನಾವು ಕಬ್ಬಿಣ ಮುಟ್ಟಿದ್ರೆ ಅದಲ್ಲೇ ರಕ್ತ ಸಂಚಾರ ಕಳ್ಕೊಳ್ಳುತ್ತೆ. ಕಾಲು ಅಷ್ಟೆ ಚಿಲ್ ಬೆನ್ಸ್ ಅಂತ ಆಗಿದೆ. ಚಿಲ್ ಬೆನ್ಸ್ ಅಂತ ಆಗಿಬಿಟ್ಟು ಅಂಗಾಲುಗಳನ್ನ ಈ ಸುಗರ್ ಗ್ರ್ಯಾಂಗ್ರಿನ್ ಟೈಪಲ್ಲಿ ಆಗ್ಬಿಡುತ್ತೆ, ಕಾಲು ಕತ್ತರಿಸಬೇಕಾಗುತ್ತೆ. ಅಲ್ಲಿ ನಮ್ಮದು ಚಂಡಿ ಮಂದಿರ್ ಪಂಜಾಬಲ್ಲಿ ನಮ್ಮದು ಕಮಾಂಡ್ ಹಾಸ್ಪಿಟಲ್ ಇದೆ, ಎಲ್ಲರನ್ನೂ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಎಲ್ಲ ಕೆಲವರು ಅಲ್ಲೇ ಕಾಲು ಕೈ ಕಣ್ಣು ಈ ಒಂದೊಂದ್ಸಲಿ ಬಿಸಿಲಿಗೆ ಸೂರ್ಯಕಿರಣ ಬಿದ್ದಾಗ

0: ಡಿಪ್ಲೇಟ್ ಆಗುತ್ತೆ ಐಸ್,
1: ಅದನ್ನು
0: ನೋಡಿದ್ರೆ ಕಣ್ಣು ಹಾಳಾಗುತ್ತೆ. ಹಾಗೆ ಎಲ್ಲ ಕೆಲವೊಂದು ತುಂಬಾ ಸಮಸ್ಯೆ, ತುಂಬಾ ಅಂದ್ರೆ ತುಂಬಾ ಸಮಸ್ಯೆ. ನನಗೆ ಚಿಲ್ ಬ್ಯಾಂಡ್ಸ್ ಆಗಿ ನಾನು ಕಾಲ್ ಕಳ್ಕೊಳ್ಬೇಕಾಯ್ತು. ಆಮೇಲೆ ನಮ್ಮನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮೆಡಿಕಲ್ IL-2 ಮೆಡಿಕಲ್ ಅನ್ಫಿಟ್ ಮಾಡಿ ಕೆಳಗಡೆ ಕಳಿಸ್ಬಿಡ್ತಾರೆ ಹಾಸ್ಪಿಟಲ್ ಇಂದ, ಇವನಿಗೆ ಈ ತರ ಆಗಿದೆ. ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ನಮ್ಮನ್ನ ಮೆಡಿಕಲ್ ಕ್ಯಾಟಗರಿಯಲ್ಲಿ ಇಟ್ಟಿರ್ತಾರೆ. ಲಾಸ್ಟಿಗೆ ಏನ ಕಾಣದೆ ಏನ್ ಮಾಡ್ತಂದ್ರೆ ತೆಗಿಬೇಕಾಗುತ್ತೆ. ಹಾಗಾಗಿ ನಾನು ತನ್ನ ಎಡಗಾಲು ಕಳ್ಕೊಂಡಿದ್ದೀನಿ.
1: ಅಂದ್ರೆ ನೀವು ಶೂ ಹಾಕೊಂಡಿದ್ರು ಐಸ್ ಒಳಗಡೆ ಹೋಗುತ್ತೆ, ಅದರಿಂದ ಆಗುತ್ತೆ.
0: ಒಳಗಡೆ ಬೆವರು ಏನು ಬೆವರುತ್ತೆ ಅದೇ ಐಸ್ ಆಗೋಗುತ್ತೆ,
1: ಗಟ್ಟಿ ಆಗ್ಬಿಡುತ್ತೆ.
0: ಹಾಗೆ ಈಗ ಶ್ವಾಸ ಬಿಟ್ರೆ ಇಲ್ಲಿ ಮೂಗಿನ ಮೇಲೆನೆ ಬೆಟ್ಟ ತರ ಐಸ್ ನಿಂತ್ಕೊಳ್ಳುತ್ತೆ, ಅಂತ ಪ್ಲೇಸ್ ಅದು.
1: ನಿಮ್ಮ ಅದೃಷ್ಟ ಅಂತಂದ್ರೆ ಈ ಸಿಯಾಚಿನ್ ಪ್ರಪಂಚದ ಅತ್ಯಂತ ಎತ್ತರದ
0: ಯುದ್ಧ ಭೂಮಿ ಹೌದು.
1: ಅದೇ ತರ ಲೇ ಲದಾಖು ಪ್ರಪಂಚದ ಅತ್ಯಂತ ಎತ್ತರದ ಮೋಟರೇಬಲ್ ರೋಡ್ ಅಂತ. ಅಂದ್ರೆ ಅದಕ್ಕಿಂತ ಎತ್ತರದಲ್ಲಿ ರಸ್ತೆ ಮೇಲೆ ವಾಹನ ಹೋಗೋದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆ ಎಲ್ಲ ಎರಡೂ ಕಡೆನೂ ನೀವು ಕೆಲಸ ಮಾಡಿದ್ರಿ, ಎರಡೂ ಕಡೆ ಒಳ್ಳೆ ಅನುಭವ ಆಯ್ತು. ನಿಮ್ಮ ಏನು ಸೇವೆ ಇತ್ತು ಅದಕ್ಕೆ ಸರ್ಕಾರ ಗುರುತಿಸಿ ಸಾಕಷ್ಟು ಪುರಸ್ಕಾರಗಳನ್ನು ನಿಮಗೆ ಕೊಡ್ತು. ಅವುಗಳಲ್ಲಿ ಹಲವನ್ನ ನಾವು ಈಗ ನಿಮ್ಮ ಎದೆಯ ಮೇಲ್ಭಾಗದ ಇದರಲ್ಲಿ ಹಾಕೊಂಡಿದ್ದೀರಾ ನೀವು. ಆ ಎಲ್ಲ ಮೆಡಲ್ಗಳನ್ನ ನೋಡಬಹುದು. ಈಗಾಗಲೇ ಹೇಳಿದ್ರಿ ಇದು ಈ ಮೆಡಲ್ಲು, ಇದು ಈ ಮೆಡಲ್ಲು ಅಂತ ಕೆಲವುದರ ಪರಿಚಯ ಮಾಡಿಕೊಟ್ರಿ. ಆಪರೇಷನ್ ಮೇಘದೂತ್ ಸಿಯಾಚಿನ್ನಲ್ಲಿ ಏನಿದ್ರಿ ನೀವು, ಅದಕ್ಕೆ ನಿಮ್ಗೊಂದು ಪದಕ, ಅದು ಹೈಯೆಸ್ಟ್ ಆಲ್ಟಿಟ್ಯೂಡ್ ಅಲ್ಲಿ ಇರುವಂತಹ ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡಿರೋದು.
0: ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಇಂದ ಕಮೆಂಡೇಷನ್ ಕಾರ್ಡ್ ಅಂತ ಬರುತ್ತೆ, ಅದು ಕೂಡ ಕೊಟ್ಟಿದ್ದಾರೆ.
1: ಅದು ಶ್ಲಾಘನಾ ಪತ್ರ ಅದು ಸಿಕ್ಕಿದೆ ನಿಮಗೆ. ಆಮೇಲೆ ಹೈ ಆಲ್ಟಿಟ್ಯೂಡ್ ಮೆಡಲ್ ಕೂಡ ಮತ್ತೆ ಇನ್ನೊಂದು ಸಿಕ್ಕಿದೆ. ಅಸ್ಸಾಂ ಮತ್ತು ಬೆಂಗಾಲ್ ಸಿಕ್ಕಿಂನಲ್ಲಿ ಕೆಲಸ ಮಾಡೋದಕ್ಕೂ ಒಂದು ಮೆಡಲ್ ಇದೆ. ಮತ್ತೆ ಆಪರೇಷನ್ ಬ್ಯಾಟ್ಲ್ಯಾಕ್ಸ್
0: ಪರಶುರಾಮನ ಕೊಡ್ಲಿ ಅಂತ ಹೇಳ್ತಾರೆ, ಹಾಗೆ ಬ್ಯಾಟ್ಲ್ಯಾಕ್ಸ್ ಅದು ರಾಜಸ್ಥಾನದ್ದು ಶೇರ್ಗಡ್ಡ ಅಂದ್ರೆ ನಮ್ದು ಯುದ್ಧ ನಮ್ಮ ಬೆಟಾಲಿಯನ್ಗೆ ಒಂದು ಪ್ಲೇಸ್, ನಿಗದಿತ ಪ್ಲೇಸ್. ಏನಾದ್ರೂ ನಾಳೆ ಯುದ್ಧ ಆದ್ರೆ ಈ ಪ್ಲೇಸ್ ಅಲ್ಲಿ ಬಂದು ನೀವು ಯುದ್ಧ ಮಾಡ್ಬೇಕು ಅಂತೇಳಿ. ಅಲ್ಲಿ ರಾಜಸ್ಥಾನದ್ದು ಜೋಧ್ಪುರಿಂದ 100 kilometers ದೂರ ಇದೆ, ಅಲ್ಲಿ ಕೂಡ ನಾವು ಯುದ್ಧ ಮಾಡಿ ಬಂದಿದ್ದೀವಿ.
1: ಅದಕ್ಕೆ ಬ್ಯಾಟ್ಲ್ಯಾಕ್ಸ್ ಅಂತ ಹೇಳಿ
0: ಒಂದೊಂದು ಇದಕ್ಕೆ ಒಂದೊಂದು ಆಪರೇಷನ್ಗೆ ಒಂದೊಂದು ಹೆಸರು.
1: ಪರಶುರಾಮನ ಕೊಡಲಿ ಅಂತ ಅದಕ್ಕೆ
0: ಬ್ಯಾಟ್ಲ್ಯಾಕ್ಸ್ ಅಂದ್ರೆ ಪರಶುರಾಮನ ಕೊಡಲಿ ಅಂತ ಹೆಸರು.
1: ಅಂದ್ರೆ ನಮ್ಮ ಪರಂಪರೆಯಲ್ಲಿ ಎಷ್ಟು ಶೂರರಿದ್ರು ಅವರೆಲ್ಲರ ಹೆಸರುಗಳನ್ನ
0: ಪರಂಪರೆ ಯಾವುದೇ ಒಂದು ಇದ್ರು ಕೂಡ ಈಗ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಎಲ್ಲದಕ್ಕೂ ನಮ್ಮ ನಮ್ಮ ಪರಂಪರೆ ಹೆಸರುಗಳಿದೆ.
1: ಜೊತೆ
0: ಬ್ರಹ್ಮೋಸ್ ಅಂತ ಹೇಳ್ತಾರೆ, ಇದು ಹೊಸದಾಗಿ ನಮ್ಮಲ್ಲೇ ತಯಾರಾಗಿದ್ದು ಅದಕ್ಕೆ ಬ್ರಹ್ಮೋಸ್ ಅಂತ ಹೆಸರಿಟ್ರು. ಅದೇ ತರ ಅದು ಕೆಲಸ ಮಾಡ್ತಾ ಇದೆ, ಎಲ್ಲಾ ವಿದೇಶಗಳಲ್ಲಿ ಅದ್ರ ಬೇಡಿಕೆ ಹೆಚ್ಚಾಗಿದೆ. ಹಾಗೆ
1: ಅದೇ ತರ ನೀವು ವಿದೇಶಿ ಸೇವೆಯನ್ನು ಕೂಡ ಮಾಡಿದ್ರಿ ಭೂತಾನ್ ಅಲ್ಲಿ.
0: ಹೌದು,
1: ಹೀಗೆ ಬಹಳ ವಿಶಿಷ್ಟವಾದ ಅನುಭವ ನಿಮಗೆ ನಿಮ್ಮ ವೃತ್ತಿಯ ಒಂದು 18 ವರ್ಷಗಳ ಸೇವೆ ಏನಿದೆ ಅದರಲ್ಲಿ ನಿಮಗೆ ಸಿಕ್ತು. 18 ವರ್ಷದಲ್ಲಿ ನೀವು 108 ಅನುಭವಗಳನ್ನ ಪಡೆದುಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಯ್ತು ಅಂತ ಅನ್ಕೋತೀನಿ ನಾನು. ಬೇಕಾದಷ್ಟು ಅನುಭವಗಳಾಯ್ತು.
0: ಅಂದ್ರೆ ಇನ್ನೊಂದು ಏನು ಅಂತಂದ್ರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಇವರೆಲ್ಲ ಸಪೋರ್ಟ್ ಇರೋದ್ರಿಂದ ನಾವು ಒಬ್ಬ ಸೈನಿಕ ಅಲ್ಲಿ ಯುದ್ಧ ಮಾಡಬಹುದು.
1: ನೀವು ಎಲ್ಲೆಲ್ಲಿ ಸೇವೆಗೆ ಹೋದ್ರು ಅವಾಗೆಲ್ಲ ನಿಮ್ಮ ಫ್ಯಾಮಿಲಿ ಮತ್ತೆ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ರು,
0: ಇಲ್ಲೇ ಇದ್ರು, ಕೊಡಗಿನಲ್ಲೇ ಇದ್ರು. ಅದೇ ಅದು ನಾ ಹೇಳಿದ್ನಲ್ಲ, ಕಚ್ಚಿ ಬುಜ್ಜಲ್ ಹೋದಾಗ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಬುಜ್ಜಲಿದ್ದೆ ನಾನು. ಬುಜ್ಜಲಿದ್ದಾಗ ನಮ್ದು ಯಥ ಪ್ರಕಾರ ಏನೋ ಡ್ಯೂಟಿ ಮಾಡ್ಕೊಂಡಿರ್ತಿದ್ದು, ಮತ್ತೆ ಆರ್ಡರ್ ಬರುತ್ತೆ ಇಂಥ ಜಾಗಕ್ಕೆ ಹೋಗ್ಬೇಕು ಅಂತ ಜಾಗಕ್ಕೆ ಹೋಗ್ಬೇಕು, ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ಅದೆಲ್ಲ ಆರ್ಮಿಯವರು ಎಲ್ಲ ಸೌಕರ್ಯ ಚೆನ್ನಾಗಿ ನೋಡ್ಕೊಳ್ತಾರೆ, ಆ ಥರ ಏನೋ ತೊಂದರೆ ಇರೋದಿಲ್ಲ. ಆವಾಗ ನಾವು 3-4 ತಿಂಗಳು ಈ ತರ ಟ್ರೈನಿಂಗ್ ಹೊರಗಡೆ ಹೋಗ್ತೀವಿ.
1: ಈಗ ನೀವು ಆರ್ಮಿಗೆ ಸೇರ್ಬೇಕಾದ್ರೆ ನಿಮ್ಗೆ ಬೆಳಗಾವಿಗೆ ಬಂತಲ್ಲ ಟ್ರೈನಿಂಗು, ಅವಾಗ ನೀವು ಮನೆಯಲ್ಲಿ ಹೇಳಿರ್ಲಿಲ್ಲ, ಮಡಿಕೇರಿಯಲ್ಲಿ ಆದ ತಕ್ಷಣ ನೀವು ಬೆಳಗಾವಿ
0: ಮಡಿಕೇರಿಗೆ ಆದ ತಕ್ಷಣ ಹೋಗ್ಬಿಟ್ಟು, ಅವಾಗ ಒಂದು ಇನ್ಲೈನ್ ಶೀಟ್ ಅಂತ ಬರ್ತಿತ್ತು, ಇನ್ಲೈನ್ ಶೀಟ್ ಅಂತ ಹೇಳಿ
1: ಲೆಟರ್,
0: ಆ ಲೆಟರ್ ನಾನು ಬರೆದು ಪೋಸ್ಟ್ ಮಾಡಿದ್ದೆ
1: ಬೆಳಗಾವಿ.
0: ಮನೆಯವ್ರಿಗೆಲ್ಲ ಗಾಬರಿ ಆಯ್ತು, ಎಲ್ಲಿ ಹೋಗ್ಬಿಟ್ರು, ಏನಾಯ್ತು ಏನು ಅಂತ ಎಲ್ಲ ಗಾಬರಿ ಇತ್ತು, ಗೊತ್ತಾಯ್ತು. ಅದನ್ನ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ ಸಿಕ್ಕಿ ನಮ್ಮ ತಂದೆಯವ್ರಿಗೆ ಹೇಳಿದೆವು, ನಿನ್ನ ಮಗ ಆರ್ಮಿಗೆ ಜಾಯ್ನ್ ಆಗಿಬಿಟ್ಟಿದ್ದಾನೆ, ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತೇಳಿ. ಆಗ ಯಾವ ತಂದೆಗೆ ತನ್ನ ಮಗ ಆರ್ಮಿಗೆ ಹೋಗಿದ್ದಾನೆ ಅಂದರೆ ಆ ಸೊಸೈಟಿ ಒಳಗಡೆ ಅಂದರೆ
1: ಗೌರವ
0: ಹೆಚ್ಚು. ನಮ್ಮ ಕಡೆ ಎಲ್ಲ ತುಂಬ ಬಡತನ ಇದ್ದಿದ್ದು ಇದರಲ್ಲಿ. ಆವಾಗ ಆವಾಗ ಆರ್ಮಿಯಿಂದ ಹೋದ್ಮೇಲೆ ಸ್ವಲ್ಪ ನಮ್ಮ
1: ಆರ್ಥಿಕವಾಗಿ
0: ಎಲ್ಲ

0: ಉನ್ನತಿ ಆಯಿತು.
1: ಪುಣ್ಯ ತ್ಯಾಗುತ್ತೆ ಎಲ್ಲ.
0: ತುಂಬಾ ಸಂತೋಷ ಆಯ್ತು ಆಮೇಲೆ ತಂದೆ ತಾಯಿಯವರಿಗೆ.
1: ಹೌದೌದು, ಅವ್ರಿಗೆಲ್ಲ ಸಂತಸ ಇದೆ. ರಜೆ ಬಂದು ಹೋಗುವಾಗ ಎಲ್ಲ ದುಃಖ ಪಡ್ತಿದ್ರು ಹೋದ್ಮೇಲೆ. ಆಮೇಲೆ ಆಮೇಲೆ ಎಲ್ಲಾದರೂ ಇದಾಯಿತು. ಕೊಡಗಿನಲ್ಲಿ ಈಗ ನಾನಿದ್ರು ಕೂಡ ನನ್ನ ಮಗ ಹೋಗ್ಲಿಲ್ವಲ್ಲ, ಆರ್ಮಿ ಸೇರ್ಲಿಲ್ವಲ್ಲ ಅಂತ ಒಂದು ಬೇಜಾರು. ಯಾರೋ ಒಬ್ಬರು ಇರಲೇಬೇಕು, ಪರಂಪರೆ ಇದು. ಕೊಡಗಿನ ಕುಟುಂಬಗಳೇ ಅವರು ಯಾವುದೇ ಇದಕ್ಕೆ ಸೇರಿರಲಿ, ಆದರೆ ಮನೆಗೊಬ್ಬ ಸೈನ್ಯದಲ್ಲಿ ಇರೋದು ಒಂದು ಪರಂಪರೆನೇ ಅದು.
0: ಹೀಗೆ 18 ವರ್ಷ ಸೇವೆ ಸಲ್ಲಿಸಿದರೂ ಕೂಡ ನಂತರ ನಿವೃತ್ತಿ ಆದಮೇಲೆ ನಿಮಗೆ ಇನ್ನೊಂದು ಮೆಡಲ್ ಜೊತೆಗೆ ಬಂದ್ರಿ ನೀವು, ಅಂದರೆ ನಿಮ್ಮ ಎಡಗಾಲನ್ನು ಕಳ್ಕೊಂಡ್ರಿ,
1: ಹೌದೌದು.
0: ಅದು ಒಂದು ಮೆಡಲ್ಲೇ ಅಂತ ಯಾವುದೇ ಸೈನಿಕನಿಗೆ
1: ಹೇಳ್ತಾರಲ್ಲ,
0: ಅದು ಒಂದು
1: ದೇಶಕ್ಕಾಗಿ
0: ಮೆಡಲ್ಲೇ ಅಂತ ನನಗೆ ಅನಿಸುತ್ತೆ.
1: ದೇಶಕ್ಕಾಗಿ ನೀನೇನು ಮಾಡಿದ್ಯಾ ಅಂತ ಕೇಳಿದ್ರೆ, ದೇಶಕ್ಕಾಗಿ ನನ್ನ ಕೈಕಾಲುಗಳನ್ನೇ ಅರ್ಪಣೆ ಮಾಡಿದ್ದೀನಿ, ಇದಕ್ಕಿಂತ ಇನ್ನೇನು ಬೇಕು? ಅದೊಂದು ಮನಸ್ಸಿಗೊಂದು ನೆಮ್ಮದಿ ಇದೆ, ದೇಶಕ್ಕಾಗಿ ನಾನು ಮಾಡಿದ್ದೀನಿ.
0: ಹಾಗೆ ಅದಕ್ಕೆ ನಾನು ಹೇಳಿದ್ದು ಅದು ಕೂಡ ಒಂದು ಮೆಡಲ್ಲು ಅಂತ.
1: ಹೌದೌದು.
0: ಮತ್ತೆ ನಿಮ್ಮ ಸೇವೆಯನ್ನು ಹಾಗೆ ಮುಂದುವರಿಸಿದ್ದೀರಾ, ನೀವು ಇವತ್ತಿಗೂ ಕೂಡ ಯುವಜನತೆಗೆ ಮಾರ್ಗದರ್ಶನ ಕೊಡ್ತೀರಾ, ಸೈನ್ಯಕ್ಕೆ ಹೇಗೆ ಸೇರಬೇಕು,
1: ಹೌದು.
0: ಹೇಗೆ ಸೇವೆ ಮಾಡಬೇಕು, ಎಲ್ಲೆಲ್ಲ ಅವಕಾಶಗಳಿದೆ, ಈ ಥರದ ಎಲ್ಲ ಮಾರ್ಗದರ್ಶನವನ್ನು ನೀವು ಮಾಡ್ತಾ ಇದ್ದೀರಾ.
1: ಮಾಡೋ ಶಾಲಾ ಕಾಲೇಜುಗಳಲ್ಲಿ ಹೋಗಿ ಈ ಕಾರ್ಗಿಲ್ ಡೇ ಆಗ್ಬೋದು, ಇಂಡಿಪೆಂಡೆಂಟ್ ಡೇ ಆಗ್ಬೋದು, ರಿಪಬ್ಲಿಕ್ ಡೇ ಆಗ್ಬೋದು, ನಮ್ಮ ಕೈಯಿಂದನೇ ಎಲ್ಲ ಫ್ಲ್ಯಾಗ್ ಹಾಯಿಸ್ಟಿಂಗ್ ಮಾಡಿಸ್ತಾರೆ. ಅವಾಗೊಂದು ಭಾಷಣ ಮಾಡ್ತೀವಿ, ಹೌ ಟು ಜಾಯಿನ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ, ಯಾವ ಥರ ಸೇರ್ಕೋಬೇಕು, ಏನು ಓದ್ಕೋಬೇಕು, ಯಾವ ರೀತಿಯಿಂದ ನೀವು ಪಿ ಯು ಸಿ ಆದಮೇಲೆ ನೀವು ಯಾವ ಥರ ನೀವು ಜಾಯ್ನ್ ಆಗಬೇಕು, ಅದಕ್ಕೆಲ್ಲ ಯಾವ ಥರದ ಬುಕ್ಗಳು ಸಿಗ್ತವೆ, ನೀವು ಯಾವ ಥರ ಫಿಸಿಕಲ್ ಫಿಟ್ನೆಸ್ ಇಟ್ಕೋಬೇಕು ಅಂತೆಲ್ಲ ನಾನು ಸ್ವಲ್ಪ ಮಕ್ಕಳಿಗೆ ಒಂದು ಮೋಟಿವೇಶನ್ ಕೊಡ್ತೀನಿ ನಾನು.
0: ತುಂಬ ಸಂತೋಷ ಆಗುತ್ತೆ ನಾಯಕ್ ಎ ಕೆ ಶಂಕರ್ ಅವರೇ, ತುಂಬ ವಿಭಿನ್ನವಾದ ಅನುಭವವನ್ನು ನೀವು ಈ 18 ವರ್ಷಗಳಲ್ಲಿ ಪಡೆದಿದ್ದೀರಾ, ಮತ್ತು ಇವತ್ತಿಗೂ ಕೂಡ ನೀವು ಪಡೆದ ಅನುಭವವನ್ನು ಮಕ್ಕಳಿಗೆ ಯುವಜನತೆಗೆ ಕೊಡ್ತಾ ಅವರನ್ನು ಕೂಡ ಪ್ರೇರೇಪಿಸ್ತಾ ಇದ್ದೀರಾ. ನಾನು ಮೊದಲೇ ಹೇಳಿದ ಹಾಗೆ ಕೊಡಗು ಯಾವತ್ತೂ ಕರ್ನಾಟಕದಲ್ಲಿ ವೀರರ ನಾಡು ಅಂತ ಕರೆಸ್ಕೊಳ್ಳುತ್ತೆ. ಅಂತಹ ಕೊಡಗಿನ ಮೂಲದ ನೀವು ಭಾರತೀಯ ಸೇನೆಗೆ ಸೇವೆ ಸಲ್ಲಿಸುವುದರ ಮೂಲಕ ಕರ್ನಾಟಕದ ಹೆಸರನ್ನು ಭಾರತೀಯ ಸೇನೆಯಲ್ಲಿ ಚಿರಸ್ಥಾಯಿಗೊಳಿಸಿದ್ದೀರಿ. ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವವನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಿವೃತ್ತ ನಾಯಕ್ ಎ ಕೆ ಶಂಕರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

0: ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
1: ಸುರಿವಾ ಮಳೆಯಲ್ಲಿ ತಿಳಿಯದ ಹಾಗೆ ಮರೆಸುವ ಕಂಬನಿ ಬಿಂದು.
2: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಪ್ರೀತಿಯ ಶ್ರೋತೃಗಳೇ, ನೆನಪಿನ ಬುತ್ತಿ.
8: ನಾನು ಆ್ಯಕ್ಚುಲಿ 36 ವರ್ಷ ಸೇವೆ ಮಾಡಿ ಅಂದರೆ ನಾನು ಜನರಿಗೆ ಸೇವೆ ಮಾಡಿದ್ದೀನಿ. ಸಂಬಳ ಸಿಕ್ಕಿರ್ಬೋದು, ಅದು ಬೇರೆ ವಿಷಯ. ನಾನು ನಮ್ಮ ಒಂದು ಇಕ್ವಿಪ್ಮೆಂಟ್ ವರ್ಕ್ ಆಗಿಲ್ಲ ಅಂದರೆ ಇರುವ ಟೆನ್ಷನ್, ಆ ಟೆನ್ಷನ್ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ.
9: ನಾಳೆ ಬೆಳಿಗ್ಗೆ 9:05 ಮೂಡಿ ಬರಲಿದೆ
10: ನೆನಪಿನ ಬುತ್ತಿ.
9: ಆಕಾಶವಾಣಿಯಲ್ಲಿ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದಂತಹ ಅಭಿಯಂತರ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಹಾಗೂ ಕಡೆಯ ಕಾರ್ಯಕ್ರಮ ನಿಮಗಾಗಿ.
11: ಅದು ಛಲದಿಂದ ಅದನ್ನ
8: ಫಿನಿಶ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್, ಅದು ನಮ್ದು ಸ್ಯಾಟಿಸ್ಫೈ ಸಿಗುತ್ತೆ. ನಿಮ್ಗೆ ಅದು ಗೊತ್ತಾಗುತ್ತೆ ಗೊತ್ತಿಲ್ಲ, ನಾವೊಂದು ಕೆಲಸ ಮಾಡಿ ಕಂಪ್ಲೀಟ್ ಮಾಡಿ ಖುಷಿಯಾಗಿ ಮನೆಗೆ ಹೋಗುವಾಗ ನಮ್ಗೆ ಯು ಆರ್ ಗೆಟಿಂಗ್ ಎ ಒಂದು ಫೀಲಿಂಗ್ ಇರುತ್ತೆ ನೋಡಿ, ಅದು ನಿಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ.
10: ನೆನಪಿನ ಬುತ್ತಿ
9: ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ.
8: ಓ, ಇಷ್ಟೆಲ್ಲ ನಾನು ಮಾಡಿದೆಲ್ಲ ಅಂದ ಖುಷಿ
11: ಖುಷಿ.
8: ಅದು ನಮ್ಮ ಆಕಾಶವಾಣಿ ಮಡಿಕೇರಿ, ಮಡಿಕೇರಿ ಮೇಲೆ ತುಂಬಾ ಪ್ರೀತಿ. ಅದು ಅದೇ ಆಕಾಶವಾಣಿಗೆ ಆಗಿದೆ ಅಂದ ಇನ್ನೂ ಖುಷಿ ಆಗುತ್ತೆ.
10: ನೆನಪಿನ ಬುತ್ತಿ
9: ಸಮಯ 9:05.

0: ನೆನಪಿನ ಬುತ್ತಿ. ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
3: ಆಕಾಶವಾಣಿಯ ಅಂತರಾಳ.
1: ಆಕಾಶ ಬುಟ್ಟಿ.
3: ಆಕಾಶ ಬುಟ್ಟಿ.
1: ಆಲಿಸಿ ಆಕಾಶ ಬುಟ್ಟಿ.
0: ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.

ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ರೂಪಕ ಪರಿಸರ ಉಳಿಸೋಣ ಬದುಕ ಬೆಳೆಸೋಣ, ರಚನೆ ಮತ್ತು ನಿರ್ಮಾಣ ವಿದ್ಯಾರಾವ್ ಕೆಎಲ್. ಸಂಜೆ 6:50 ಕೃಷಿರಂಗ, ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ HS ಧರ್ಮರಾಜ್ ಅವರಿಂದ ಮಾಹಿತಿ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಸಮಯ 9:30:14. ಮುಂದಿನ ಕಾರ್ಯಕ್ರಮ ಇದೀಗ. ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವನ ಸ್ವಾತಿ ರಿಷಿತ್. ಪ್ರಕೃತಿ ನಮ್ಮ ಜೀವನದ ಉಸಿರು, ಪರಿಸರ ನಮ್ಮ ಅಸ್ತಿತ್ವದ ಆಧಾರ. ಈ ಸತ್ಯವನ್ನು ನೆನಪಿಸುವ ಮಹತ್ವದ ದಿನವೇ ವಿಶ್ವ ಪರಿಸರ ದಿನ. ಪ್ರತಿ ವರ್ಷ ಜೂನ್ 5 ಅಂದರೆ ಇಂದು ವಿಶ್ವದಾದ್ಯಂತ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಮಾನವ ಮತ್ತು ಪ್ರಕೃತಿ ನಡುವಿನ ಅವಿನಾಭಾವ ಸಂಬಂಧವನ್ನು ಗಟ್ಟಿಗೊಳಿಸೋದು ಹಾಗೂ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಹಾಗಿದ್ರೆ ಶ್ರೋತೃಗಳೇ, ಪರಿಸರದ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಹಾಡಿನ ನಂತರ. ಕೇಳಿ ಮೃಗಾಲಯ ಚಿತ್ರದ ಗೀತೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ನಮಗೆ ಬದುಕಲು ಗಾಳಿ ಬೇಕು, ಕುಡಿಯಲು ನೀರು ಬೇಕು, ತಿನ್ನಲು ಆಹಾರ ಬೇಕು. ಆದರೆ ಇವೆಲ್ಲವನ್ನು ನೀಡುವ ಪರಿಸರವನ್ನು ನಾವು ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಪ್ರಕೃತಿ ಮಡಿಲಲ್ಲಿ ಹುಟ್ಟಿ ಅದರ ಸಂಪತ್ತನ್ನು ಬಳಸಿಕೊಂಡು ಬೆಳೆಯುವ ಮನುಷ್ಯ ಇಂದು ಪರಿಸರ ಅಸ್ತಿತ್ವಕ್ಕೆ ಸವಾಲಾಗಿದ್ದಾನೆ. ಪರಿಸರ ಕೇವಲ ಮರಗಳು, ನದಿಗಳು ಮತ್ತು ಬೆಟ್ಟಗಳ ಸಮೂಹ ಅಲ್ಲ, ಅದು ನಮ್ಮ ಜೀವನಾಡಿ. ಒಂದು ಮರವನ್ನು ಕಡಿಯೋದು ಸುಲಭ, ಆದರೆ ಅದು ನೀಡುವಂತಹ ನೆರಳು, ಆಮ್ಲಜನಕ ಮತ್ತು ಜೀವ ವೈವಿಧ್ಯತೆಯನ್ನು ಮರಳಿ ಪಡೀಲಿಕ್ಕೆ ಹಲವು ವರ್ಷಗಳೇ ಬೇಕಾಗಬಹುದು. ಇಂದು ಭೂಮಿಯ ಉಷ್ಣಾಂಶ ಏರಿಕೆ, ಅನಿಯಮಿತ ಮಳೆ, ಬರಗಾಲ ಮತ್ತು ಪ್ರವಾಹಗಳಂತಹ ಸಮಸ್ಯೆಗಳು ಪರಿಸರ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿದೆ. ಪರಿಸರ ಸಂರಕ್ಷಣೆ ಸರ್ಕಾರದ ಅಥವಾ ಕೆಲವು ಸಂಘಟನೆಗಳ ಜವಾಬ್ದಾರಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ. ಕೇಳೋಣ ಓ ಮಲ್ಲಿಗೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ವಿ ಮನೋಹರ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ನೇರ ಪ್ರಸಾರದಲ್ಲಿ ಇದು ಕಾರ್ಯಕ್ರಮ ಚಿತ್ರಚಿತ್ತಾರ. ವಿಶ್ವ ಪರಿಸರ ದಿನವನ್ನು ಕೇವಲ ಭಾಷಣಗಳು ಮತ್ತು ಕಾರ್ಯಕ್ರಮಗಳಿಗೆ ಸೀಮಿತಗೊಳಿಸದೆ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಸರಳ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಮುಖ್ಯ. ಪರಿಸರವು ಕೇವಲ ನಮ್ಮ ಸುತ್ತಲಿನ ಮರ, ಗಿಡ, ನೀರು, ಗಾಳಿ ಮಾತ್ರ ಅಲ್ಲ, ಅದು ನಮ್ಮ ಬದುಕಿನ ಉಸಿರು, ಭವಿಷ್ಯದ ಭದ್ರತೆ ಮತ್ತು ಪ್ರಕೃತಿಯ ಅಮೂಲ್ಯ ಕೊಡುಗೆಯಾಗಿದೆ. ನಾವು ಭೂಮಿಯನ್ನು ನಮ್ಮ ಪೂರ್ವಜರಿಂದ ಪಡೆದ ಆಸ್ತಿಯಲ್ಲ, ಮುಂದಿನ ಪೀಳಿಗೆಯಿಂದ ಎರವಲು ಪಡೆದ ಸಂಪತ್ತೆಂದು ತಿಳಿದುಕೋಬೇಕು. ಒಂದು ಮರ ಕಡಿಯೋದು ಕೇವಲ ಒಂದು ಸಸ್ಯವನ್ನು ನಾಶ ಮಾಡೋದಲ್ಲ, ಸಾವಿರಾರು ಜೀವಿಗಳ ಆಶ್ರಯವನ್ನು ನಾವು ಕಳೆದುಕೊಳ್ಳುವಂತಹ ಪರಿಸ್ಥಿತಿ. ಇಂದು ನಾವು ಎಸೆಯುವಂತಹ ಒಂದು ಪ್ಲಾಸ್ಟಿಕ್ ತುಂಡು ನಾಳೆ ಪ್ರಕೃತಿಯ ಗಾಯವಾಗಿ ಮಾರ್ಪಾಡಾಗುತ್ತೆ. ಪರಿಸರವನ್ನು ರಕ್ಷಿಸೋದು ಒಂದು ದಿನದ ಆಚರಣೆ ಮಾತ್ರ ಆಗಿರಬಾರ್ದು, ಪ್ರತಿದಿನದಲ್ಲಿ ಅದು ಜೀವನ ಶೈಲಿ ಆಗಿರಬೇಕು. ಒಂದು ಗಿಡ ನೆಡೋದು, ನೀರನ್ನು ಮಿತವಾಗಿ ಬಳಸೋದು, ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡೋದು ಮತ್ತು ಪ್ರಕೃತಿಯೊಂದಿಗೆ ಸ್ನೇಹ ಬೆಳೆಸಿಕೊಳ್ಳೋದು ಪರಿಸರ ಸಂರಕ್ಷಣೆಯ ನಿಜವಾದ ಹೆಜ್ಜೆಗಳಾಗಿದೆ.

ಕೇಳೋಣ ಮಹಾಕ್ಷತ್ರಿಯ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಪ್ರಕೃತಿಯನ್ನು ರಕ್ಷಿಸೋದು ಅಂತ ಹೇಳಿದರೆ ಕೇವಲ ಮರಗಳನ್ನು ಉಳಿಸೋದಲ್ಲ, ಮುಂದಿನ ಪೀಳಿಗೆಯ ಕನಸುಗಳನ್ನು ಉಳಿಸೋದಾಗಿದೆ. ಒಂದು ಮರವನ್ನು ಕಡಿಯುವ ಮೊದಲು 10 ಮರಗಳನ್ನು ನೆಡುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಪ್ಲಾಸ್ಟಿಕ್ ಚೀಲವನ್ನು ನಿರಾಕರಿಸುವ ಪ್ರತಿಯೊಂದು ಕೈಯು ಪರಿಸರ ರಕ್ಷಣೆಯ ಯೋಧನಾಗ್ತಾನೆ. ಮನೆಗಳ ಮುಂದೆ ಮತ್ತು ಶಾಲೆಗಳ ಸುತ್ತಮುತ್ತ ಹಸಿರು ವಾತಾವರಣ ನಿರ್ಮಾಣ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ನನ್ನೊಬ್ಬನಿಂದ ಏನಾಗ್ತದೆ ಎಂಬ ಚಿಂತನೆಯ ಬದಲು ನನ್ನಿಂದಲೇ ಬದಲಾವಣೆ ಆರಂಭ ಆಗಲಿ ಎಂಬ ಮನೋಭಾವ ಅಗತ್ಯ. ಪರಿಸರದ ಮೇಲೆ ಪ್ರೀತಿ ಬೆಳೆಸಿದಾಗ ಮಾತ್ರ ಅಭಿವೃದ್ಧಿ ಮತ್ತು ಪ್ರಕೃತಿಯ ನಡುವೆ ಸಮತೋಲನ ಸಾಧ್ಯ. ಇಂದು ಉಳಿಸಿ

ಇದ್ದ ಒಂದು ಹನಿ ನೀರು ನಾಳೆ ಒಂದು ಜೀವದ ದಾಹವನ್ನು ನೀಗಿಸಬಹುದು. ಇನ್ನು ಮನೆಗಳಲ್ಲಿ ಮಳೆ ನೀರು ಸಂಗ್ರಹಣೆ, ಅಡುಗೆ ತ್ಯಾಜ್ಯದಿಂದ ಗೊಬ್ಬರ ತಯಾರಿಕೆ, ಪರಿಸರ ಸ್ನೇಹಿ ಉತ್ಪನ್ನಗಳ ಬಳಕೆಯಂತಹ ಸಣ್ಣ ಪ್ರಯತ್ನಗಳು ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳೋಣ ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆ. ಸಂಗೀತ ನೀಡಿದರೆ ಎಲ್ ವೈದ್ಯನಾಥನ್, ಸಾಹಿತ್ಯ ಎನ್ಎಸ್ಎಲ್ ಭಟ್.

ನಾವು ಪ್ರಕೃತಿಯನ್ನು ಎಷ್ಟು ಪ್ರೀತಿಸುತ್ತೇವೆಯೋ ಪ್ರಕೃತಿ ಕೂಡ ಅಷ್ಟೇ ಉದಾರವಾಗಿ ನಮ್ಮನ್ನು ಕಾಪಾಡುತ್ತೆ. ಇಂದು ನಾವು ನೆಡುವಂತಹ ಒಂದು ಗಿಡ, ಉಳಿಸುವಂತಹ ಒಂದು ಹನಿ ನೀರು, ತ್ಯಜಿಸುವಂತಹ ಒಂದು ಪ್ಲಾಸ್ಟಿಕ್ ಚೀಲ, ಇವೆಲ್ಲವೂ ನಾಳಿನ ಸುಂದರ ಭೂಮಿಯ ಅಡಿಗಲ್ಲುಗಳಾಗಿದೆ. ವಿಶ್ವ ಪರಿಸರ ದಿನವು ಕೇವಲ ಒಂದು ದಿನದ ಆಚರಣೆಯಾಗದೆ

ಪ್ರತಿದಿನವೂ ಪರಿಸರದ ಬಗ್ಗೆ ಕಾಳಜಿ ವಹಿಸುವ ಜೀವನ ಶೈಲಿಗೆ ಪ್ರೇರಣೆ ಆಗಬೇಕು. ಪ್ರಕೃತಿಯನ್ನು ರಕ್ಷಿಸುವುದು ಭೂಮಿಯನ್ನು ಉಳಿಸೋದಲ್ಲ, ನಮ್ಮ ಭವಿಷ್ಯವನ್ನು ಉಳಿಸೋದು. ಹಸಿರು ಉಳಿದರೆ ಉಸಿರು ಉಳಿಯುತ್ತದೆ, ಬದುಕು ಅರಳುತ್ತದೆ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಪಿತಾಮಹ ಚಿತ್ರದ ಗೀತೆ. ಹಾಡಿದ್ದಾರೆ ಕೆಜೆ ಯೇಸುದಾಸ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಸಾಹಿತ್ಯ ಚಿಯುದಯ ಶಂಕರ್.

0: नया जोश है, देश का रेडियो अब भी बॉस है। आकाशवाणी के गौरवमयी 90 साल।
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅಮ್ಮಂಡ ಸೋನಿ ಪೂವಣ್ಣ. ಈಗ ಸಮಯ 10:01:23. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದ್ವಾನ್ ಮಹಾರಾಜಪುರಂ ವಿ ಸಂತಾನಂ ಅವರ ಹಾಡುಗಾರಿಕೆ. ಮೊದಲಿಗೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿ ಲತಾಂಗಿ ರಾಗ ಆದಿತಾಳ.

ಪ್ರಿಯ ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಮಹಾರಾಜಪುರಂ ವಿ ಸಂತಾನಂ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ.

ಅಂತಹುದು. ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

0: ಪುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
1: ಸುರಿವಾ ಮಳೆಯಲ್ಲಿ ತಿಳಿಯದ ಹಾಗೆ ಮರೆಸುವ ಕಂಬನಿ ಬಿಂದು.
2: ರೇಡಿಯೋ ಸಮಯ 10:36:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
2: ಪ್ರಿಯ ಶ್ರೋತೃಗಳೇ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಕೃಷ್ಣಕುಮಾರ್ ಕುನ್ನತ್ ಹಾಗೂ ಡಾಮಿನಿಕ್ ಅವರ ಧ್ವನಿಯಲ್ಲಿ ಒನ್ಸ್ ಅಪಾನ್ ಅ ಟೈಮ್ ಇನ್ ಮುಂಬೈ ಚಿತ್ರದ ಗೀತೆ, ಸಾಹಿತ್ಯ ನೀಲೇಶ್ ಮಿಶ್ರಾ ಅವರದ್ದು, ಸಂಗೀತ ನೀಡಿದ್ದಾರೆ ಪ್ರೀತಮ್.

ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಶಂಕರ್ ಎಹ್ಸಾನ್ ಲಾಯ್ ಅವರು ಸಂಗೀತ ನೀಡಿರುವ ದಿಲ್ ಚಾಹ್ತಾ ಹೈ ಚಿತ್ರದ ಗೀತೆ, ಶಂಕರ್ ಮಹಾದೇವನ್ ಶಾನ್ ಹಾಗೂ ಕೃಷ್ಣಕುಮಾರ್ ಕುನ್ನತ್ ಅವರ ಧ್ವನಿಯಲ್ಲಿ.

0: ಈಗ ಸಮಯ 10:47 13 ಸೆಕೆಂಡುಗಳು. ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಬ್ಲಡ್ ಮನಿ ಚಿತ್ರಕ್ಕೆಂದು ಮುಸ್ತಫಾ ಜಾಹೀದ್ ಅವರು ಹಾಡಿರುವ ಗೀತೆ. ಸಯೀದ್ ಖಾದ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜೀತ್ ಗಂಗೂಲಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಇನ್ನು ಮುಂದೆ ಕೇಳೋಣ ಧುರಂಧರ್ ಚಿತ್ರಕ್ಕೆಂದು ಶಾಶ್ವತ್ ಸಚ್ದೇವ್, ಶಹಜಾದ್ ಆಲಿ ಹಾಗೂ ಸುಭಾದೀಪ ಅವರು ಹಾಡಿರುವ ಈ ಗೀತೆ. ಸಾಹಿತ್ಯ ಇರ್ಷಾದ್ ಕಾಮಿಲ್ ಹಾಗೂ ಸಹೀರ್ ಲುಧಿಯಾನ್ವಿಯವರದ್ದು. ಸಂಗೀತ ನೀಡಿದ್ದಾರೆ ಶಾಶ್ವತ್ ಸಚ್ದೇವ್ ಹಾಗೂ ರೋಷನ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ತನಿಷ್ ಬಾಗ್ಚಿ ಅವರ ಸಂಗೀತ ಸಂಯೋಜನೆ ಇರುವ ಲವ್ಯಾಪ ಚಿತ್ರದ ಗೀತೆ. ಸಾಹಿತ್ಯ ಗುರುಪ್ರೀತ್ ಸೈನಿ ಹಾಗೂ ಮೆಲೋಡಿ ಅವರದ್ದು, ಜೂಬಿನ್ ನೋಟಿಯಾಲ್ ಹಾಗೂ ಝಾರಾ ಎಸ್ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ಮಡಿಕೇರಿ, ಸಮಯ 11:50. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲ್ಬುರ್ಗಿಯ ಹೋಂ ನಗರದ ಶ್ರೀ ವೈಭವ ಲಕ್ಷ್ಮೀ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಲಿದ್ದೀರಿ. 12:35 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ, ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ HL ಅವರೊಂದಿಗಿನ ಸಂದರ್ಶನ. ನಂತರ ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ PM ವಿಶ್ವಕರ್ಮ ಯೋಜನೆಯ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. ಇನ್ನು ಮುಂದೆ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ. ಮೊದಲಿಗೆ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು, ಹಾಡಿದ್ದಾರೆ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್.

ಇನ್ನು ಕೇಳೋಣ, ಕೈಲಾಶ್ ಖೇರ್ ಹಾಗೂ ಪ್ರೇಮ್ ಅವರ ಧ್ವನಿಯಲ್ಲಿ ಕೇಡಿ ಚಿತ್ರದ ಗೀತೆ. ಮಂಜುನಾಥ್ ಬಿ ಎಸ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಸಂತೋಷ್ ಅವರ ಸಾಹಿತ್ಯಕ್ಕೆ ಮಾರ್ಕ್ ಕೆ ರಾಬಿನ್ ಅವರು ಸಂಗೀತ ನೀಡಿರುವ ಧಂಡೂರ ಚಿತ್ರದ ಗೀತೆ ಶರತ್ ಹಾಗೂ ರೇಷ್ಮಾ ಬಾಳು ಅವರ ಧ್ವನಿಯಲ್ಲಿ.

ರಾಜಾ ಸಾಬ್ ಚಿತ್ರಕ್ಕೆಂದು ಸಂಜಿತ್ ಹೆಗ್ಡೆ ಹಾಡಿರುವ ಗೀತೆ. ಜಿ ಸಂತೋಷ್ ಶಿಂಧೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ತಮನ್.

ಇನ್ನು ಮುಂದೆ ಕೇಳೋಣ ಗುರು ಕಿರಣ್ ಹಾಗೂ ಶೆರ್ವಿನ್ ಮೇಬಿನ್ ಅವರು ಜೈ ಚಿತ್ರಕ್ಕೆಂದು ಹಾಡಿರುವ ಗೀತೆ. ರಜೀತ್ ಖಾದ್ರಿ ಅವರೊಂದಿಗೆ ಸಾಹಿತ್ಯ ರಚಿಸಿ ಸಂಗೀತ ನೀಡಿದ್ದಾರೆ ಲಾಯ್ ವ್ಯಾಲೆಂಟೀನ್ ಸಲ್ದೀನಾ.

ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹೋಂ ನಗರದ ಶ್ರೀ ವೈಭವ ಲಕ್ಷ್ಮೀ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ, ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ HL ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಹಾಗೆಯೇ 12:00 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ PM ವಿಶ್ವಕರ್ಮ ಯೋಜನೆಯ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. ಇಂದು ಸಂಜೆ 5:00 ನಮ್ಮ ನಿಲಯದಿಂದ ಪ್ರಸಾರವಾಗುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ರೂಪಕ ಪರಿಸರ ಉಳಿಸೋಣ ಬದುಕ ಬೆಳೆಸೋಣ, ರಚನೆ ಮತ್ತು ನಿರ್ಮಾಣ ವಿದ್ಯಾರಾವ್ KL, ನಿರ್ವಹಣೆ PM ಜಗದೀಶ್. ಸಂಜೆ 6:50 ನಮ್ಮ ನಿಲಯದಿಂದ ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ HS ಧರ್ಮರಾಜ್ ಅವರಿಂದ ಮಾಹಿತಿ. ನಂತರ ಮಾರುಕಟ್ಟೆ ಧಾರಣೆ. ರಾತ್ರಿ 10:30 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವಿಶೇಷ ಕಾರ್ಯಕ್ರಮ ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ, ಈ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಮಹಿಳಾ ಸಬಲೀಕರಣ.

ರೇಡಿಯೋ ಸಮಯ 11:33:38. ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ನರೇಶ್ ಅಯ್ಯರ್ ಹಾಗೂ ಸೋನು ನಿಗಮ್ ಅವರು ಹಾಡಿರುವ ಈ ಗೀತೆ. ಸಾಹಿತ್ಯ ಯೋಗರಾಜ್ ಭಟ್ ಅವರದ್ದು, ಸಂಗೀತ ನೀಡಿದ್ದಾರೆ ಎಮಿಲ್. ಚಿತ್ರ ಸರ್ಕಸ್.

ಮುಂಗಾರು ಮಳೆ ಟು ಚಿತ್ರಕ್ಕೆಂದು ಅರ್ಮಾನ್ ಮಲಿಕ್ ಹಾಗೂ ಅನುರಾಧಾ ಭಟ್ ಹಾಡಿರುವ ಈ ಗೀತೆ ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಈಗ ಸಮಯ 11:46:09. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಹಯಗ್ರೀವ ಚಿತ್ರಕ್ಕೆಂದು ಸಂಚಿತ್ ಹೆಗ್ಡೆ ಹಾಗೂ ಲಹರಿ ಮಹೇಶ್ ಹಾಡಿರುವ ಈ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜುದಾ ಸ್ಯಾಂಡಿ.

ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ನೀಡಿರುವ ಭಜರಂಗಿ 2 ಚಿತ್ರದ ಈ ಗೀತೆ ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ.

ಈಗ ಕೇಳೋಣ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮನಸಾರೆ ಚಿತ್ರದ ಈ ಗೀತೆ. ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಪಂಚರಂಗಿ ಚಿತ್ರದ ಈ ಹಾಡು, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ ಪ್ರಸಾರವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಅರಣ್ಯ ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆ ನೀಡುತ್ತಿವೆ ಎಂದು ಪ್ರಧಾನಮಂತ್ರಿ ಸಮುದಾಯದ ಸಹಭಾಗಿತ್ವವನ್ನು ಶ್ಲಾಘಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ನೂತನ ರಂಗಮಂದಿರ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಇಂದು ಬೆಳಗ್ಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಹಂಪಿ ಹೋಲುವ ದೃಶ್ಯ ವೈಶಿಷ್ಟ್ಯ ಒಳಗೊಂಡ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ರಂಗಮಂದಿರ ಆವರಣದಲ್ಲಿ ಏಕ್ ಪೇಡ್ ಮಾಕೆನಾಮ್ ಅಭಿಯಾನದಡಿ ಅವರು ಸಸಿ ನೆಟ್ಟರು. ಮೈಸೂರಿನ ಕಾರಂಜಿ ಕೆರೆ ಬಳಿ ಇಂದು ಮಧ್ಯಾಹ್ನ 2:15 ಏಕ್ ಪೇಡ್ ಮಾಕೆನಾಮ್ ಅಭಿಯಾನದಡಿ 100 ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ವಡೆಯರ್ ತಿಳಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಲಿದ್ದಾರೆ. ಸ್ವಚ್ಛ ಮಾಲಿನ್ಯರಹಿತ ಸಾರಿಗೆಯನ್ನು ಉತ್ತೇಜಿಸಲು ಕ್ರಾಂತಿಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪಿಎಂ ಇ ಡ್ರೈವ್ ಯೋಜನೆ ಮೂಲಕ ಹಸಿರು ಸಾರಿಗೆಯನ್ನು ಉತ್ತೇಜಿಸಲಾಗುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ವಿಶ್ವ ಪರಿಸರ ದಿನದ ಹಿನ್ನೆಲೆ ಇಂದೇ ಒಂದು ಸಸಿ ನೆಟ್ಟು ಪೋಷಿಸುವ ಸಂಕಲ್ಪ ಮಾಡೋಣ. ಇಂಗಾಲದ ಹೊರ ಸೂಸುವಿಕೆಯನ್ನು ಶೂನ್ಯ ಮಟ್ಟಕ್ಕೆ ಇಳಿಸಲು ದೃಢ ಹೆಜ್ಜೆ ಇರಿಸೋಣ ಎಂದಿದ್ದಾರೆ. ಪ್ರಧಾನಮಂತ್ರಿ ಉಚ್ಚತರ್ ಶಿಕ್ಷಾ ಅಭಿಯಾನ್ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾದೆಮಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗ ಸಸ್ಯೋದ್ಯಾನಗಳ ವಿನ್ಯಾಸ ನಿರ್ವಹಣೆ ಹಾಗೂ ಸುಸ್ಥಿರ ಜೀವನೋಪಾಯ ಕುರಿತ ರಾಷ್ಟೀಯ ವಿಚಾರ ಸಂಕಿರಣವನ್ನು ಇಂದು ಸಿನೆಟ್ ಸಭಾಭವನದಲ್ಲಿ ಆಯೋಜಿಸಿವೆ. ಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ್ ಇಂದು ಬೆಳಗ್ಗೆ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿದರು. ವಿಚಾರ ಸಂಕಿರಣದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಸಸ್ಯಶಾಸ್ತ್ರಜ್ಞ ಪ್ರೊಫೆಸರ್ ದೇವರಾಜನ್ ತಂಗದೊರೈ ಹಾಗೂ ಸಸ್ಯಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಮಧುಮತಿ.
1: ಇಂದಿನ ಸಂರಕ್ಷಣೆ ನಾಳಿನ ಸಮೃದ್ಧಿ.
2: ಕಾರ್ಯಾಗಾರದ ಮುಖ್ಯ ಉದ್ದೇಶ ಸಸ್ಯೋದ್ಯಾನಗಳ ಯೋಜನೆ ವಿನ್ಯಾಸ ಮತ್ತು ನಿರ್ವಹಣೆಯ ಮೂಲಕ ಸಸ್ಯಜನ್ಯ ಸಂಪನ್ಮೂಲಗಳ ಸಂರಕ್ಷಣೆ, ಅವುಗಳ ಸುಸ್ಥಿರ ಬಳಕೆ ಹಾಗೂ ಭವಿಷ್ಯದ ಆಹಾರ ಮತ್ತು ಪರಿಸರ ಭದ್ರತೆಯನ್ನು ಬಲಪಡಿಸುವುದಾಗಿದೆ. ಇಂತಹ ಸಸ್ಯೋದ್ಯಾನಗಳು ಅಪರೂಪದ ಹಾಗೂ ಸ್ಥಳೀಯ ಸಸ್ಯಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಜೊತೆಗೆ ಸಂಶೋಧನೆ, ಶಿಕ್ಷಣ ಮತ್ತು ಪರಿಸರ ಜಾಗೃತಿಗೆ ಸಹ ಪರಿಣಾಮಕಾರಿ ವೇದಿಕೆಗಳಾಗಿವೆ. ಈ ರಾಷ್ಟೀಯ ಕಾರ್ಯಾಗಾರವು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಹಾಲ್ನಲ್ಲಿ ನಡೆಯಲಿದ್ದು ಪರಿಸರಾಸಕ್ತರಿಗೆ ಜ್ಞಾನ ವಿನಿಮಯ ಮತ್ತು ಚರ್ಚೆಗೆ ಉತ್ತಮ ಅವಕಾಶವನ್ನು ಒದಗಿಸಲಿದೆ. ಸಸ್ಯ ಸಂಪತ್ತನ್ನು ಉಳಿಸೋಣ, ಸುಸ್ಥಿರ ಭವಿಷ್ಯವನ್ನು ಕಟ್ಟೋಣ. ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯದ ಮಹತ್ವವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ.
0: ವಿಶ್ವ ಪರಿಸರ ದಿನದ ಅಂಗವಾಗಿ ಕೇಂದ್ರ ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹ್ಯಾಶ್ಟ್ಯಾಗ್ ಇಕೋಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಸಹಭಾಗಿತ್ವದಲ್ಲಿ ದೇಶಾದ್ಯಂತ ಶಾಲಾ ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿ ಹಾಗೂ ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಲು ಯೋಜಿಸಿದೆ. ಇಂದಿನಿಂದ ಈ ತಿಂಗಳ 30ನೇ ತಾರೀಖಿನವರೆಗೆ ಹಸಿರು ಬೇಸಿಗೆ ಶಿಬಿರಗಳ ಸಂಘಟನೆ, ಶಾಲೆಗಳಲ್ಲಿ ಮಿಷನ್ ಲೈಫ್ಗಾಗಿ ಪರಿಸರ ಕ್ಲಬ್ಗಳ ಸ್ಥಾಪನೆ, ಸೆಪ್ಟೆಂಬರ್ 30ರವರೆಗೆ 3ನೇ ಆವೃತ್ತಿಯ ಏಕ್ ಪೇಡ್ ಮಾಕೆನಾಮ್ ಅನುಷ್ಠಾನಕ್ಕೆ ನೀಲನಕ್ಷೆ ರೂಪಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಶ್ರೀ ಶಾರದಾಂಬೆ ದೇವಾಲಯಕ್ಕೆ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿ ನೀಡಿ ದರ್ಶನ ಪಡೆದರು. ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ, ಶ್ರೀ ವಿಧುಶೇಖರ ಸ್ವಾಮೀಜಿ ಸಚಿವರನ್ನು ಗೌರವಿಸಿದರು. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ನಾಳೆ ಜೂನ್ 6 ವಿಶ್ವ ಕೀಟ ದಿನದ ಸಾರ್ಥಕ ದಶಮಾನೋತ್ಸವ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದ ಗುರೂಜಿ ಮಾಧವ್ ಸದಾಶಿವರಾವ್ ಗೊಳವಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆ ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಗುರೂಜಿ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ನೆನೆದು ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ದೇಶ ರಕ್ಷಣಾ ಸಿದ್ದತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿ ಎದುರಿಸುವ ಪೂರ್ವ ಸಿದ್ದತೆ ಭಾಗವಾಗಿ ಶಿವಮೊಗ್ಗದಲ್ಲಿ ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು, ಇಲಾಖೆಗಳ ಸನ್ನದ್ದತೆ ಪರಿಶೀಲಿಸಲು ಇಂದು ಸಂಜೆ 5 ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಅಣುಕು ಕಾರ್ಯಾಚರಣೆ ನಡೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
3: ಆಕಾಶ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕೃತಿ ಪ್ರೇರಿತ ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪರಿಸರ ದಿನಾಚರಣೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವ ಪರಿಸರ ದಿನದ ಶುಭಾಶಯ ಕೋರಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರುವ ಎಲ್ಲರನ್ನೂ ತಾವು ಅಭಿನಂದಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಪರಿಸರವನ್ನು ರಕ್ಷಿಸುವ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಹೆಚ್ಚಿಸುವ ನಮ್ಮ ಬದ್ಧತೆಯನ್ನು ಪುನರುಚ್ಚರಿಸುವ ದಿನವಿಂದು ಎಂದು ಅವರು ಹೇಳಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ನಂತಹ ಉಪಕ್ರಮಗಳು ಪ್ರತಿ ವರ್ಷ ಸುಮಾರು 119,000 ಹೆಕ್ಟೇರ್

0: ಪ್ರಾಣಿ. ವನಿತಾ ವಿಹಾರ.
1: ಆಕಾಶವಾಣಿ ವನಿತಾ ವಿಹಾರ. ನಮ್ಮ ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
2: ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮಧ್ವೇಶ ವಿಠಲದಾಸರ ಕೃತಿ

ಇದುವರೆಗೆ ವನಿತಾ ವಿಹಾರದಲ್ಲಿ ಕಲಬುರಗಿಯ ಓಂ ನಗರದ ಶ್ರೀ ವೈಭವ ಲಕ್ಷ್ಮಿ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದರೆ. ಭಾಗವಹಿಸಿದ್ದವರು ನಿರ್ಮಲಾ ಟಿ ಜೋಶಿ, ಸುಲೋಚನಾ ಎಸ್ ಸಾಂಗ್ವಿಕರ್, ವೀಣಾ ತಿಕೋಟಿಕರ್, ವಿಜಯಲಕ್ಷ್ಮಿ ಎ ಕುಲಕರ್ಣಿ, ಚಂದ್ರಕಲಾ ವಿ ಜಾಹಗೀರ್ದಾರ್, ಅನಿತಾ ಎ ದೇಸಾಯಿ ಹಾಗೂ ಅನುರಾಧ ಎಲ್ ದೇಶಮುಖ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12:29:05.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
6: ಇನ್ನೆಲ್ಲ ಈ ಜಲ ಈ ಮಣ್ಣು ನಮ್ಮದು.
7: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರೀ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
5: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

ನಗು ಮನುಷ್ಯನ ಬದುಕನ್ನ ಅರಳಿಸುವ ದಿವ್ಯೌಷಧ, ನಗು ಜೀವರಸವನ್ನ ಉದ್ದೀಪಿಸುವ ಸಂಜೀವಿನಿ, ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದೂ ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

0: ದಕ್ಷಿಣದ ಕಾಶ್ಮೀರ, ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಕೊಡಗು ಜಿಲ್ಲೆ.
1: ಹಚ್ಚ ಹಸಿರಿನ ಬನಸಿರಿ, ಧುಮ್ಮಿಕ್ಕುವ ಜಲಪಾತಗಳು, ನದಿ ನದಗಳು, ಗಿರಿ ತೊರೆ ಇಲ್ಲಿಯ ವೈಶಿಷ್ಟ್ಯ.
0: ಇಲ್ಲಿಯ ಚೀಲವನ್ನು ನಾವು ಹಾಗೇ ಉಳಿಸಬೇಕು. ಇಂದಿಗಾಗಿ, ನಮ್ಮ ಸುಂದರ ನಾಳೆಗಳಿಗಾಗಿ ಈ ನಿಸರ್ಗವನ್ನು ಉಳಿಸೋಣ.

0: ಬನ್ನಿ ಸ್ವಚ್ಛತೆಯನ್ನು ಕಾಪಾಡೋಣ, ಈ ಬಗೆಗೆ ಅರಿವು ಮೂಡಿಸೋಣ, ಜಾಗೃತರಾಗೋಣ.
1: ಪರಿಸರದ ಮೇಲೆ ನಿಗಾ ಇಡಿ, ನಾವೆಲ್ಲ ನಾಗರಿಕರು.
0: ನಮ್ಮ ನಾಡಿನ ಹಿರಿಮೆ ಗರಿಮೆಯ ಉಳಿವು ನಮ್ಮ ಕೈಯಲ್ಲಿದೆ.

ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ರೂಪಕ ಪರಿಸರ ಉಳಿಸೋಣ, ಬದುಕ ಬೆಳೆಸೋಣ, ರಚನೆ ಮತ್ತು ನಿರ್ಮಾಣ ವಿದ್ಯಾರಾವ್ ಕೆಎಲ್, ನಿರ್ವಹಣೆ ಪಿಎಂ ಜಗದೀಶ್. ಸಂಜೆ 6:50ಕ್ಕೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ ಎಚ್ಎಸ್ ಧರ್ಮರಾಜ್ ಅವರಿಂದ ಮಾಹಿತಿ. ನಂತರ ಮಾರುಕಟ್ಟೆ ಧಾರಣೆ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12:35 ಆಗಲಿವೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಿಮಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಹರ್ಷಕುಮಾರ್ ಎಚ್ಎಲ್ ಅವರು ಇದ್ದಾರೆ. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅಂದರೆ ಮಧುಮೇಹ ಕಾಯಿಲೆಯ ರಿವರ್ಸಲ್ ಅನ್ನೋದು ಈಗ ಭಾಳ ಟ್ರೆಂಡಿಂಗ್ ಅಲ್ಲಿರುವಂತಹ ಪದ. ಡಯಾಬಿಟಿಸ್ ರಿವರ್ಸಲ್ ನಿಜವಾಗ್ಲೂ ಮಾಡ್ಕೋಬಹುದಾ, ನಿಜಾನ ಅಲ್ವಾ ಅನ್ನೋದನ್ನ ತಜ್ಞ ವೈದ್ಯರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ.
2: ನಮಸ್ಕಾರ.

0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ರಿವರ್ಸ್ ಮಾಡಬಹುದಾ ಮಾಡಕ್ ಆಗಲ್ವಾ ಅನ್ನೋದನ್ನ ನೋಡೋಣ.
1: ಮಧುಮೇಹ ಅಂತ ಸಾಮಾನ್ಯವಾಗಿ ಜನ ಏನ್ ಕರೀತಾರೆ ಅದರಲ್ಲಿ ಎರಡ್ ರೀತಿ ಇರತ್ತೆ. ನಾವು ವೈದ್ಯಕೀಯವಾಗಿ ನೋಡುವಾಗ ಟೈಪ್ ಒನ್ ಅವ್ರ ಮೊದಲನೇ ರೀತಿಯ ಮಧುಮೇಹ ಅಂದ್ರೆ ಅದ್ರಲ್ಲಿ ಏನಾಗುತ್ತೆ, ಮಧುಮೇಹ ಪ್ಯಾನ್ಕ್ರಿಯಾಸ್ ಗ್ರಂಥಿ ಡ್ಯಾಮೇಜ್ ಆಗಿರುತ್ತೆ. ಪ್ಯಾನ್ಕ್ರಿಯಾಸ್ ಗ್ರಂಥಿ ಏನ್ ಮಾಡುತ್ತೆ, ಇನ್ಸುಲಿನ್ ಅನ್ನ ತಯಾರ್ ಮಾಡುತ್ತೆ. ಇನ್ಸುಲಿನ್ ಏನ್ ಮಾಡುತ್ತೆ, ರಕ್ತದಲ್ಲಿ ಆಗ್ತಕ್ಕಂತ ನಾವು ಏನು ಆಹಾರ ತಿಂದ್ಮೇಲೆ ರಕ್ತದಲ್ಲಿ ಸಕ್ಕರೆ ಲೆವೆಲ್ ಜಾಸ್ತಿ ಆಗುತ್ತಲ್ಲ, ಅದನ್ನ ಕಂಟ್ರೋಲಿಗೆ ತರುವಂತ ಒಂದು ಹಾರ್ಮೋನ್ ಅದು ಇನ್ಸುಲಿನ್. ಅದೇನಾಗುತ್ತೆ, ಆ ಇನ್ಸುಲಿನ್ ಗ್ರಂಥಿನೇ ಡ್ಯಾಮೇಜ್ ಆಗಿರುತ್ತೆ. ಅಂತವ್ರಲ್ಲಿ ಏನಾಗುತ್ತೆ, ನಾವು ಮಧುಮೇಹನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ. ಅದು ಮೊದಲನೇ ಕ್ಯಾಟಗರಿ. ಅವರಲ್ಲಿ ಯೂಶಲಿ ಏನಾಗುತ್ತೆ, ಅದು ಅನುವಂಶಿಕವಾಗಿ ಬಂದಿರುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಬಂದಿರುತ್ತೆ.
0: ಟೈಪ್ ಒನ್
1: ಅಂತ ಹೇಳ್ತೀವಲ್ಲ ಆತರದ್ದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ದೇಹದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕೆಲವರು ಏನ್ ಮಾಡ್ತಾರೆ, ಕುಡಿತದ ಚಟದಿಂದ ಕುಡಿತದ ಚಟ ಮಿತಿ ಮೀರಿದಾಗ ಏನಾಗುತ್ತೆ, ಮತ್ತೆ ಪ್ಯಾನ್ಕ್ರಿಯಾಸ್ ಗ್ರಂಥಿ ಹಾಳಾಗೋಗುತ್ತೆ, ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ ಅಂತವ್ರಲ್ಲಿ ಕೂಡ ನಾವು ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಎರಡನೇ ಕ್ಯಾಟಗರಿ ಉಂಟು, ಅದಕ್ಕೆ ನಾವು ಟೈಪ್ ಟು ಅಂತ ಕರಿತೇವೆ. ಈ ಟೈಪ್ ಟು ಮಧುಮೇಹದಲ್ಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಒಂದು 40-45 ವರ್ಷಕ್ಕೆ ರೋಗ ಶುರುವಾಗುತ್ತೆ ಅಥವಾ ಶುರುವಾಗಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಏನೋ ಬೇರೆ ಏನೋ ಸಮಸ್ಯೆ ಆಗಿರುತ್ತೆ, ಉದಾಹರಣೆಗೆ ಕಾಲ್ಗೆ ಏನೋ ಗಾಯ ಆಗಿರುತ್ತೆ, ಅದು ಮಾಯ್ತಾ ಇರೋದಿಲ್ಲ, ಎಷ್ಟು ದಿವಸ ಆದ್ರೂ ಗಾಯ ಗುಣ ಆಗೋದಿಲ್ಲ, ಅವ್ರು ಎಲ್ಲೋ ತೋರಿಸ್ಲಿಕ್ಕೆ ಹೋದಾಗ ಅವ್ರಿಗೆ ಹಿಂಗ್ ಸಕ್ಕರೆ ಕಾಯಿಲಿದೆ ಅಂತ ಹೇಳ್ತಾರೆ. ಸೊ ಈ ತರ ಬೇರೆ ಏನಾದ್ರು ಮತ್ತೆ ಮತ್ತೆ ಅವ್ರಿಗೆ ತೊಂದರೆಗಳು ಬಂದು ಅವ್ರ ಆಸ್ಪತ್ರೆಗೆ ಹೋದಾಗ ಅಚಾನಕ್ ಆಗಿ ಅಥವಾ ಅನಿರೀಕ್ಷಿತವಾಗಿ ಗೊತ್ತಾಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕಾಂಪ್ಲಿಕೇಶನ್ ಆದ ನಂತರ ಗೊತ್ತಾಗುತ್ತೆ. ಉದಾಹರಣೆಗೆ ಏನೋ ಹಾರ್ಟ್ ಅಟ್ಯಾಕ್ ಆಯ್ತು, ಆಸ್ಪತ್ರೆ ಕರ್ಕೊಂಡ್ ಬಂದಿದ್ರು, ಅವ್ರಿಗೆ ನಾವು ರಕ್ತದ ಸ್ಯಾಂಪಲ್ ತೆಗೆದು ನೋಡಿದಾಗ ಅವಾಗ ಮಧುಮೇಹ ಇದೆ ಅಂತ ಗೊತ್ತಾಗುತ್ತೆ. ಇಂತಹ ಏನು ಎರಡನೇ ಕ್ಯಾಟಗರಿ ಪೇಷಂಟ್ಸ್ ಏನ್ ಇರ್ತಾರಲ್ಲ, ಅವರಲ್ಲಿ ಬಹುತೇಕ ಪ್ಯಾನ್ಕ್ರಿಯಾಸ್ ಗ್ರಂಥಿ ಸರಿ ಇರುತ್ತೆ, ಆದ್ರೆ ಇನ್ಸುಲಿನ್ ಕೆಲಸ ಮಾಡೋ ರೀತಿನಲ್ಲಿ ಅಥವಾ ಸರಿಯಾದ ಪ್ರಮಾಣದಲ್ಲಿ ಗ್ರಂಥಿಯಿಂದ ಔಟ್ಪುಟ್ ಆಗ್ದಲೇನೆ ಕೆಲವು ಇಶ್ಯೂಸ್ ಆಗಿರುತ್ತೆ. ಇಂತ ಎರಡನೇ ಕ್ಯಾಟಗರಿಯ ಮಧುಮೇಹಗಳಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 60-70% ಗಳಲ್ಲಿ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳ್ತೀವಿ. ನಾವು ರಿವರ್ಸ್ ಮಾಡಬಹುದು ಅಂದ್ರೆ, ನಮ್ ದೇಶದಲ್ಲಿ ಏನಾಗಿದೆ, ಸಕ್ಕರೆ ಕಾಯಿಲೆ ಇರ್ತಕ್ಕಂತ ಜನರಲ್ಲಿ ಟೈಪ್ ಟು ಇರೋರೇ ಜಾಸ್ತಿ ಇದ್ದಾರೆ ನಮ್ಮ ಇಡೀ ದೇಶದಲ್ಲಿ. ಯುರೋಪಿನ ಉತ್ತರ ಭಾಗ, ನಾರ್ವೆ ಅಂತ ಕಡೆ, ಫಿನ್ಲೆಂಡ್ ಅಂತ ಕಡೆ ಎಲ್ಲ ಟೈಪ್ ಒನ್ ಹೆಚ್ಚು ಕಾಮನ್ ಇದೆ. ಆದ್ರೆ ಟೈಪ್ ಟು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ತುಂಬಾ ಕಾಮನ್ ಆಗಿರೋ ಮಧುಮೇಹ, ಹಿಂಗಾಗಿ ಬಹುತೇಕ ಜನರಿಗೆ ರಿವರ್ಸ್ ಮಾಡಬಹುದು.
0: ಸರ್, ಈ ಎರಡರ ನಡುವಿನ ಒಂದು ಕ್ಯಾಟಗರಿ ಇದೆ ಅಂತಲ್ಲ?
1: ಹೌದು, ಇದೆ. ಇನ್ಫ್ಯಾಕ್ಟ್ ಅಂತವ್ರಿಗೆ ಹೆಚ್ಚು ಜಾಸ್ತಿ ಸ್ಕೋಪ್ ಇದೆ ಅಂತ ನಾವು ಹೇಳ್ತೇವೆ, ಯಾಕಂದ್ರೆ ಅವ್ರಿಗಿನ್ನೂ ಡಯಾಬಿಟಿಸ್ ಶುರುವಾಗಿರೋದಿಲ್ಲ. ಆದ್ರೆ ಆ ಮೂರನೇ ಕ್ಯಾಟಗರಿನಲ್ಲಿ ಸ್ವಲ್ಪ ಮಟ್ಟಿಗಾರು ನಾವು ಕಮ್ಮಿ ಮಾಡಬಹುದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ರಿವರ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮೂರನೇ ಕ್ಯಾಟಗರಿನಲ್ಲಿ ನಾವು ಅವರ ಮೆಡಿಸಿನ್ ರಿಕ್ವೈರ್ಮೆಂಟ್ನ ಖಂಡಿತವಾಗಿ ಕಮ್ಮಿ ಮಾಡಬಹುದು. ಇದಂತೂ ಎಲ್ಲರಿಗೂ ಮಾಡಬಹುದು ಅಂತ ನಾನು ಹೇಳಬಲ್ಲೆ, ಯಾಕೆಂದ್ರೆ ನನಗೆ ಇದ್ರ ಬಗ್ಗೆ ಆಲ್ಮೋಸ್ಟ್ 20 ವರ್ಷಗಳ ಅನುಭವ ಕೂಡ ಇದೆ ಇದರಲ್ಲಿ. ಇದರಲ್ಲಿ ಏನಾಗುತ್ತೆ, ನಾವು ಜನರ ಒಂದು ಬಿಹೇವಿಯರ್ನ ನಾವು ಸ್ವಲ್ಪ ಬದಲಾವಣೆ ಮಾಡ್ತೀವಿ ಇದರಲ್ಲಿ. ಸೊ ಇದರಿಂದ ಏನಾಗುತ್ತೆ, ರಕ್ತದಲ್ಲಿರೋ ಸಕ್ಕರೆಯ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ, ಬಹುತೇಕ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳ್ತೇನೆ. ಆದ್ರೆ ಒಂದು ಟೆಕ್ನಿಕಲ್ ವಿಚಾರ, ತಾಂತ್ರಿಕವಾದ ವಿಚಾರ ಈಗಲೇ ನಾನು ಜನರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪಾ ಅಂದ್ರೆ, ನಮ್ಮ ಅಲೋಪತಿಕ್ ಸಿದ್ಧಾಂತದ ಪ್ರಕಾರ ಮಧುಮೇಹ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತ ರೋಗ. ಯಾಕೆಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ಬದುಕಿರ್ತಾನೆ ಅಲ್ಲಿವರೆಗೂ ಅವ್ನು ಮಾತ್ರೆ ತಗೊಳ್ಬೇಕು ಅಂತಾನೆ ನಮ್ಮ ಸಿದ್ಧಾಂತ ಹೇಳುತ್ತೆ. ನಮ್ಮ ಪ್ರಕಾರ ರಿವರ್ಸಲ್ ಅನ್ನೋದಕ್ಕೆ ಅಲೋಪತಿನಲ್ಲಿ ಯಾವುದು ಡೆಫಿನಿಷನ್ ಇಲ್ಲ, ಯಾಕೆಂದ್ರೆ ಇಟ್ಸ್ ಎ ಇನ್ಕ್ಯೂರಬಲ್ ಡಿಸೀಸ್, ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಆಗದೆ ಇರುವಂತ ರೋಗ ಅಂತ ನಾವು ಪರಿಗಣಿಸಿರ್ತೇವೆ.
0: ಜೊತೆ ಜೊತೆಗೆ ಹತೋಟಿಯಲ್ಲಿ ಇಟ್ಕೊಂಡು
1: ರಿವರ್ಸಲ್ ಅಂದ್ರೆ ನನ್ನ ಪ್ರಕಾರ ಏನು ಅಂದ್ರೆ, ಓವರ್ ಎ ಪೀರಿಯಡ್ ಆಫ್ ಇಯರ್ಸ್, ಅಂದ್ರೆ ಒಂದು 2-3 ವರ್ಷ, ಒಂದು ದಿವಸದಲ್ಲಿ ಮಾಡ್ಲಿಕ್ಕೆ ಬರಲ್ಲ ನನ್ನ ಪ್ರಕಾರ, ನನ್ನ ಅನುಭವ ಹೇಳ್ತಾ ಇದ್ದೇನೆ. ಸೊ 2-3 ವರ್ಷದಲ್ಲಿ ನಿಧಾನಕ್ಕೆ ಹಂತ ಹಂತವಾಗಿ ನಾವು ರಕ್ತದ ಲೆವೆಲ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಬಂದು ಮೆಡಿಸಿನ್ ಅನ್ನ ಕಮ್ಮಿ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ತೇವೆ. ಕೆಲವರಲ್ಲಿ ಮೆಡಿಸಿನ್ ಇಲ್ದಂಗೆನೆ ಬರೀ ಕೆಲವರಿಗೆ ಅಭ್ಯಾಸಗಳನ್ನ ಹೇಳ್ಕೊಟ್ಟಿರ್ತೇವೆ, ಕೆಲವು ನಿಯಮಗಳನ್ನ ಹೇಳ್ಕೊಟ್ಟಿರ್ತವೆ, ಅದನ್ನ ಪಾಲಿಸೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟ ಅದೇ ರೀತಿ ಕಾಪಾಡ್ಕೊಂಡು ಹೋಗುತ್ತೆ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬಂದು ಕೊನೆಗೆ ಒಂದು ಸ್ವಲ್ಪ ಮಟ್ಟಿಗೆ ನಿಂತು ಬಿಡುತ್ತೆ ಅದು, ವಿಚ್ ಇಸ್ ಫಾರ್ ಬೆಟರ್, ಅಂದ್ರೆ ಅದು ಸದ್ಯದ ಪರಿಸ್ಥಿತಿಗಿಂತ ಎಷ್ಟೋ ಉತ್ತಮವಾದ ಒಂದು ಔಟ್ಕಮ್ ಅನ್ನ ಅವ್ರು ಪಡ್ಕೋಬಹುದು ಜೀವನದಲ್ಲಿ. ಇದು ನಾನು ವಿಶೇಷವಾಗಿ ಯಾಕೆ ಹೇಳ್ತೀನಿ ಅಂದ್ರೆ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಮಧುಮೇಹ ಇರುತ್ತಾರಲ್ಲ, ಅವ್ರಿಗೆ ಡಾಕ್ಟರ್ಗಳು ಮಾತ್ರೆ ಬರ್ಕೊಟ್ಟಿರ್ತಾರೆ, ಮತ್ತೆ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ಪೇಷಂಟ್ಸ್ಗಳಲ್ಲಿ ಒಂದು ಒಂದು ತಪ್ಪು ಕಲ್ಪನೆ ಇರುತ್ತೆ ಅಥವಾ ಒಂದು ಅಜ್ಞಾನ ಇರುತ್ತೆ. ಅದೇನಪ್ಪ ಅಂದ್ರೆ, ಡಾಕ್ಟರ್ ಮಾತ್ರೆ ಬರ್ಕೊಟ್ರು ನಾವು ಮಾತ್ರೆ ತಗೊಳ್ತಾ ಇದೀವಿ ಇಷ್ಟೇ, ಇಲ್ಲಿಗೆ ಮುಗಿತು ಎಲ್ಲ ಅಂತ ತಿಳ್ಕೊಂಡಿರ್ತಾರೆ ಅವರು. ಆಕ್ಚುಲಿ ಆ ತರ ಇರೋದಿಲ್ಲ ಅದು. ಇಲ್ಲಿ ಎರಡು ಬೇರೆ ಬೇರೆ ಅಂಶ ಬರುತ್ತೆ. ಒಂದು ಮಾತ್ರೆನಲ್ಲಿ ಒಂದೇ ಮೆಡಿಸಿನ್ ಇರೋದಿಲ್ಲ. ಇತ್ತೀಚೆಗೆ ನಾವು FDCs, ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಮೆಡಿಸಿನ್ಸ್ ಅಂತ ಕರಿತೀವಿ. ಆ ಒಂದು ಮಾತ್ರೆನಲ್ಲಿ 2-3 ಮೆಡಿಸಿನ್ಸ್ ಇರುತ್ತೆ. ಅವ್ರು ತಗೊಳ್ಳೋದು ಒಂದೇ ಮಾತ್ರೆ, ಕಾಂಬಿನೇಷನ್ ಡ್ರಗ್ಸ್ ಅಂತ ಕರಿತೀವಿ, FDCs, ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ಸ್ ಅಂತ ಕರಿತೀವಿ, ಅದಿರುತ್ತೆ. ಈಗ ಮೆಟ್ಫಾರ್ಮಿನ್ ಜೊತೆಗೆ ಬೇರೆ ಇನ್ನೂ ಒಂದೆರಡು ಕೆಮಿಕಲ್ಸ್, ಬೇರೆ ಬೇರೆ ತರ ಕಾಂಬಿನೇಷನ್ಸ್ ಬರುತ್ತೆ. ಅವ್ರಿಗೆ ಏನನ್ಸ್ತಿರುತ್ತೆ, ಒಂದೇ ಮಾತ್ರೆ ತಗೊಳ್ತಾ ಇದೀವಿ, ಸಕ್ಕರೆ ಕಂಟ್ರೋಲ್ ಅಲ್ಲಿದೆ ಅಂತ ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೆ. ಆದ್ರೆ ಅವರಲ್ಲಿ ಅವರ

0: ಆಕ್ಚುಲಿ ಒಂದು ಮಾತ್ರದಲ್ಲಿ ಮೂರು ಬೇರೆ ಬೇರೆ ಔಷಧಗಳು ಇರುತ್ತೆ ಅದರಲ್ಲಿ. ಇದು ಒಂದು ಅಂಶ. ಎರಡನೇ ಅಂಶ ಏನು ಅಂದ್ರೆ, ಆ ಎಷ್ಟೋ ಜನಕ್ಕೆ ಅಜ್ಞಾನ ಇರುತ್ತೆ, ಬರೀ ಮಾತ್ರೆ ತಗೊಳ್ಳೋದ್ರಿಂದ ಮಾತ್ರ ಸಕ್ಕರೆ ಕಂಟ್ರೋಲಿಗೆ ಬರುತ್ತೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅದೊಂದೇ ಅಲ್ಲ, ಅವ್ರ ದಿನಚರ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡು ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನು ನಾವು ಗಣನೀಯವಾಗಿ ಇಳಿಸ್ಬೋದು. ಸ್ವಲ್ಪ ಅಷ್ಟಿಷ್ಟಲ್ಲ, ಗಣನೀಯವಾಗಿ ಇಳಿಸ್ಬೋದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇಳಿಸಿದಾಗ ಏನಾಗುತ್ತೆ, ನಾವು ಔಷಧಿ ಯಾಕೆ ಜಾಸ್ತಿ ತಗೋಬೇಕು, ಔಷಧಿನೂ ನಾವು ಕಮ್ಮಿ ಮಾಡ್ತೀವಿ ನಾವು. ಸೊ ಇದು ಏನಾಗುತ್ತೆ, ಒಂದು ಎರಡು ದಿವಸದಲ್ಲಿ ಆಗಲ್ಲ, ಎರಡು ಮೂರು ವರ್ಷದಲ್ಲಿ ಹಂತ ಹಂತವಾಗಿ ನಾವು ಅದನ್ನ ಸಕ್ಕರೆ ಪ್ರಮಾಣವನ್ನ ಕೆಳಗೆ ಇಳಿಸ್ತಾ ಬರ್ತೀವಿ ನಾವು. ಇದು ನಾನು ಅಭ್ಯಾಸ ಮಾಡ್ತಕ್ಕಂತ ಪದ್ಧತಿ.
1: ಕ್ಲಿನಿಕ್ ಗೆ ಭೇಟಿ ಕೊಟ್ಟ ತಕ್ಷಣ ರಿವರ್ಸ್ ಆಗ್ಬಿಡೋದಿಲ್ಲ?
0: ಆಗೋದಿಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಹತ್ರ ಯಾವುದೇ ಒಂದು ಮ್ಯಾಜಿಕ್ ಮಂತ್ರದಂಡ ಇರೋದಿಲ್ಲ, ಹಿಂಗೆ ಮಂತ್ರ ಹಾಕ್ಬಿಡ್ತೀವಿ ಆ ಮುಟ್ಟಿದಂಗೆ ಸರಿ ಹೋಗುತ್ತೆ ಅಂತ ಆತರ ಏನಿಲ್ಲ. ಇದಕ್ಕೆ ನಾನು ಇನ್ನೊಂದು ವಿಚಾರವನ್ನ ಸಹ ಹೇಳ್ತೀನಿ ಮಧುಮೇಹಿಗಳಿಗೆ. ನೋಡಿ, ನಿಮ್ಗೆ ಇರೋ ಸಮಸ್ಯೆ ಒಂದು ದಿವಸದಲ್ಲಿ ಬರಲಿಲ್ಲ, ನಿಮಗೆ ಮಧುಮೇಹ ಅನ್ನೋದು ಬರ್ಬೇಕಾದ್ರೆ ಎಷ್ಟೋ ವರ್ಷಗಳ ನಿಧಾನವಾದ ಹಲವಾರು ಅಂಶಗಳಿಂದ ದೇಹದಲ್ಲಿ ಒಂದು ಸಮಸ್ಯೆ ಆಗಿ ಮಧುಮೇಹ ಬಂತು. ಅದೇ ತರ ಅದು ರಿವರ್ಸ್ ಆಗ್ಬೇಕಾದ್ರೆ ಕೂಡ ಸ್ವಲ್ಪ ಸಮಯ ಹಿಡಿಯತ್ತೆ, ತಾಳ್ಮೆನೂ ಬೇಕು. ಒಂದು ದಿವಸದಲ್ಲಿ ಆಗೋದಿಲ್ಲ. ನಾನು ಹೇಳ್ದಂಗೆ ಒಂದು ಎರಡು ಮೂರು ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟೋ ಮಟ್ಟಿಗೆ ಗಣನೀಯವಾಗಿ ನಾವು ಅದನ್ನು ಕಮ್ಮಿ ಮಾಡ್ಬೋದು. ಇದು ಭಾಳ ಮುಖ್ಯ. ಇದು ಅಂದರೆ ಎಲ್ಲರೂ ಪ್ರಯತ್ನ ಮಾಡಲಿ ಅಂತ ನಾನು ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತೇನೆ. ಯಾಕೆಂದರೆ ಬರೀ ಮಾತ್ರೆ ತಗೊಳ್ತಾ ಹೋದರೆ ಏನಾಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ನಮ್ಮ ದೇಶದಲ್ಲಿ ಎರಡನೇ ರೀತಿಯಾದ ಡಯಾಬಿಟಿಕ್ಸೇ ಹೆಚ್ಚು ಕಾಮನ್ ಆಗಿರೋದು, ಟೈಪ್ ಟು ಡಯಾಬಿಟಿಕ್ಸೇ ಕಾಮನ್ ಆಗಿರೋದು. ಇದರಲ್ಲಿ ಏನಾಗುತ್ತೆ, ಅವ್ರು ಬರೀ ಮಾತ್ರೆಯನ್ನು ತೆಗೆದುಕೊಳ್ತಾ ಹೋದರೆ ಮಧ್ಯ ಮಧ್ಯದಲ್ಲಿ ಕೆಲವೊಂದ್ಸಲಿ ಮಾತ್ರೆ ತಪ್ಪಿಸ್ಬೇಕಾಗುತ್ತೆ, ತಪ್ಪಿಸ್ತಾರೆ. ಯಾಕೆಂದರೆ ಪ್ರಯಾಣ ಇರುತ್ತೆ, ಮನೆಯಲ್ಲಿ ಫಂಕ್ಷನ್ ಇರುತ್ತೆ, ಯಾರ್ದೋ ಮದುವೆಗೆ ಹೋಗಿರ್ತಾರೆ, ಏನೆಲ್ಲ ರಿಲೇಟಿವ್ಸ್ ಬಂದಿರ್ತಾರೆ, ಏನೆಲ್ಲ ಆಗುತ್ತೆ. ಆದ್ರಿಂದ ಏನಾಗುತ್ತೆ, ಮಧ್ಯ ಮಧ್ಯದಲ್ಲಿ ಕಂಟ್ರೋಲ್ ಹೋಗ್ತಾ ಇರುತ್ತೆ. ಇದೇ ರೀತಿ ಇವಾಗ ಫಾರ್ ಎಕ್ಸಾಂಪಲ್, ಇವತ್ತು ಯಾರಿಗೋ ಒಬ್ರಿಗೆ ಮಧುಮೇಹ ಡಯಾಗ್ನೋಸಿಸ್ ಆಯಿತು, ಇವತ್ತು ಅವ್ರಿಗೆ ಕಂಡಿಡಿದ್ವಿ, ಇವತ್ತು ಮಾತ್ರೆ ಕೊಟ್ಟರು ಅಂದರೆ, ಮುಂದಿನ 5-10 ವರ್ಷದಲ್ಲಿ ಎಷ್ಟೋ ಜನಕ್ಕೆ ಕೆಲವು ಮೈಲ್ಡ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗೋಗುತ್ತೆ. 15-20 ವರ್ಷದಲ್ಲಿ ಎಷ್ಟೋ ಜನ ಕಾಂಪ್ಲಿಕೇಶನ್ಸ್ ಬಂದಿರುತ್ತೆ. ಉದಾಹರಣೆಗೆ, ಕಣ್ಣಿನಲ್ಲಿ ರೆಟಿನಾ ಅಂತ ಒಂದು ಪರದೆ ಇರುತ್ತೆ, ನರಗಳ ಪರದೆ. ಆ ಪರದೆಗೆ ಡ್ಯಾಮೇಜ್ ಆಯಿತು ಅಂದರೆ ದೃಷ್ಟಿದೋಷ ಬಂದೇ ಬಿಡುತ್ತೆ. ಆ ದೃಷ್ಟಿದೋಷ ಒಂದು ರೀತಿ ಪರ್ಮನೆಂಟ್ ಅಂತ ಕೂಡ ಹೇಳ್ಬೋದು ನಾವು. ಈಗ ಚರ್ಮಕ್ಕೆ ಗಾಯ ಆದರೆ ಚರ್ಮ ಗುಣ ಆಗುತ್ತೆ, ಆದರೆ ರೆಟಿನಾಕ್ಕೆ ತೊಂದರೆ ಆದರೆ ಅದು ರೆಟಿನಾ ಗುಣ ಆಗೋದಿಲ್ಲ, ಅದು ಆ ದೃಷ್ಟಿದೋಷ ಪರ್ಮನೆಂಟ್ ಆಗುತ್ತೆ. ಅದೇ ಥರ ಕಿಡ್ನಿಗೆ ಪ್ರಾಬ್ಲಮ್ ಆಗ್ಬೋದು. ಅದೇ ಥರ 15-20 ವರ್ಷದಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಈ ಲಕ್ವ ಅಂದರೆ ಪ್ಯಾರಾಲಿಸಿಸ್, ಪಾರ್ಶ್ವವಾಯು ಅಂತ ಏನು ಹೇಳ್ತೀವಲ್ಲ, ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥದ್ದು ಅದೆಲ್ಲ ಆಗುತ್ತೆ. ಕೆಲವ್ರಿಗೆ ಹೃದಯಾಘಾತ ಆಗುತ್ತೆ, ಅಥವಾ ನಾವು ಹಾರ್ಟ್ ಅಟ್ಯಾಕ್ ಅಂತ ಏನು ಕರಿತೀವಿ, ಈ ಥರ ಎಲ್ಲ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳೋದೇನೆಂದರೆ, ನೀವು 15-20 ವರ್ಷ ಸುಮ್ಮನೆ ಮಾತ್ರೆ ತೊಗೊಂಡು ಅದನ್ನ ಪ್ರೋಗ್ರೆಷನ್ ಆಗ್ತಾ ಹೋಗುತ್ತಲ್ಲ, ಅದನ್ನ ತಡೆಗಟ್ಟಲಿಕ್ಕೆ ಇವತ್ತಿನಿಂದನೇ ನೀವು ರಿವರ್ಸಲ್ ಬಗ್ಗೆ ನೀವು ಆಸಕ್ತಿಯನ್ನು ಹೊಂದಿ ಸ್ವಲ್ಪ ನೀವು ಪ್ರಯತ್ನವನ್ನು ಮಾಡಿದ್ರೆ ನಾವು ಅದರ ಪ್ರೋಗ್ರೆಷನ್ ಅನ್ನು ನಿಲ್ಲಿಸ್ಬೋದು, ಮೆಡಿಸಿನ್ ಪ್ರಮಾಣವನ್ನು ಕಮ್ಮಿ ಮಾಡ್ಬೋದು. ಮತ್ತೆ ಔಟ್ಕಮ್ಸ್ ಅಂತ ಏನು ಹೇಳ್ತೇವೆ, 15-20 ವರ್ಷದಲ್ಲಿ ಆಗ್ತಕ್ಕಂಥ ಎಷ್ಟೋ ಕಾಂಪ್ಲಿಕೇಶನ್ಗಳು ಆಗದೇ ಇರಂಗೆ ತಡೆಗಟ್ಬಿಡ್ಬೋದು. ಅಂದರೆ ನೀವು ಎಷ್ಟು ಜಲ್ದಿ ಶುರು ಮಾಡ್ಕೊಳ್ತೀರಾ ಅಷ್ಟು ಜಲ್ದಿ ನಿಮಗೆ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತೇನೆ ನಾನು.
1: ಸರ್, ಒಂದು ಔಷಧಿಯ ಜೊತೆಗೆ ತಜ್ಞ ವೈದ್ಯರು ಕೆಲವು ಬದಲಾವಣೆಗಳನ್ನು ಹೇಳ್ತಾರೆ,
0: ಹೌದು
1: ಅಲ್ವಾ? ಬದಲಾವಣೆಗಳನ್ನು ಸೂಚಿಸ್ತೀರಿ, ಅದ್ರ ಜೊತೆ ಜೊತೆಗೆ ಔಷಧಿನೂ ತಗೋಬೇಕು. ನಾನೇನೋ ಒಂದು ಬದಲಾವಣೆ ಮಾಡ್ಕೊಂಡಿದೀನಿ ಆಹಾರದಲ್ಲಿ, ಇದನ್ನ ಬಿಟ್ಬಿಟ್ಟಿದೀನಿ, ಸಕ್ಕರೆ ಬಿಟ್ಟಿದೀನಿ, ಕಾಫಿ ಬಿಟ್ಟಿದೀನಿ ಅನ್ಕೊಂಡು ಔಷಧಿ ನಿಲ್ಸಾಕ.
0: ಹೌದು, ಖಂಡಿತ ಖಂಡಿತ.
1: ಹೇಗಿರುತ್ತೆ ಸರ್ ಇದು ಪ್ಲಾನ್, ಹೇಗಿರುತ್ತೆ? ಮಧುಮೇಹ ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಅವರು ರಿವರ್ಸಲ್ ಅಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅಂತಂದ್ರೆ ನೀವು ಹೇಗೆ ಆರಂಭ ಮಾಡ್ತೀರಾ?
0: ಓಕೆ, ನಾನೊಂದು ಒಂದು ಓವರ್ ವ್ಯೂ ಅಂದ್ರೆ ಒಂದು ಸಮ್ಮರಿ ಕೊಡ್ತೇನೆ, ಬಹುತೇಕ ಯಾವ ತರ ಇರುತ್ತೆ ಎರಡ್ ಮೂರು ವರ್ಷದಲ್ಲಿ ಏನ್ ಮಾಡ್ತೇವೆ ಅಂತ. ಮೊದಲನೇ ಹಂತದಲ್ಲಿ ನಾನೇನ್ ಮಾಡ್ತೇನೆ, ಅವ್ರಿಗೆ ಯಾವ ಕಾರಣದಿಂದ ಅವ್ರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಕಂಡುಹಿಡಿತೇವೆ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಆಸ್ಪತ್ರೆನಲ್ಲಿ ಬಂದ್ರೆ, ಇವಾಗ ನನ್ನ ವಿಭಾಗ ಬಂದು ರೋಗ ನಿರೋಧಕ ವಿಭಾಗ, ಸಮುದಾಯ ಆರೋಗ್ಯ ವಿಭಾಗ, ಪ್ರಿವೆನ್ಷನ್. ಸೊ ನಾವು ನೋಡ್ತಕ್ಕಂಥ ರೀತಿ ಬೇರೆ. ಹಾಸ್ಪಿಟಲ್ ಅಲ್ಲಿ ಸಾಮಾನ್ಯವಾಗಿ ವೈದ್ಯರು ಏನ್ ಮಾಡ್ತಾರೆ, ಅವ್ರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಖಾತ್ರಿ ಪಡಿಸ್ಕೊಂಡು ಅವ್ರಿಗೆ ಬೇಕಾಗಿರುವಂತ ಕೆಲವು ಬದಲಾವಣೆಗಳನ್ನು ಹೇಳಿ ಮತ್ತೆ ಕೆಲವು ಔಷಧಿಗಳನ್ನು ಕೂಡ ಸೂಚಿಸ್ತಾರೆ. ಅದು ಅವ್ರು ಮಾಡೋ ಕೆಲಸ. ನಾವೇನ್ ಮಾಡ್ತೀವಿ ಅಂದ್ರೆ, ಯಾವ ಅಂಶದಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಿದೆ ಅಂತ ಕಂಡಿಡ್ಕೊಳ್ತೀವಿ. ಆ ಕಂಡಿಡಿರ್ತಕ್ಕಂಥ ಪ್ರಕ್ರಿಯೆ 1-2-3 ತಿಂಗಳು ಟೈಮ್ ಹಿಡಿಯತ್ತೆ ನಮಗೆ. ನಾವು ಅವ್ರಿಗೆ ಆ ಟೈಮ್ನಲ್ಲಿ ಕೆಲವು ಡಿವೈಸಸ್ ಹಾಕ್ಬಿಟ್ಟು ಅವ್ರಿಗೆ ರಕ್ತದಲ್ಲಿ ಆಗ್ತಕ್ಕಂಥ ಶುಗರ್ನ ಹೆಚ್ಚು ಕಡಿಮೆಯನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ನಮಗೆ ಗೊತ್ತಾಗುತ್ತೆ ನಮಗೆ ಯಾವ ಕಾರಣದಿಂದ ಯಾವ್ಯಾವ ಕಾರಣದಿಂದ ಜಾಸ್ತಿ ಆಗ್ತಿದೆ ಅಂತ. ಸೊ ಒಬ್ಬರಲ್ಲಿ ಒಂದು ಕಾರಣ ಇರಲ್ಲ, ಒಬ್ಬ ವ್ಯಕ್ತಿಯಲ್ಲಿ 4-5 ಕಾರಣ 7 ಕಾರಣಗಳೆಲ್ಲ ಕಂಡು ಬರುತ್ತೆ. ಸೊ ನಾನು ಹೇಳೋದೇನು ಅಂದ್ರೆ, ಕಾರಣವನ್ನ ನಾವು ಬದಲಾಯಿಸಿದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಮ್ಮಿ ಆಗಲೇಬೇಕು ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ರೂಫ್ ಸೋರ್ತಾ ಇದೆ ಅಂತ ಗೊತ್ತಾದ್ಮೇಲೆ, ನಾವು ರೂಫ್ನ ನಾವು ಕಾಂಕ್ರೀಟ್ ಹಾಕಿ ಮತ್ತೆ ಸರಿ ಮಾಡಿದ್ಮೇಲೆ ಅದು ಸೋರೋದು ನಿಲ್ಬೇಕಲ್ವಾ? ಅದೇ ತರ ನಾವು ಇಂಥ ಕಾರಣದಿಂದ ಸಕ್ಕರೆ ಅಂಶ ಜಾಸ್ತಿ ಆಗಿದೆ ಅಂತ ನಾವು ಕಂಡಿಡಿದ್ಮೇಲೆ ಆ ಕಾರಣವನ್ನ ನಾವು ಬದಲಾಯಿಸ್ತೀವಿ. ನಾವು ಆ ಬದಲಾವಣೆಯನ್ನ ಹೇಳ್ತೇವೆ, ಆಗ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ಕಮ್ಮಿ ಆಗುತ್ತೆ. ಸಕ್ಕರೆ ಪ್ರಮಾಣ ಕಮ್ಮಿ ಆದಾಗ ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಡೋಸೇಜ್ ಸಹ ಕಮ್ಮಿ ಮಾಡ್ತೇವೆ. ಸೊ ಇದಿಷ್ಟು ಆಗೋಷ್ಟೊತ್ತಿಗೆ ಇನ್ನೊಂದು 4-5 ತಿಂಗಳಾಗುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ, ದೇಹಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಸಾಕ್ ಕೊಡ್ತೇವೆ. ಆಮೇಲೆ ಮತ್ತೊಂದು ಕಾರಣವನ್ನ ಮತ್ತೆ ಬದಲಾವಣೆ ಮಾಡ್ತೇವೆ. ಸೊ ಇದು ಒಂದು 6 ತಿಂಗಳು ನಡೆಯುತ್ತೆ. ಹೀಗೆ ಒಂದು 4-5 ಕಾರಣ ಬದಲಾವಣೆ ಮಾಡೋಷ್ಟೊತ್ತಿಗೆ 2.5-3 ವರ್ಷ ಆಗೋಗುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ, ಮೆಡಿಸಿನ್ ರಿಕ್ವೈರ್ಮೆಂಟ್ ಕೆಲವರಿಗೆ ಪೂರ್ತಿ ಇಲ್ದಂಗೆ ಆಗುತ್ತೆ, ಕೆಲವ್ರಿಗೆ

0: ಸ್ವಲ್ಪ ಮಾತ್ರ ಉಳಿಯುತ್ತೆ, ವಿಚ್ ಇಸ್ ಫಾರ್ ಬೆಟರ್ ದನ್ ರೆಗ್ಯುಲರ್ ಔಟ್ಕಮ್. ಅಂದ್ರೆ ಅವರು ದಿನನಿತ್ಯ ತಗೊಳ್ತಕ್ಕಂತ ಹೆಚ್ಚಿನ ಡೋಸೇಜಿನ ಮಾತ್ರೆಗಳ ಬದಲು ಯಾವ್ದೋ ಒಂದು ಮಾತ್ರೆ ಬರೀ ಅರ್ಧ ಡೋಸೇಜ್ ಮಾತ್ರ ತಗೊಳ್ಳೋದು ಬಹಳ ಒಂದು ಬುದ್ಧಿವಂತಿಕೆ ಅಂತ ಹೇಳ್ತದೆ. ಈ ತರ ಇರುತ್ತೆ. ಈ ರೀತಿ ನಾವು ಒಂದ್ ರೀತಿಯ ನಾವು ಅದನ್ನ ಉಲ್ಟಾ ತಿರುಗಿಸ್ತೇವೆ. ನಾವು
1: ಟೆಸ್ಟ್ಗಳೆಲ್ಲ ಮಾಡಿಸ್ತೀರಾ?
0: ಹಾ ಹೌದು, ಈ ಟೈಮ್ ನಲ್ಲಿ ನಾವು ಕೆಲವು ಟೆಸ್ಟ್ ಗಳನ್ನ ಮಾಡಿಸ್ತೇವೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರಕ್ತದಲ್ಲಿ ಆಗ್ತಕ್ಕಂತ ಶುಗರ್ ವ್ಯತ್ಯಾಸವನ್ನ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತೇವೆ. ನಾವು ಆ ಟೈಮ್ ನಲ್ಲಿ ಮಾತ್ರ ನಾವು ಕೆಲವು ಸೂಚನೆಗಳನ್ನ ಕೊಟ್ಟಿರ್ತೀವಿ, ಹಿಂಗೆ ತಿನ್ಬೇಕು, ಇಷ್ಟೇ ತಿನ್ಬೇಕು, ಈ ತರ ಇದೇ ತರನೇ ಜೀವನ ನಡೆಸಬೇಕು ಅಂತ. ಸ್ವಲ್ಪ ದಿವಸ ಮಾತ್ರ ನಾವು ಹೇಳ್ದಂಗ ಅವ್ರು ಅಭ್ಯಾಸ ಮಾಡಿದ್ರೆ ನಮ್ಗೆ ಅದು ಪೂರ್ತಿ ಡಾಟಾ ಕಲೆಕ್ಟ್ ಆಗುತ್ತೆ. ಸೊ ಒಬ್ಬೊಬ್ರಲ್ಲಿ ಒಂದೊಂದು ರೀತಿ ಕಾರಣಗಳು ಕಂಡು ಬರುತ್ತೆ. ಅಂಡ್ ನನ್ನ 20 ವರ್ಷದಲ್ಲಿ ಬಹಳ ವಿಚಿತ್ರವಾದ ಅನುಭವಗಳನ್ನ ಕೂಡ ನಾನು ಇದರಲ್ಲಿ ಕಂಡುಕೊಂಡೆ.
1: ಒಂದಷ್ಟು ಈಗ ನಮ್ಮ ಕೇಳುಗರಿಗೆ ಧೈರ್ಯ ಬರಬೇಕು. ಈಗ ಮಧುಮೇಹ ಬಂದಿದೆ ಅಂದ ತಕ್ಷಣ ಏನೋ ಆಗಿಬಿಡೋದಿಲ್ಲ. ಯಾಕಂದ್ರೆ ಸರ್, ಈಗ ಬಿ ಪಿ ಶುಗರ್ ಇರೋರಿಗೆ ಎಲ್ಲ ಕಾಯಿಲೆಗಳು ಹೆಚ್ಚು ಅನ್ನೋಂಥದ್ದು ಒಂದು ತಲೆಗೆ ಬಂದ್ಬಿಟ್ಟಿದೆ. ಹೆದರ್ಸೋದಲ್ಲ, ನಾವು ಏನೇನು ಆಪ್ಷನ್ಸ್ ಇದೆ ಅದನ್ನು ಹೇಳಬೇಕಾಗುತ್ತೆ. ಒಂದಷ್ಟು ಧೈರ್ಯ ಕೊಡುವಂತ ಕೇಸ್ಗಳನ್ನು ಹೇಳ್ಬೋದು ಸರ್?
0: ಖಂಡಿತ ಹೇಳ್ತೇನೆ. ಒಬ್ರು ಬಂದಿದ್ರು ನನ್ನ ಹತ್ರ, ಅವ್ರಿಗೆ ಬಿ ಪಿನೂ ಇತ್ತು ಮತ್ತೆ ಸಕ್ಕರೆ ಕಾಯಿಲೆನೂ ಇತ್ತು. ನಾವು ಕಾರಣವನ್ನ ಕಂಡಿಡಿದ ಅವ್ರಿಗೆ ಬದಲಾಯಿಸ್ತಾ ಹೋದ್ಮೇಲೆ ಅವ್ರು ಮೊದಲು 3 ಮಾತ್ರೆ ತಗೊಳ್ತಾ ಇದ್ರು. ನಾವು ಅವರಲ್ಲಿ ಏನ್ ಕಾರಣ ಕಂಡಿಡಿದ್ವಿ ಅಂದ್ರೆ ಅವ್ರು ತಿಂತಕ್ಕಂತ ಆಹಾರದಲ್ಲಿ ಕೆಲವು ಸಮಸ್ಯೆಗಳಿದ್ವು. ಇಂಥ ಆಹಾರ ತಿನ್ನೋದ್ರಿಂದ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಕಂಡಿಡಿದ್ವಿ. ಅದು ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಿ ಅಂತ. ಆಮೇಲೆ ನಾವು ಇಂಥ ಬದಲಾವಣೆಯನ್ನ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ಹೇಳ್ಕೊಟ್ವಿ. ಸೊ ಓವರ್ ಎ ಪೀರಿಯಡ್ ಆಫ್ 6 to 8 months ಅವ್ರಿಗೆ ಶುಗರ್ ಗಣನೀಯವಾಗಿ ಕಮ್ಮಿ ಆಗ್ಬಿಟ್ಟು ಅವ್ರದ್ದು ಮೆಡಿಸಿನ್ ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ 70% ಕಮ್ಮಿ ಆಯ್ತು ಅವ್ರದ್ದು. ಇನ್ನೊಂದು ಕೇಸ್ ಹೇಳ್ತೀನಿ, ಅದರಲ್ಲಿ ಏನಾಗಿದೆ ಅಂದ್ರೆ ಅವ್ರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್, ರಾತ್ರಿ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಶುಗರ್ ಲೆವೆಲ್ಸ್ ಯಾವಾಗ್ಲೂ ಹೈ ಇರ್ತಾ ಇತ್ತು, ಮತ್ತೆ ಬಿ ಪಿ ಸಹ ಜಾಸ್ತಿ ಇರ್ತಾ ಇತ್ತು. ಅದನ್ನ ನಾವು ಬಿಕಾಸ್ ಆಫ್ ಕಂಟಿನ್ಯೂಸ್ ಮಾನಿಟರಿಂಗ್ ವಿ ವರ್ ಏಬಲ್ ಟು ಫೈಂಡ್ ಔಟ್. ಅವ್ರು ಯಾಕೆಂದ್ರೆ ನಾವು 24 ತಾಸು ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸದಲ್ಲಿ ಮಾತ್ರ ಈ ಒಂದು ಪದ್ಧತಿ ಇರುತ್ತೆ. ನಾವು ಅದನ್ನ ಕಾರಣ ಈ ತರ ಇದೆ ಅಂತ ಕಂಡಿಡ್ದ ಮೇಲೆ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗ್ಲಿಕ್ಕೆ ಏನ್ ಕಾರಣ ಅಂತ ಕಂಡಿಡ್ದು ಅದಕ್ಕೆ ಕೆಲವು ಬದಲಾವಣೆಗಳನ್ನ ಸಜೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಆಲ್ಮೋಸ್ಟ್ 1-1.5 ವರ್ಷದಲ್ಲಿ ಅವ್ರ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಇಳಿತು. 2 ಮಾತು ಇದ್ರಲ್ಲಿ ಹೇಳ್ತೇನೆ. ಮೊದಲನೇ ಮಾತು ಏನಂದ್ರೆ, ಈ ಸಕ್ಕರೆ ಕಾಯಿಲೆ ಬಂದಿರೋರಿಗೆ ಬೇರೆ ಎಲ್ಲ ರೋಗಗಳು ಹೆಚ್ಚು ಅನ್ನುವಂತ ಒಂದು ಇದೇನಿದೆಯಲ್ಲ, ಅದು ಸ್ವಲ್ಪ ತಾಂತ್ರಿಕವಾಗಿ ಸರಿ. ಯಾಕಂದ್ರೆ ನೋಡಿ, ಸಕ್ಕರೆ ಕಾಯಿಲೆ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ, ಕಿಡ್ನಿ ಫೇಲ್ ಆಗೋ ಚಾನ್ಸ್ ಜಾಸ್ತಿ, ಕಾಲು ಗಾಯ ಮಾಯ್ದೆ ಇರೋಂಗೆ ನಾವೇನ್ ಗ್ಯಾಂಗ್ರೀನ್ ಅಂತ ಕರಿತೀವಲ್ಲ, ಕಾಲು ಕೊಳತು ಹೋಗೋದು ಅದು ಕೂಡ ಜಾಸ್ತಿ, ಕಣ್ಣಿಂದು ರೆಟಿನಾಲ್ ಪ್ರಾಬ್ಲಮ್ ಜಾಸ್ತಿ, ಪಾರ್ಶ್ವವಾಯು ಒಡೆಯೋದು ಜಾಸ್ತಿ. ಸೊ ಇವೆಲ್ಲ ಜಾಸ್ತಿ ಅನ್ನೋದು ನಿಜ. ಬಟ್ ನಾನು 2ನೇ ಅಂಶದ ಬಗ್ಗೆ ಹೆಚ್ಚು ಫೋಕಸ್ ಕೊಡ್ತೇನೆ. ಅದನ್ನ ನಾವು ರಿವರ್ಸ್ ಆಗಿ ತಿರುಗಿಸಿದ್ರೆ ಅವ್ರಿಗೇನಾಗುತ್ತೆ, ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅದು ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಇರುತ್ತೆ. ಕೆಲವರಲ್ಲಿ 3 ಕೇಸ್ ನಾನು ಆ ಥರ ನೋಡಿದ್ದೀನಿ, ಅವ್ರು ಯಾವುದೇ ಮೆಡಿಸಿನ್ ತಗೊಳ್ತಿಲ್ಲ, ಬಟ್ ದೇ ಆರ್ ಓನ್ಲಿ ಆನ್ ಫಾಲೋ ಅಪ್. 6 ತಿಂಗಳಿಗೆ ಒಂದ್ಸಲ ಅವ್ರು ಬರೀ ರಕ್ತದ ಶುಗರ್ ಪರೀಕ್ಷೆ ಮಾತ್ರ ಮಾಡಿಸ್ಕೊಳ್ತಾರೆ, ಅವ್ರ ಶುಗರ್ ಲೆವೆಲ್ಸ್ ನಾರ್ಮಲ್ಲೇ ಬರ್ತಾ ಇದೆ. ಇನ್ನು ನಾವು ಹೇಳಿರುವಂತಹ ಕೆಲವು ಬದಲಾವಣೆಗಳನ್ನ ಅವ್ರು ಇವತ್ತಿಗೂ ಕಂಟಿನ್ಯೂ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜನರು ಹೆದರೋ ಅಗತ್ಯ ಏನಿಲ್ಲ, ನೀ ಇದನ್ನ ರಿವರ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಇದ್ರಲ್ಲಿ ಪ್ರಯತ್ನ ನಮ್ದು ಫೇಲ್ ಆಯ್ತು ಅಂದ್ರೆ ಏನಾಗುತ್ತೆ, ವರ್ಸ್ಟ್ ಪಾಸಿಬಲ್ ಔಟ್ಕಮ್ ಏನಾಗುತ್ತೆ ಅಂದ್ರೆ, ನೀವು ಈಗ ತಗೊಳ್ತಾ ಇರುವಂತಹ ಮಾತ್ರೆಯ ಪ್ರಮಾಣ ಕಮ್ಮಿ ಆಗುತ್ತೆ ಅಷ್ಟೇ, ಬೇರೆ ಇದಕ್ಕಿಂತ ವರ್ಸ್ಟ್ ಇನ್ನೇನು ಆಗಲ್ಲ. ಇಲ್ಲ ಗುಣ ಆಗುತ್ತೆ, ಗುಣ ಅಂದ್ರೆ ಮಾತ್ರೆ ಇಲ್ದಂಗೆ ಕಂಟ್ರೋಲಿಗೆ ಬರುತ್ತೆ, ಅಥವಾ ಮಾತ್ರೆಯ ಡೋಸೇಜ್ ಈಗ ನೀವು 2-3 ಮಾತ್ರೆ ತಗೊಳ್ತಾ ಇದ್ರೆ, ಅಂದ್ರೆ ನಾನು ಹೇಳ್ದಂಗೆ ಒಂದೇ ಮಾತ್ರೆನಲ್ಲಿ 2-3 ಔಷಧ ಇದ್ರು ಕೂಡ ಅದ್ರ ಡೋಸೇಜ್ ಬಹಳ ಕಮ್ಮಿ ಇಳಿಸಬಹುದು ನಾವು. ಸೊ ಇದರಿಂದ ಕಾಂಪ್ಲಿಕೇಶನ್ ಆಗೋ ಮಟ್ಟ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ 65-70 ವರ್ಷ ಆದ್ರೂ ಯಾವುದೇ ಕಾಂಪ್ಲಿಕೇಶನ್ ಇಲ್ದಂಗೆ ಬದುಕಬಹುದು. ಆತರ ಚೆನ್ನಾಗಿ ವೆಲ್ ಮೇಂಟೈನ್ ಡಯಾಬಿಟಿಕ್ಸ್ ನ ನಾವು ನೋಡಿದ್ದೇವೆ ಆಗಲೇ. ಸೊ ಇದು ಸಾಧ್ಯ ಇದೆ, ಆದ ಕಾರಣ ಜನ ಹೆದರೋ ಅಗತ್ಯ ಏನು ಇಲ್ಲ.
1: ಹೆದರೋ ಅಗತ್ಯ ಇಲ್ಲ. ಈಗ ಮಾಡಿಫಿಕೇಶನ್ಸ್ ಹೇಳಿದ್ರಲ್ಲ ಸರ್, ಅದು ಪ್ರತಿ ಪೇಷಂಟ್ಗೂ ಬೇರೆ ಬೇರೆ ತರ ಇರುತ್ತೆ.
0: ಖಂಡಿತ, ಇಟ್ಸ್ ಕೇಸ್ ಸ್ಪೆಸಿಫಿಕ್. ಅದಕ್ಕೋಸ್ಕರ ನಾನು ಹೇಳಿದ್ದು, ಫಸ್ಟ್ ನಾವು ಆ ವ್ಯಕ್ತಿಗೆ ಯಾವ ಕಾರಣದಿಂದ ಜಾಸ್ತಿ ಆಗಿದೆ ಅಂತ ಕಂಡುಹಿಡಿಯಕ್ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಾರಣಗಳು ಎದ್ದು ಬರ್ತವೆ. ಕೆಲವರಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಿರೋ ಕಾರಣಗಳು ಎದ್ದು ಬಂದ್ರೆ, ಕೆಲವ್ರಿಗೆ ದಿನಚರ್ಯದಲ್ಲಿ ಇರತಕ್ಕಂಥ ಸಮಸ್ಯೆಗಳು ಕಾಣುತ್ತೆ, ಕೆಲವ್ರಿಗೆ ಇನ್ನೂ ಬೇರೆ ಸಮಸ್ಯೆಗಳು ಕಾಣುತ್ತೆ ನಮಗೆ. ಮೊದಲು ನಾವು ಯಾವ ಕಾರಣದಿಂದ ಸಮಸ್ಯೆ ಬರ್ತಾ ಇದೆ ಅಂತ ಕಂಡಿಡ್ಕೊಂಡು ಅದನ್ನ ನಾವು ಕಾರಣವನ್ನು ನಾವು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅವರ್ ಅಪ್ರೋಚ್ ಒಂಥರ ಬೇರೆ, ಕನ್ವೆನ್ಷನಲ್ ಅಪ್ರೋಚ್ಗಿಂತ ಬೇರೆ ಇದು.
1: ಈಗ ಒಂದು ಚಾರ್ಟ್ ಕೊಡೋದಾದ್ರೆ ಅವ್ರಿಗೆ, ಅಂದ್ರೆ ಈ ಕಾರ್ಯಕ್ರಮ ಕೇಳ್ತಾ ಇರೋರು ಎಲ್ಲರೂ ನಿಮ್ಮ ಹತ್ರ ಬಂದು ಕೇಳದೇ ಇರ್ಬೋದು, ಅವ್ರು ಏನೇನ್ ಮಾಡ್ಕೋಬಹುದು ಸರ್?
0: ನಾವು ಬ್ರಾಡ್ಲಿ ಏನ್ ಮಾಡ್ತೇವೆ, ಕೆಲವು
1: ಸರ್ ಈಗ ಈ ಟೈಪ್ 1 ಟೈಪ್ 2 ಅಂತ ಹೇಗೆ ಕಂಡುಹಿಡಿತೀರಾ ಸರ್?
0: ಅದಕ್ಕೆ ನಾವೇನ್ ಮಾಡ್ತೀವಿ, ಕೆಲವು ಸಿ ಪೆಪ್ಟೈಡ್ ಲೆವೆಲ್ಸ್ ಅಂತ ಇರುತ್ತೆ ರಕ್ತದಲ್ಲಿ, ಅದನ್ನ ನಾವು ನೋಡ್ಬಿಟ್ಟು ಕಂಡಿಡಿತೇವೆ. ಮತ್ತೆ ಕೆಲವು ಆಟೋ ಆಂಟಿಬಾಡೀಸ್, GAD ಅಂತ ಎಲ್ಲ ಇರುತ್ತೆ, ಅಂತ ಆಟೋ ಆಂಟಿಬಾಡೀಸ್ ಏನಾದ್ರು ಇತ್ತು, ಸಿ ಪೆಪ್ಟೈಡ್ ಲೆವೆಲ್ಸ್ ಎಲ್ಲ ನೋಡ್ಬಿಟ್ಟು ನಾವು ಅದು ಟೈಪ್ 1 ಆರ್ ಟೈಪ್ 2 ಅಂತ ಮೊದಲು ಡಿಫ್ರೆನ್ಶಿಯೇಟ್ ಮಾಡ್ತೇವೆ. ನಾವು ಮೊದಲು ಈಗ 15 ವರ್ಷದ ಕೆಳಗಡೆ ನಮ್ಗೆ ಆ ಭಾರತದಲ್ಲಿ ಆ ಫೆಸಿಲಿಟಿ ಇರಲಿಲ್ಲ, ಈಗ ಅದು ಬಂದಿದೆ. ಸೊ ತಾಂತ್ರಿಕವಾಗಿ ಅದನ್ನ ಕಂಡಿಡಿಲಿಕ್ಕೆ ಸಾಧ್ಯ ಇದೆ. ಬಹುತೇಕ ನಮ್ಮ ದೇಶದಲ್ಲಿ ಟೈಪ್ 2 ಹೆಚ್ಚು ಕಾಮನ್ ಆಗಿರುತ್ತೆ, ಟೈಪ್ 1 ಬಹಳ ರೇರ್. ಕೆಲವು ಫ್ಯಾಮಿಲೀಸ್ನಲ್ಲಿ ಮಾತ್ರ ಇರುತ್ತೆ ಅದು ಅಷ್ಟೇ. ಈಗ ಎರಡನೇದು ನೀವು ಚಾರ್ಟ್ ಬಗ್ಗೆ ಹೇಳಿದ್ರಿ. ಚಾರ್ಟ್ ಅಂದ್ರೆ ನಾವು ಏನ್ ಮಾಡ್ತೀವಿ, ಕೆಲವು ಕಾಮನ್ ಫ್ಯಾಕ್ಟರ್ಸ್ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತೇವೆ. ಉದಾಹರಣೆಗೆ ಕೆಲವರಲ್ಲಿ ಏನಾಗುತ್ತೆ, ಫಿಸಿಕಲ್ ಆಕ್ಟಿವಿಟಿಯ ಕೊರತೆ ಅಂದ್ರೆ ಕಮ್ಮಿ ಇರುತ್ತೆ, ಅವ್ರು ಇಡೀ ದಿವಸ ಕುಂತ್ಕೊಂಡು ಡೆಸ್ಕ್ ಜಾಬ್ ಮಾಡ್ತಾರೆ, ಅಥವಾ ಕೆಲವು

0: ವಯಸ್ಸಾಗಿರುತ್ತೆ, ಓಡಾಡ್ಲಿಕ್ಕಾಗಲ್ಲ, ನೀವು ಸ್ವಲ್ಪ ವಾಕಿಂಗ್ ಮಾಡಿ ಅಂದ್ರೆ ನಡೆಯಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಅಂತವ್ರಿಗೆ ನಾವೇನ್ ಮಾಡ್ತೀವಿ, ಕೆಲವು ಪ್ಯಾಸಿವ್ ಎಕ್ಸಸೈಸಸ್ ಎಲ್ಲ ಹೇಳ್ತೀವಿ. ಕುಂತಲ್ಲೇ ಕೈಕಾಲು ಅಲ್ಲಾಡಿಸ್ಬೋದು, ಅವರು ನಡಿಲೇಬೇಕು 1 ಕಿಲೋಮೀಟರ್ ಅಂತ ಏನೂ ಇಲ್ಲ. ಸೊ ಅದೇ ತರ ಕೆಲವರು ಏನಾಗುತ್ತೆ, ದಿನಚರಿಯಲ್ಲಿ ನಾವು ಬದಲಾವಣೆಯನ್ನ ಮಾಡ್ತೇವೆ, ಅವ್ರು ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾರೆ ಈ ತರ. ಮತ್ತೆ ಇನ್ನು ಕೆಲವರಲ್ಲಿ ನಾವು ಆಹಾರದ ಸಮಯವನ್ನ ಬದಲಾವಣೆ ಮಾಡಿದ್ರೆ, ಇನ್ನು ಕೆಲವರಲ್ಲಿ ಆಹಾರದ ಕಂಟೆಂಟ್ ನ ನಾವು ಬದಲಾವಣೆ ಮಾಡ್ತೇವೆ, ಇನ್ನು ಕೆಲವರಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಧೂಮಪಾನ ಅಥವಾ ಸರಾಯಿ ಕುಡಿಯೋ ಅಭ್ಯಾಸ, ಇಂಥವೆಲ್ಲ ನಾವು ಇದನ್ನೆಲ್ಲ ತೆಗಿತೇವೆ. ಬಹುತೇಕ ನಾವು ಈ ತರ ಕೆಲವು ಬದಲಾವಣೆಗಳನ್ನ ಮಾಡೋದ್ರಿಂದ ಶುಗರ್ ಲೆವೆಲ್ ಎಷ್ಟೋ ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ. ಬರೀ ಮಾತ್ರೆ ತಗೊಳ್ಳೋದು ಒಂದೇ ಆಪ್ಷನ್ ಅನ್ನೋದು ತಪ್ಪು. ಬಟ್ ಏನಾಗುತ್ತೆ, ನಮ್ಮ ದೇಶದಲ್ಲಿ ಜನ ಸಾಮಾನ್ಯವಾಗಿ ಮಾತ್ರೆ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ. ಮಾತ್ರೆ ತಗೊಳ್ತಾ ಇದೀವಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ, ಸರಿ ಹೋಗುತ್ತೆ ಅಂತ. ಅದಲ್ಲ, ಅವರು ಸ್ವಲ್ಪ ತಮ್ಮ ಆರೋಗ್ಯದ ಬಗ್ಗೆ ತಾವೇ ಹೆಚ್ಚು ಜವಾಬ್ದಾರಿಯನ್ನ ತೆಗೆದುಕೊಂಡು ಅವರು ಈ ತರ ಬದಲಾವಣೆಯನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನು ಕೆಲವರಲ್ಲಿ ಏನಾಗುತ್ತೆ, ನಾವು ನೋಡಿದ್ದು ಹೊರಗಡೆ ಎಲ್ಲ ಕಡೆ ತಿಂತಾ ಇರ್ತಾರೆ ಅವರು. ನೀವು ಹೊರಗಡೆ ತಿನ್ಲಿಕ್ಕೆ ಹೋದಾಗ ಏನಾಗುತ್ತೆ, ನಿಮ್ಮ ಆಹಾರ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ಅವ್ರು ಏನ್ ಕೊಟ್ಟಿರ್ತಾರೆ ಹೋಟ್ಲಲ್ಲಿ ಏನ್ ಸಿಗುತ್ತೆ ಅದನ್ನು ಮಾತ್ರ ತಿನ್ಬೋದು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ನಾವೇನ್ ಮಾಡ್ತೀವಿ, ಅಂತವ್ರಿಗೆಲ್ಲ ವಿ ಸಜೆಸ್ಟ್ ಸಮ್ ಸ್ವಲ್ಪ ಅವ್ರ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ನಾವು ಹೆಚ್ಚು ಪ್ರೇರಣೆಯನ್ನ ಕೊಡ್ತೇವೆ. ಮತ್ತೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಮಾಡಿ ತೋರಿಸ್ತೇವೆ ವಿತ್ ಎವಿಡೆನ್ಸಸ್. ನಾನು ಹೇಳಿದ್ನಲ್ಲ, ಶುರುವಿನಲ್ಲಿ ನಾವು ಮಾನಿಟರ್ ಮಾಡ್ತೇವೆ ಅಂತ, ನಮ್ಗೆ ಗೊತ್ತಾಗಿರುತ್ತೆ ನೋಡಿ ಇಂಥದನ್ನೇ ತಿನ್ಬೇಕು ಇಂಥದನ್ನೇ ತಿನ್ಬಾರ್ದು ಅಂತ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ಅವ್ರಿಗೆ ಗೊತ್ತಾಗೋಗುತ್ತೆ ಆಹಾರದ ಬಗ್ಗೆ ಹೆಚ್ಚು ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಇದರಲ್ಲಿ, ಡಯಾಬಿಟಿಸ್ ನಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಎಷ್ಟೇ ರಿವರ್ಸಲ್ ಪ್ರಯತ್ನ ಮಾಡಿದ್ರು ಕೂಡ ಅದು ಪ್ರಯತ್ನ ಅಷ್ಟು ನಿಷ್ಫಲ ಆಗೋ ಸಾಧ್ಯತೆನೂ ಇರುತ್ತೆ. ಸೊ ಅವರು ತಮ್ಮ ದಿನಚರ್ಯೆ ಮತ್ತು ಆಹಾರ ಮತ್ತು ನಿದ್ರೆಯ ಬಗ್ಗೆ ಹೆಚ್ಚು ಅವರು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಬಹುತೇಕ ಸಕ್ಕರೆ ಲೆವೆಲ್ ನಾವು ಕಂಟ್ರೋಲ್ ತರಬಹುದು.
1: ಈಗ ಅನ್ನ ಬಿಟ್ಬಿಡ್ತೀನಿ, ಮುದ್ದೆ ಬಿಟ್ಬಿಡ್ತೀನಿ, ಚಪಾತಿ ತಿನ್ಬಿಡ್ತೀನಿ, ಅವ್ರಿಗೆ ಏನ್ ಹೇಳ್ತೀರಾ ಸರ್?
0: ಇದು ಬಹಳ ಒಳ್ಳೆ ಪ್ರಶ್ನೆ. ನಾನು ಇಲ್ಲಿ 2 ಕೇಸ್ ಅನುಭವವನ್ನ ನಿಮ್ಗೆ ಹೇಳ್ತೇನೆ. ಇದು ನಾನು ಮಂಗಳೂರಲ್ಲಿ ನೋಡಿದ್ದು. ಅವರು ಅನ್ನವನ್ನು ಬಿಟ್ಟು ಬರೀ ಚಪಾತಿಯನ್ನ ಮಾತ್ರ ತಿಂತಾ ಇದ್ರು. ಸಾಮಾನ್ಯವಾಗಿ ನೀವು ಯಾವುದೇ ಒಂದು ನಮ್ಮ ಮಧುಮೇಹಿಗಳು ಸ್ಪೆಷಲಿಸ್ಟ್ ಏನಿರ್ತಾರೆ ಅವ್ರ ಹತ್ರ ಹೋದ್ರೆ ಇದೇ ಅಡ್ವೈಸ್ ಕೊಡ್ತಾರೆ, ಅನ್ನ ಕಮ್ಮಿ ತಿನ್ನಿ ಅಥವಾ ಅನ್ನ ತಿನ್ನೋದ್ ಬಿಟ್ಬಿಡಿ, ಚಪಾತಿನೇ ತಿನ್ನಿ, ರೊಟ್ಟಿ ತಿನ್ನಿ, ಈ ತರ ಕೆಲವರು ಮುದ್ದೆ ತಿಂದ್ರೆ ಸರಿ ಹೋಗುತ್ತೆ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಆ ವ್ಯಕ್ತಿಯಲ್ಲಿ ನಾವು ಹೇಳಿದ್ವಲ್ಲ, ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಿ ಅಂತ. ನಾವು ಕಂಡಿಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ನಮಗೆ ಆಶ್ಚರ್ಯಕರವಾದ ಸಂಗತಿ ಅಲ್ಲಿ ಗೊತ್ತಾಯ್ತು. ಏನಂದ್ರೆ, ಅವರಲ್ಲಿ ಅನ್ನ ತಿನ್ನೋದ್ರಿಂದ ಅವ್ರ ಸಕ್ಕರೆ ಜಾಸ್ತಿ ಆಗ್ತಿರ್ಲಿಲ್ಲ, ಅವ್ರ ದೇಹಕ್ಕೆ ಗೋಧಿನೇ ಹೆಚ್ಚು ಅವರಿಗೆ ಸರಿಯಾಗಿ ಆಗ ಬರ್ತಾ ಇರಲಿಲ್ಲ. ಸೊ ವಿ ವರ್ ಏಬಲ್ ಟು ಫೈಂಡ್ ಔಟ್ ದ ಪ್ರಾಬ್ಲಮ್ ಅಂಡ್ ವಿ ವರ್ ಏಬಲ್ ಟು ಚೇಂಜ್ ದ ಡಯಟ್. ಸೊ ಅವ್ರಿಗೆ ಆಮೇಲೆ ಸಕ್ಕರೆ ಕಂಟ್ರೋಲಿಗೆ ಬಂತು. ಸೊ ಆದ ಕಾರಣ ಸಾಮಾನ್ಯವಾಗಿ ನಾವ್ ಏನ್ ಹೇಳ್ತೀವಲ್ಲ, ಅನ್ನ ಕಮ್ಮಿ ಮಾಡ್ಬೇಕು, ವೀಟ್ ಜಾಸ್ತಿ ಮಾಡ್ಬೇಕು ಅಂತ, ಇದರಿಂದ ಇರೋ ತತ್ವಾಂಶ ಏನು, ಟೆಕ್ನಿಕಲ್ ರೀಸನ್ ಏನು ಅಂದ್ರೆ, ನಾವು ಇಟ್ಸ್ ಆಲ್ರೆಡಿ ವೆಲ್ ನೋನ್ ದಟ್ ದ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅಂಡ್ ಫೈಬರ್ ಕಂಟೆಂಟ್ ಅಂತ ಏನ್ ಹೇಳ್ತೇವೆ, ನಾರಿನ ಅಂಶ, ಅದು ಹೋಲ್ ವೀಟ್ ಮೈದಾ ಅಲ್ಲ, ಹೋಲ್ ವೀಟ್ ಅಲ್ಲಿ ಜಾಸ್ತಿ ಇರುತ್ತೆ. ಪೂರ್ತಿ ನಾವು ಗೋಧಿಯನ್ನ ಹಿಟ್ಟು ಮಾಡ್ತೀವಲ್ಲ, ಪೂರ್ತಿ ಗೋಧಿಯನ್ನ ಹಿಟ್ಟು ಮಾಡ್ತಕ್ಕಂಥದ್ದು ಅದ್ರಲ್ಲಿ ಹೆಚ್ಚಿರುತ್ತೆ. ಸೊ ಆದ ಕಾರಣ ಅದು ನಾವು ಸಕ್ಕರೆ ಕಾಯಿಲೆ ಹೆಚ್ಚು ರೆಕಮೆಂಡ್ ಮಾಡ್ತೇವೆ. ತಾಂತ್ರಿಕವಾಗಿ ಅದು ಒಂದು ಸರಿಯಾದ ಸಲಹೆ ಕೂಡ ಹೌದು, ಆದ್ರೆ ಎಲ್ಲರಲ್ಲೂ ಅದೇ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಅಷ್ಟು ಸರಿಯಲ್ಲ ಅಂತ ಹೇಳ್ತೇವೆ. ನಾವು ಶುರುವಿನಲ್ಲಿ ನಾವು ಕಂಡಿಡಿಯಕ್ ಪ್ರಯತ್ನ ಮಾಡ್ತೀವಲ್ಲ, ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಯಾರಿಗೆ ಯಾವ್ದಾಗ್ ಬರುತ್ತೆ, ಯಾರಿಗೆ ಯಾವ್ದಾಗ್ ಬರಲ್ಲ ಅಂತ. ಯಾವ್ದಾಗ್ ಬರಲ್ಲ ಅದನ್ನ ತೆಗಿತೇವೆ, ಯಾವ್ದಾಗ್ ಬರುತ್ತೆ ಅದನ್ನ ತಿಂದ್ರಪ್ಪ ಅಂತ ಹೇಳ್ತೀವಿ. ಆದ್ರಿಂದ ಹೆಚ್ಚೇನು ಇದೇನೂ ಆಗಲ್ಲ. ಅಂದ್ರೆ ನೀವೇನ್ ಹೇಳಿದ್ರಲ್ಲ, ತಾಂತ್ರಿಕವಾಗ ಸರಿಯಾದ ವಿಚಾರ ಆದ್ರೂ ಕೂಡ ಅದು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ನಾವು.
1: ಹಾಗಾಗಿ ಮುದ್ದೆ ತಿಂದ್ರೆ ಜಾಸ್ತಿ ಆಗುತ್ತಾ, ಗೋಧಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅಥವಾ ಅಕ್ಕಿ ತಿಂದ್ರೆ ಜಾಸ್ತಿ ಆಗುತ್ತಾ, ಅದನ್ನ ಕಂಡು ಹಿಡ್ಕೊಂಡು ನಮ್ಗೆ ಏನ್ ಬೇಕು ಅನ್ನೋದನ್ನ ಕಂಟಿನ್ಯೂ ಮಾಡಿ.
0: ಖಂಡಿತ. ಸೊ ಆದ ಕಾರಣ ಪ್ರತಿಯೊಬ್ಬ ಮಧುಮೇಹದ ರೋಗಿಗೆ ಕೂಡ ಅವ್ರಿಗೆ ಏನ್ ಕೆಲಸ ಮಾಡ್ತಾ ಇದೆ, ಏನ್ ಕೆಲಸ ಮಾಡ್ತಾ ಇಲ್ಲ ಅಂತ ಕಂಡಿಡಿಯೋದಕ್ಕೆ ನಮ್ಗೆ ಸ್ಟಾರ್ಟಿಂಗ್ ನಲ್ಲಿ ಟೈಮ್ ಹಿಡಿಯತ್ತೆ. ಬಟ್ ಒಂದ್ಸಲ ಅದನ್ನ ಕಂಡಿಡಿದ್ಮೇಲೆ ಅವ್ರಿಗೆ ಅವ್ರು ಸ್ವತಂತ್ರರಾಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೇನೆ ಇದ್ರ ಜೊತೆಗೆ. ಕೆಲವರಲ್ಲಿ ಇನ್ನೊಂದು ತಪ್ಪು ಅಂಶ ಇದೆ. ಏನಪ್ಪಾ ಅಂದ್ರೆ, ಹಲವಾರು ಜನ ಏನ್ ಮಾಡ್ತಿದ್ದಾರೆ, ಕೆಲವು ಡಬ್ಬಿಗಳನ್ನ ಮಾರಾಟ ಮಾಡ್ತಾರೆ. ನೀವು ಈ ಡಬ್ಬಿನಲ್ಲಿರೋದು ಎಲ್ಲಿವರೆಗೂ ತಿಂತಿರೋ ಅಲ್ಲಿವರೆಗೂ ನಿಮ್ ಸಕ್ಕರೆ ಕಂಟ್ರೋಲ್ ಅಲ್ಲಿ ಇರುತ್ತೆ, ನೀವು ಮಾತ್ರೆ ತಗೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ನೋಡಿದೀನಿ. ಸೊ ಜನ ಅದನ್ನು ಕೂಡ ತಿಂತಿರ್ತಾರೆ. ಆದ್ರೆ ನೀವು ಈಗ ನೆಂಟರ ಮನೆಗೆ ಹೋದ್ವಿ, ಊರಿಂದ ಊರಿಗೆ ಹೋದ್ರೆ ಎಲ್ಲ ಕಡೆ ಡಬ್ಬಿ ಹೆಂಗ್ ತಗೊಂಡೋಗಿ ಬರುತ್ತೆ, 3 ಹೊತ್ತು ಡಬ್ಬಿನಲ್ಲಿರೋ ಆಹಾರನೇ ಹೆಂಗ್ ತಿನ್ಲಿಕ್ಕೆ ಬರುತ್ತೆ. ಸೊ ನನ್ನ ಪದ್ಧತಿ ಪ್ರಕಾರ ಏನು ಅಂದ್ರೆ, ರಿವರ್ಸಲ್ ಅಂದ್ರೆ ಸ್ವಾತಂತ್ರ್ಯ. ನೀವು ಮೆಡಿಸಿನ್ ಮೇಲೆ ಅವಲಂಬಿತರಾಗಿರಬಾರ್ದು, ನೀವು ಯಾವುದೇ ಡಬ್ಬಿ ಅಥವಾ ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರಬಾರ್ದು. ಸ್ವತಂತ್ರವಾಗಿ ಬರೀ ಜೀವನ ಶೈಲಿಯ ಮಾಡಿಫಿಕೇಶನ್ ಇಂದ ಮಾತ್ರ ನೀವು ಸಕ್ಕರೆನ್ ಕಂಟ್ರೋಲಿಗೆ ತಂದ್ರೆ ಅದನ್ನ ನಾವು ರಿವರ್ಸಲ್ ಅಂತ ಹೇಳ್ಬೋದು. ಬರೀ ಯಾವುದೋ ಒಂದು ಹರ್ಬಲ್ಸ್ ಅಥವಾ ಸಪ್ಲಿಮೆಂಟ್ಸ್ ಅನ್ನ ತಗೊಂಡು ನಾವು ಶುಗರ್ ಕಂಟ್ರೋಲಿಗೆ ತಗೊಂಬಂದ್ವಿ ಅನ್ನೋದು ನನ್ನ ಪ್ರಕಾರ ಅದು ಕೂಡ ಅವಲಂಬನೆ ತಾನೇ. ಮೆಡಿಸಿನ್ ಮೇಲೆ ಅವಲಂಬಿತರಾಗಿರೋದು ಒಂದೇ, ಸಪ್ಲಿಮೆಂಟ್ಸ್ ಮೇಲೆ ಅವಲಂಬಿತರಾಗಿರೋದು ಒಂದೇ. ಸೊ ರಿವರ್ಸಲ್ ದ ಒಂದು ಮಹತ್ವ ಏನಪ್ಪಾ ಅಂತಂದ್ರೆ, ನಾವು ಸ್ವಾತಂತ್ರ್ಯ, ಅವರು ತಮ್ಮ ಜೀವನ ಶೈಲಿಯ ಬದಲಾವಣೆಯಿಂದನೇ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಹೌದು, ನಾನು ಹಿಂಗ್ ಮಾಡಿದ್ರೆ ಈಗ ಜಾಸ್ತಿ ಆಗುತ್ತೆ, ಹಿಂಗ್ ಮಾಡದೆ ಇದ್ರೆ ಇದು ಕಂಟ್ರೋಲಿಗೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ನಾವು ಅರಿವನ್ನ ಮೂಡಿಸ್ತೀವಿ, ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಅವ್ರ ಜೀವನ ಅವರೇ ಸ್ವತಂತ್ರವಾಗಿ ನಡೆಸ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಇದರಲ್ಲಿ, ಅದೊಂದು ಬಹಳ ದೊಡ್ಡ ಅಂಶ ಅಂತ ಹೇಳ್ಬೋದು. ನಮ್ಮ
1: ದೊಡ್ಡ ಅಂಶ ಆದ್ರೆ ರಿವರ್ಸಲ್ ಆಗಿದೆ ಅಂದ್ರೆ

0: ಹೇಳಿದ್ದಕ್ಕೆ ಯಾಕಂದ್ರೆ ಇದನ್ನ ನಾನು ಇದಲ್ಲ ಇದನ್ನ ನಾನು ಹೇಳ್ತೀನಿ ಕೇಳಿ, ನನ್ನ ಒಂದು ಅನುಭವ ಹೇಳ್ತೇನೆ. ಒಬ್ರಿಗೆ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ವಿ, ಆಮೇಲೆ ಅವ್ರು ಬಂದು ಹೇಳಿದ್ರು ಮಗಳ ಮದ್ವೆನಲ್ಲಿ ನಾನು 4 ಕೋಳಿಗೆ ತಿಂದೆ, ನನಗೆ ಏನು ಆಗ್ಲಿಲ್ಲ ಅಂತ. ಸಿ ಇದೊಂದು ಏನಾಗುತ್ತೆ, ನಾವು ಎಲ್ಲ ಸರಿ ಮಾಡಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಅವ್ರು ಅದೇ ತಪ್ಪು ಅಭ್ಯಾಸಗಳನ್ನೇ ಫಾಲೋ ಮಾಡಿಕೊಂಡು ಮತ್ತೆ ಆರೋಗ್ಯ ಕೆಡಿಸ್ಕೊಂತಾರೆ. ಆದ್ರಿಂದ ನೀವು ಈ ಪ್ರಶ್ನೆ ಕೇಳಿದ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಒಂದ್ಸಲ ನಾವು ಕಷ್ಟಪಟ್ಟು ರಿವರ್ಸಲ್ ಮಾಡಿದ್ಮೇಲೆ ಜನ ತಮ್ಮ ಆರೋಗ್ಯನ ಜವಾಬ್ದಾರಿಯಿಂದ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಮಾತ್ರ ನಾನು ಹೇಳ್ಬೋದು.
1: ರಿವರ್ಸಲ್ ಆಗಿದೆ ಅಂತ ಮಾತ್ರ ಬಿಟ್ವಿ, ಒಳ್ಳೆ ಹೋಳಿಗೆ ಪಾಯಸ ತಿನ್ಕೊಂಡಿದ್ರೆ ಆಗಲ್ಲ.
0: ಸೊ ಯಾವಾಗ ಒಂದ್ಸಲ ಆದ್ರೂ ಪರವಾಗಿಲ್ಲ, ಬಟ್ ಕೆಲವರು ತಮ್ಮ ಹಳೆಯ ದುರಭ್ಯಾಸಗಳನ್ನ ಫಾಲೋ ಮಾಡಿರುವುದನ್ನು ನಾನು ನೋಡಿದ್ದೇನೆ, ಆತರ ಆಗಿದೆ.
1: ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ಅದು ನಿಜಾನ ಸುಳ್ಳ ಅನ್ನುವಂಥದ್ದು ಒಂದು ಆತಂಕ ಅಥವಾ ಒಂದು ಡೌಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ. ರಿವರ್ಸಲ್ ಮಾಡ್ಕೋಬಹುದಾ ಇಲ್ವಾ ಅಂತ, ಮಾಡ್ಕೋಬಹುದು ಅಂತ ತಜ್ಞ ವೈದ್ಯರು ಹೇಳಿದಾಗ ಬಹಳ ಸಂತೋಷ ಆಗುತ್ತೆ. ಬಟ್ ಮಾಡ್ಕೊಂಡ ಮೇಲೆ ಆ ವ್ಯಕ್ತಿಗೆ ಅಷ್ಟೇ
0: ಜವಾಬ್ದಾರಿಯುತವಾದ ಜೀವನ ನಡೆಸಲೇಬೇಕಾಗುತ್ತೆ.
1: ತುಂಬಾ ಧನ್ಯವಾದಗಳು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ.
0: ಧನ್ಯವಾದಗಳು.

0: ಆತಂಕ ಅಥವಾ ಒಂದು ಡೌಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ, ರಿವರ್ಸಲ್ ಮಾಡ್ಕೋಬಹುದಾ ಇಲ್ವಾ ಅಂತ. ಮಾಡ್ಕೋಬಹುದು ಅಂತ ತಜ್ಞ ವೈದ್ಯರು ಹೇಳಿದಾಗ ಬಹಳ ಸಂತೋಷ ಆಗುತ್ತೆ. ಬಟ್ ಮಾಡ್ಕೊಂಡ ಮೇಲೆ ಆ ವ್ಯಕ್ತಿಗೆ ಅಷ್ಟೇ
1: ಜವಾಬ್ದಾರಿಯುತವಾದ ಜೀವನ
0: ನಡೆಸಲೇಬೇಕಾಗುತ್ತೆ. ತುಂಬಾ ಧನ್ಯವಾದಗಳು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ.
1: ಧನ್ಯವಾದಗಳು. ಎಲ್ಲ ಕೇಳಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ.
2: ಇದುವರೆಗೆ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ ಈ ಕುರಿತು ಡಾಕ್ಟರ್ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಇಡ್ಲಿ ಬಡೆ ಸಾಂಬಾರ್ ರುಚಿಯಾಗಿ ಮಾಡು.
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೊಳ್ಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನ ಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂಥ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದರೆ ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷ್ನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ ಕ್ಷೌರಿಕರು, ಅಗಸರು ದೋಬಿ

ಮೀನುಗಾರಿಕಾ ಬಲೆಯನ್ನು ಮಾಡುವಂಥವರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವರು. ಹೂಮಾಲೆಯನ್ನು ಕಟ್ಟುವರು, ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕಟ್ಟುವಂಥ. ದರ್ಜಿ, ದರ್ಜಿ ಅಂತ ಹೇಳಿದರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸಬಾಗಿ ದರ್ಜಿ ಅಂತೇಳಿ ಇದ್ದಾರೆ ದರ್ಜಿ. ಮತ್ತೊಂದು ಕಲ್ಲು ಒಡೆಯುವರು ಅಂತ, ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಇಲ್ಲ. ಅವರ ಅರ್ಹತೆ ಅಂತ ಹೇಳಿದರೆ ಅವರ ನಾಲೆಜ್ ಒಂದು. ಮತ್ತೆ ಆ 18 ಏನು ಕುಲಕಸಬುಗಳನ್ನು ಮಾಡ್ತಾ ಇದ್ದಾರೆ, ಆ ಕುಲಕಸಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSE ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸಬು ಮಾಡುವವರು CSE ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSE ಸೆಂಟರ್ಗಳು ಇರ್ತಾವಲ್ಲ, CSE ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೆ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸೋರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆಯ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರ್ಬೋದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ ಎರಡನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಕೇಳಿದರೆ, PM ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿ, ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ನವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತು ನಾವು ಕೆಲವು ಆಯ್ದ CSE ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪಿಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು CSE ಸೆಂಟರ್ಗಳನ್ನು ಮಾತಾಡಿ, ಇಷ್ಟು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು, ಆ ರೀತಿಯಾಗಿ ನಾವು ಜನರನ್ನು PM ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದರೆ ಟೂಲ್ ಕಿಟ್ ಬರುವಂಥ. ಟೂಲ್ ಕಿಟ್ಟು ನಮ್ಮ ಕುಲಕಸಬು ಏನುಂಟು ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ, ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸ್ಬೋದು, ಈ ಆನ್ಲೈನಿಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗ್ಬೋದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳೀಬೋದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ CSE ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. CSE ಸೆಂಟರ್ ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ, ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ

0: ಎಸ್ ಕೆ ಡಿ ಆರ್ ಪಿ ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳುಂಟು, ಅಲ್ಲಿ ಸಹ ಸಲ್ಲಿಸಬಹುದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಕ್ಲೋಸ್ ಮಾಡಿದರೂ ಸಹ ಸಾಲ ಪಡೆದಿದ್ದರೆ ಈ ಇದರಲ್ಲಿ ಅವರ ಆಯ್ಕೆ ಆಗುವುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರ್ ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳಗ್ಗೆ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ ಐ ಐ ಜಿ ಜೆ ಸೆಂಟರನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗನ್ನು 1 ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು ಎಮ್ ಎಸ್ ಎಮ್ ಇ ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್

0: ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು, ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ಸುಸ್ಥಿರ ಜೀವನ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ತಮ್ಮ ಬದ್ಧತೆಯನ್ನು ಬಲಪಡಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತದ ನಾಗರಿಕತೆಯು ತನ್ನ ನಾಗರಿಕರಿಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಬಹಳ ಹಿಂದಿನಿಂದಲೇ ಕಲಿಸಿದೆ. ಮುಂದಿನ ಪೀಳಿಗೆಗೆ ಹಸಿರು, ಆರೋಗ್ಯಕರ ಮತ್ತು ಹೆಚ್ಚು ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಸಲಹೆ ಮಾಡಿದ್ದಾರೆ. ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಕೆಲವು ಪ್ರಮುಖ ಯಶಸ್ಸುಗಳಲ್ಲಿ ಹಸಿರು ಹೊದಿಕೆಯನ್ನು ವಿಸ್ತರಿಸುವುದು ಮತ್ತು ಹಲವಾರು ಪ್ರಾಣಿಗಳ ಜನಸಂಖ್ಯೆ ಏರಿಕೆಯೂ ಸಹ ಸೇರಿವೆ. ಸಾಮೂಹಿಕ ಪ್ರಯತ್ನ, ನೀತಿ, ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ನಂಬಿಕೆ ಪರಿಸರವನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ರಾಷ್ಟ್ರದ ಜನ ತೋರಿಸಿದ್ದಾರೆ. ತಾಯಿ ಹೆಸರಿನಲ್ಲಿ ಒಂದು ಗಿಡ ಎಂಬ ಅಭಿಯಾನ ಪ್ರತಿ ವರ್ಷ ಸುಮಾರು 1.19 ಲಕ್ಷ ಹೆಕ್ಟೇರ್ ಅರಣ್ಯವನ್ನು ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆಯನ್ನು ನೀಡಿವೆ. ಹಿಮಚಿರತೆಗಳು, ಕರಡಿಗಳು ಮತ್ತು ಚಿರತೆಗಳ ಸಂರಕ್ಷಣಾ ಪ್ರಯತ್ನಗಳು ವನ್ಯಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗಿದೆ. ಒಂದು ಭೂಮಿ, ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ತತ್ವದಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನ ಅಭಿಯಾನದ ಮೂಲಕ ದೇಶವು ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಗ್ರಹದತ್ತ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಪ್ರಧಾನಿ ಒತ್ತಿ ಹೇಳಿದ್ದಾರೆ. ಕರ್ನಾಟಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರದ ಪ್ರಧಾನ ವಾಸ್ತುಶಿಲ್ಪ ವಿನ್ಯಾಸಕರಾದ ಅವಿನ್ ಎಸ್ ಜೈನ್ ಸಚಿವರಿಗೆ ರಂಗಮಂದಿರದ ಕುರಿತು ಮಾಹಿತಿ ಒದಗಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಹಂಪಿಯ ಸುಪ್ರಸಿದ್ಧ ವಾಸ್ತುಶಿಲ್ಪಗಳಾದ ಕಲ್ಲಿನ ರಥ, ರಂಗಮಂಟಪ, ಪ್ರವೇಶ ಮಂಟಪ, ಗೋಪುರ ಹಂಪಿಯ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ರಂಗಮಂದಿರದ ಬಳಿ ತಾಯಿ ಹೆಸರಿನಲ್ಲಿ ಗಿಡ ಅಭಿಯಾನದಡಿ ಸಸಿ ನೆಟ್ಟು ನೀರೆರೆದರು. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡಿರುವ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಯನಗರ ಮತ್ತು ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ಸತತ 8 ಗೆಲುವು ಸಾಧಿಸಿರುವ ರಾಮಲಿಂಗಾರೆಡ್ಡಿ ಅವರಿಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಖಾತೆ ನೀಡಲಾಗಿದೆ. ತಮಗೆ ನೀಡಿದ್ದ ಭರವಸೆಯಂತೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜವಾಬ್ದಾರಿ ನೀಡಿಲ್ಲ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲು ತಮಗೆ ಇಷ್ಟವಿಲ್ಲ, ಹೀಗಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ, ಶಾಸಕನಾಗಿ ಮುಂದುವರಿಯುತ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಅವರ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಚೇರಿಗೆ ತಲುಪಿಸಲಾಗಿದೆ. ಈ ಮಧ್ಯೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ರಾಮಲಿಂಗಾರೆಡ್ಡಿ ಪಕ್ಷದ ಹಿರಿಯ ಮತ್ತು ನಿಷ್ಠಾವಂತ ನಾಯಕರಾಗಿದ್ದು ಅವರ ಜೊತೆ ಪಕ್ಷದ ವರಿಷ್ಠರು ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ

0: ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18ರಂದು ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಟಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇಂದು ಮಧ್ಯಾಹ್ನ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನೂ ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸತತ 2ನೇ ಬಾರಿಗೆ ಬಡ್ಡಿದರಗಳನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. ಮುಂಬೈನಲ್ಲಿಂದು ಪ್ರಸಕ್ತ ಹಣಕಾಸು ವರ್ಷದ 2ನೇ ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ, ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವಿನೊಂದಿಗೆ ಅಲ್ಪಾವಧಿಯ ಸಾಲ ದರ ಅಥವಾ ರೆಪೋ ದರವನ್ನು ಶೇಕಡ 5.25ರಲ್ಲಿಯೇ ಉಳಿಸಿಕೊಳ್ಳಲು ಸರ್ವಾನುಮತದಿಂದ ನಿರ್ಧರಿಸಿದೆ ಎಂದು ಹೇಳಿದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಆರ್ಬಿಐ ಶೇಕಡ 6.9ರಿಂದ ಶೇಕಡ 6.6ಕ್ಕೆ ಇಳಿಸಿದೆ. ಸಿಪಿಐ ಹಣದುಬ್ಬರ ಗುರಿಯನ್ನು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಶೇಕಡ 4.6ರಿಂದ ಶೇಕಡ 5.1ಕ್ಕೆ ಹೆಚ್ಚಿಸಿದೆ. ಅನಿವಾಸಿ ಭಾರತೀಯರು, ಭಾರತದ ಸಾಗರೋತ್ತರ ನಾಗರಿಕರು ಈಕ್ವಿಟಿ ಸಾಧನಗಳಲ್ಲಿ ಹೂಡಿಕೆ ಮಾಡುವ ಮಿತಿಯನ್ನು ಆರ್ಬಿಐ ಹೆಚ್ಚಿಸಿದೆ. ರಾಷ್ಟೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕ್ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಗಲಿದ ನಾಯಕರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಗೋಲ್ವಾಲ್ಕರ್ ಸಾಂಸ್ಕೃತಿಕ ರಾಷ್ಟೀಯತೆಗೆ ಬಲವಾದ ಸೈದ್ಧಾಂತಿಕ ಆಧಾರವನ್ನು ನೀಡಿದ್ದಾರೆ. ರಾಷ್ಟ ನಿರ್ಮಾಣದ ಸೇವೆಯನ್ನು ದೊಡ್ಡ ಶಕ್ತಿಯಾಗಿ ಸ್ಥಾಪಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸಂಘವು ರಾಷ್ಟೀಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರನ್ನು ಜಾಗೃತಗೊಳಿಸಿತು ಮತ್ತು ರಾಷ್ಟೀಯ ಪ್ರಜ್ಞೆಗೆ ಹೊಸ ಎತ್ತರವನ್ನು ನೀಡಿತು ಎಂದು ಸಚಿವರು ಹೇಳಿದ್ದಾರೆ. ಜಪಾನ್ನ ಕಾಕಾ ಮಿಗಹರದಲ್ಲಿ ನಡೆಯುತ್ತಿರುವ 18 ವಯೋಮಿತಿಯೊಳಗಿನ ಏಷ್ಯಾಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಚೀನಾದ ತೈಪೇ ವಿರುದ್ದ ನಿನ್ನೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ 13-1 ಗೋಲುಗಳ ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ದ ಭಾರತ ಇಂದಿನ ಪಂದ್ಯದಲ್ಲೂ ಉತ್ಸಾಹದಿಂದ ಕಣಕ್ಕಿಳಿಯಲು ಸಜ್ಜಾಗಿದೆ. ಈ ಮಧ್ಯೆ ಮಹಿಳಾ ತಂಡ ಕೂಡ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದ್ದು ಚೀನಾ ವಿರುದ್ದ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 1:20:45. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಹೊರೆಯಾಲ ದೊರೆಸ್ವಾಮಿ ಅವರ ರಚನೆ ವೃಂದಗಾನದಲ್ಲಿ.

0: ಪ್ರಿಯ ಶ್ರೋತೃಗಳೇ, ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ.
1: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

0: ಪುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
1: ಸುರಿವಾ ಮಳೆಯಲ್ಲಿ ತಿಳಿಯದ ಹಾಗೆ ಮರೆಸುವ ಕಂಬನಿ ಬೆಂದು.
2: ಈಗ ಸಮಯ 1:31:27. ಪ್ರೀತಿಯ ಶ್ರೋತೃಗಳೇ, ಪ್ರಚಲಿತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪ್ರಚಲಿತ ವಿದ್ಯಮಾನಗಳ ವಿವರಗಳೊಂದಿಗೆ ಕನ್ನಡ ಚಿತ್ರಗೀತೆಗಳ

ಸಂಯೋಜಿತ ಕಾರ್ಯಕ್ರಮದಲ್ಲಿ ಇಂದು ನಾವು ನಾಲ್ಕು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಶ್ವ ಪರಿಸರ ದಿನಾಚರಣೆ, ವಿಶ್ವ ಯೋಗ ದಿನಾಚರಣೆ, ಖೇತ್ ಬಚಾವೋ ಅಭಿಯಾನ ಅಥವಾ ಆಂದೋಲನ, ಹಾಗೆಯೇ ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆಗಳು. ಪ್ರೀತಿಯ ಶ್ರೋತೃಗಳೇ, ಇಂದು ನಾವು ಆಚರಿಸುತ್ತಿರುವ ವಿಶ್ವ ಪರಿಸರ ದಿನಾಚರಣೆ ಮಾನವ ಜೀವನದ ಅಸ್ತಿತ್ವಕ್ಕೆ ಅತ್ಯಂತ ಮಹತ್ವದ ದಿನವಾಗಿದೆ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವದಾದ್ಯಂತ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. 1972ರಲ್ಲಿ ನಡೆದ ಯುನೈಟೆಡ್ ನೇಷನ್ಸ್ ಪರಿಸರ ಸಮ್ಮೇಳನದ ಸ್ಮರಣಾರ್ಥವಾಗಿ ಈ ದಿನವನ್ನು ಆರಂಭಿಸಲಾಯಿತು. ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ಗಾಳಿ, ನೀರು, ಮಣ್ಣು, ಮರಗಳು, ಪ್ರಾಣಿ ಪಕ್ಷಿಗಳು ಮತ್ತು ಜೀವ ಜಗತ್ತಿನ ಸಮಗ್ರ ವ್ಯವಸ್ಥೆ. ಇವುಗಳೆಲ್ಲವೂ ನಮ್ಮ ಜೀವನಕ್ಕೆ ಅವಶ್ಯಕ. ಆದರೆ ಇಂದಿನ ದಿನಗಳಲ್ಲಿ ಅರಣ್ಯನಾಶ, ಕೈಗಾರಿಕಾ ಮಾಲಿನ್ಯ, ಪ್ಲಾಸ್ಟಿಕ್ ತ್ಯಾಜ್ಯ, ವಾಹನಗಳಿಂದ ಹೊರಬರುವ ಹೊಗೆ ಹಾಗೂ ಅತಿಯಾದ ಪ್ರಕೃತಿ ಸಂಪನ್ಮೂಲಗಳ ಬಳಕೆಯಿಂದ ಪರಿಸರಕ್ಕೆ ಭಾರೀ ಹಾನಿಯಾಗುತ್ತಿದೆ. ಪರಿಸರ ಮಾಲಿನ್ಯದ ಪರಿಣಾಮವಾಗಿ ಜಾಗತಿಕ ತಾಪಮಾನ ಏರಿಕೆ, ಅತಿವೃಷ್ಟಿ, ಬರಗಾಲ, ಭೂಕುಸಿತ, ಪ್ರವಾಹ ಹಾಗೂ ಹವಾಮಾನ ವೈಪರೀತ್ಯಗಳು ಹೆಚ್ಚಾಗುತ್ತಿವೆ. ಇದರ ಪರಿಣಾಮ ಮಾನವರಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳು ಹಾಗೂ ಸಸ್ಯ ಸಂಪತ್ತಿನ ಮೇಲೆಯೂ ಬೀರುತ್ತಿದೆ. ಆದ್ದರಿಂದ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ನಾವು ಪರಿಸರವನ್ನು ಕಾಪಾಡಲು ಕೆಲವು ಸರಳ ಕ್ರಮಗಳನ್ನು ಅನುಸರಿಸಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಮರಗಳನ್ನು ನೆಡುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ನೀರನ್ನು ಮಿತವಾಗಿ ಬಳಸುವುದು, ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುವುದು ಮತ್ತು ಸಾರ್ವಜನಿಕ ಸಾರಿಗೆ ಬಳಸುವುದು ಪರಿಸರ ಸ್ನೇಹಿ ಕ್ರಮಗಳಾಗಿವೆ. ಒಬ್ಬ ವ್ಯಕ್ತಿ ಒಂದು ಮರ ಎಂಬ ಸಂಕಲ್ಪವನ್ನು ನಾವು ಕೈಗೊಳ್ಳಬೇಕು. ವಿಶ್ವ ಪರಿಸರ ದಿನಾಚರಣೆ ಕೇವಲ ಒಂದು ದಿನದ ಆಚರಣೆಯಾಗಿರದೆ ವರ್ಷಪೂರ್ತಿ ಪರಿಸರ ಸಂರಕ್ಷಣೆಗೆ ಬದ್ಧರಾಗುವ ಸಂಕಲ್ಪದ ದಿನವಾಗಬೇಕು. ಇಂದು ನಾವು ಪ್ರಕೃತಿಯನ್ನು ರಕ್ಷಿಸಿದರೆ ಮಾತ್ರ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಮತ್ತು ಸುರಕ್ಷಿತ ಭವಿಷ್ಯವನ್ನು ನೀಡಲು ಸಾಧ್ಯ. ಕೊನೆಯಲ್ಲಿ, ಪರಿಸರ ಉಳಿಸಿ ಭವಿಷ್ಯ ಉಳಿಸಿ ಎಂಬ ಸಂದೇಶವನ್ನು ಎಲ್ಲರೂ ಮನದಟ್ಟು ಮಾಡಿಕೊಳ್ಳೋಣ. ಪರಿಸರವನ್ನು ಪ್ರೀತಿಸೋಣ, ಸಂರಕ್ಷಿಸೋಣ ಮತ್ತು ಹಸಿರು ಭೂಮಿಯ ನಿರ್ಮಾಣಕ್ಕೆ ಕೈಜೋಡಿಸೋಣ. ಬನ್ನಿ, ಆಕಸ್ಮಿಕ ಚಿತ್ರದ ಈ ಗೀತೆಯನ್ನು ಕೇಳಿಬರೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಸಾಹಿತ್ಯ ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಪ್ರಿಯ ಶ್ರೋತೃಗಳೇ,
1: ನೆನಪಿನ ಬುತ್ತಿ.
2: ನಾನು ಆ್ಯಕ್ಚುಲಿ 36 ವರ್ಷ ಸೇವೆ ಮಾಡಿ ಅಂದರೆ ನಾನು ಜನರಿಗೆ ಸೇವೆ ಮಾಡಿದ್ದೀನಿ. ಸಂಬಳ ಸಿಕ್ಕಿರ್ಬೋದು, ಅದು ಬೇರೆ ವಿಷಯ. ನಾನು ನಮ್ಮ ಒಂದು ಇಕ್ವಿಪ್ಮೆಂಟ್ ವರ್ಕ್ ಆಗಿಲ್ಲ ಅಂದರೆ ಇರುವ ಟೆನ್ಷನ್, ಆ ಟೆನ್ಷನ್ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ.
0: ನಾಳೆ ಬೆಳಿಗ್ಗೆ 9:05 ಮೂಡಿ ಬರಲಿದೆ
1: ನೆನಪಿನ ಬುತ್ತಿ.
0: ಆಕಾಶವಾಣಿಯಲ್ಲಿ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದಂತಹ ಅಭ್ಯಂತರ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಹಾಗೂ ಕಡೆಯ ಕಾರ್ಯಕ್ರಮ ನಿಮಗಾಗಿ.
3: ಅದು ಛಲದಿಂದ
2: ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫೈ ಸಿಗುತ್ತೆ ನಿಮ್ಗೆ. ಅದು ಗೊತ್ತಾಗುತ್ತೆ ಗೊತ್ತಿಲ್ಲ, ನಾವೊಂದು ಕೆಲಸ ಮಾಡಿ ಕಂಪ್ಲೀಟ್ ಮಾಡಿ ಖುಷಿಯಾಗಿ ಮನೆಗೆ ಹೋಗುವಾಗ ನಮಗೆ ಯು ಆರ್ ಗೆಟಿಂಗ್ ಎ ಒಂದು ಫೀಲಿಂಗ್ ಇರುತ್ತೆ ನೋಡಿ, ಅದು ನಿಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ.
1: ನೆನಪಿನ ಬುತ್ತಿ
0: ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಓ, ಇಷ್ಟೆಲ್ಲ ನಾನು ಮಾಡಿದೆಲ್ಲ ಅಂದ ಖುಷಿ
3: ಖುಷಿ.
2: ಅದು ನಮ್ಮ ಆಕಾಶವಾಣಿ ಮಡಿಕೇರಿ, ಮಡಿಕೇರಿ ಮೇಲೆ ತುಂಬಾ ಪ್ರೀತಿ. ಅದು ಅದೇ ಆಕಾಶವಾಣಿಗೆ ಆಗಿದೆ ಅಂದ ಇನ್ನೂ ಖುಷಿ ಆಗುತ್ತೆ.
1: ನೆನಪಿನ ಬುತ್ತಿ
0: ಸಮಯ 9:05.

ನೆನಪಿನ ಬುತ್ತಿ. ಈಗ ಸಮಯ 1:41:20. ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಪ್ರಚಲಿತ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಇದೇ ಜೂನ್ ತಿಂಗಳ 21ರಂದು ನಾವು ಪ್ರತಿ ವರ್ಷದಂತೆ ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಇದ್ದೇವೆ. ಯೋಗೇನ ಚಿತ್ತಸ್ಸ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ.

योपाकरोतं प्रवरं मुनीनां पतञ्जलिं प्राञ्जलिरानतोऽस्मि. ಯಾರು ಯೋಗದ ಮೂಲಕ ಮನಸ್ಸಿನ ಕಲ್ಮಶವನ್ನು, ವ್ಯಾಕರಣದ ಮೂಲಕ ಮಾತಿನ ದೋಷವನ್ನು ಮತ್ತು ಆಯುರ್ವೇದದ ಮೂಲಕ ದೇಹದ ಕಾಯಿಲೆಯನ್ನು ಗುಣಪಡಿಸಿದರೋ, ಅಂತಹ ಮುನಿಶ್ರೇಷ್ಠರಾದ ಪತಂಜಲಿ ಮಹರ್ಷಿಗಳಿಗೆ ಕೈಮುಗಿದು ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತದ ಪ್ರಾಚೀನ ಪರಂಪರೆಯಾದ ಯೋಗವನ್ನು ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ 2014ರಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರಸ್ತಾವನೆಯನ್ನು ಯುನೈಟೆಡ್ ನೇಷನ್ಸ್ ಅಂಗೀಕರಿಸಿತು. ಅದರ ಫಲವಾಗಿ 2015ರಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಯೋಗ ಎಂದರೆ ಕೇವಲ ವ್ಯಾಯಾಮವಲ್ಲ, ಇದು ದೇಹ, ಮನಸ್ಸು ಮತ್ತು ಆತ್ಮವನ್ನು ಒಂದಾಗಿಸುವ ಸಮಗ್ರ ಜೀವನ ಪದ್ಧತಿಯಾಗಿದೆ. ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಸೇರಿಸುವುದು ಅಥವಾ ಒಗ್ಗೂಡಿಸುವುದು ಎಂಬುದಾಗಿದೆ. ಯೋಗವು ನಮ್ಮ ದೈಹಿಕ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಮಾನಸಿಕ ನೆಮ್ಮದಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಒತ್ತಡ, ಆತಂಕ, ಮಧುಮೇಹ, ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗುತ್ತಿವೆ. ಇಂತಹ ಸಮಸ್ಯೆಗಳನ್ನು ತಡೆಯಲು ಯೋಗ ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ. ಪ್ರತಿದಿನ 30ರಿಂದ 40 ನಿಮಿಷಗಳ ಕಾಲ ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ದೇಹವು ಚುರುಕಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ ಹಾಗೂ ಏಕಾಗ್ರತೆ ಹೆಚ್ಚುತ್ತದೆ. ಈ ವರ್ಷದ ಯೋಗ ದಿನಾಚರಣೆಯ ಅಧಿಕೃತ ಧ್ಯೇಯ ವಾಕ್ಯವು ಆರೋಗ್ಯಕರ ವಯಸ್ಸಾಧಿಕೆಗಾಗಿ ಯೋಗ, ಯೋಗ ಫಾರ್ ಹೆಲ್ದಿ ಏಜಿಂಗ್. ವಯಸ್ಸಾಗುವುದು ಪ್ರಕೃತಿಯ ನಿಯಮ, ಆದರೆ ವಯಸ್ಸಾದಂತೆ ನಮ್ಮ ದೇಹದಲ್ಲಿ ಉಂಟಾಗುವ ಕೀಲು ನೋವು, ದೈಹಿಕ ಜಡತ್ವ ಮತ್ತು ಮಾನಸಿಕ ಒತ್ತಡವನ್ನು ತಡೆಯಲು ಯೋಗವು ಅತ್ಯುತ್ತಮ ಸಾಧನವಾಗಿದೆ. ಈ ವರ್ಷದ ಪ್ರಮುಖ ರಾಷ್ಟ್ರೀಯ ಯೋಗ ಪ್ರದರ್ಶನ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಸಾಂಸ್ಕೃತಿಕ ನಗರಿ ಕೋಲ್ಕತ್ತಾದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೋಲ್ಕತ್ತಾದಲ್ಲಿ ಸಾವಿರಾರು ಯೋಗ ಉತ್ಸಾಹಿಗಳೊಂದಿಗೆ ಪಾಲ್ಗೊಂಡು ಈ ಬಾರಿಯ ಬೃಹತ್ ಯೋಗ ಪ್ರದರ್ಶನದ ನೇತೃತ್ವವನ್ನು ವಹಿಸಲಿದ್ದಾರೆ. ಜೊತೆಗೆ ಭಾರತ ಸರ್ಕಾರವು ಯೋಗವನ್ನು ಡಿಜಿಟಲ್ ರೂಪದಲ್ಲಿ ಎಲ್ಲರಿಗೂ ತಲುಪಿಸಲು ಯೋಗ ಸಂಗಮ್ ಮತ್ತು ಯೋಗ ಪಾರ್ಕ್ನಂತಹ ವಿಶೇಷ ಪೋರ್ಟಲ್ಗಳನ್ನು ಕೂಡ ಪರಿಚಯಿಸಿದೆ. ಈ ಪೋರ್ಟಲ್ಗಳ ಮೂಲಕ ಸಾರ್ವಜನಿಕ ಸ್ಥಳಗಳಲ್ಲಿ ಯೋಗ ಮಾಡಲು ಮತ್ತು ತಂತ್ರಜ್ಞಾನದ ಮೂಲಕ ನಿಖರವಾದ ಆಸನಗಳನ್ನು ಕಲಿಯಲು ಜನರಿಗೆ ಸಹಾಯ ಮಾಡಲಾಗುತ್ತದೆ. ಶ್ರೋತೃಗಳೇ, ಯೋಗಕ್ಕೆ ಯಾವುದೇ ಜಾತಿ, ಧರ್ಮ ಅಥವಾ ವಯಸ್ಸಿನ ಮಿತಿಯಿಲ್ಲ. ಈ ಜೂನ್ 21ರಂದು ಕೋಲ್ಕತ್ತಾದಿಂದ ಹಿಡಿದು ನಮ್ಮ ಕರ್ನಾಟಕದ ಮೂಲೆ ಮೂಲೆಗಳವರೆಗೂ ನಾವೆಲ್ಲರೂ ಯೋಗವನ್ನು ನಮ್ಮ ದೈನಂದಿನ ಜೀವನದ ಭಾಗವಾಗಿಸಿಕೊಳ್ಳಲು ಸಂಕಲ್ಪ ಮಾಡೋಣ. ನಮ್ಮ ಮನೆಯ ಹಿರಿಯರಿಗೂ ಸರಳ ಯೋಗಾಸನಗಳನ್ನು ಪರಿಚಯಿಸಿ ಆರೋಗ್ಯಕರ ಸಮಾಜವನ್ನು ನಿರ್ಮಿಸೋಣ. ಬನ್ನಿ ಈಗ ಕೇಳೋಣ ರಾಹುಲ್ ನಂಬ್ಯಾರ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಕೃಷ್ಣ ಸನ್ ಆಫ್ CM ಚಿತ್ರದ ಗೀತೆ. ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರು ಕಿರಣ್.

ಪ್ರೀತಿಯ ಶ್ರೋತೃಗಳೇ ಹಾಗೂ ರೈತ ಬಾಂಧವರೇ, ಇಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ದೇಶದ ಬೆನ್ನೆಲುಬಾಗಿರುವ ರೈತರಿಗೆ ಅತ್ಯಂತ ಪ್ರಮುಖವಾದ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದೇ ಖೇತ್ ಬಚಾವೋ ಆಂದೋಲನ, ಅಂದರೆ ನಮ್ಮ ಮಣ್ಣನ್ನು ಮತ್ತು ಹೊಲಗಳನ್ನು ಉಳಿಸುವ ಮಹತ್ವದ ಅಭಿಯಾನ. ಖೇತ್ ಬಚಾವೋ ಅಭಿಯಾನ ಎನ್ನುವುದು ದೇಶದಾದ್ಯಂತ ಹಮ್ಮಿಕೊಳ್ಳಲಾದ ಒಂದು ತಿಂಗಳ ಕೃಷಿ ಜಾಗೃತಿ ಮತ್ತು ಪ್ರಚಾರ ಕಾರ್ಯಕ್ರಮವಾಗಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 2026 ಜೂನ್ 1 ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಿಂದ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಈ ಆಂದೋಲನವು 2026 ಜೂನ್ 30 ನಡೆಯಲಿದೆ. ಕಳೆದ ಕೆಲವು ದಶಕಗಳಿಂದ ಹೆಚ್ಚು ಇಳುವರಿ ಪಡೆಯುವ ಆಸೆಯಿಂದ ನಾವು ಕೀಟನಾಶಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಅತಿಯಾಗಿ ಬಳಸುತ್ತಿದ್ದೇವೆ. ಇದರಿಂದ ನಮ್ಮ ಭೂಮಿ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದೆ, ಮಣ್ಣು ಗಟ್ಟಿಯಾಗುತ್ತಿದೆ ಮತ್ತು ಅಂತರ್ಜಲ ಕಲುಷಿತಗೊಳ್ಳುತ್ತಿದೆ. ಇಂದಿನ ಯುವ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆಗೆ ವಿಷಮುಕ್ತವಾದ ಆಹಾರ ಮತ್ತು ಫಲವತ್ತಾದ ಭೂಮಿಯನ್ನು ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಆಂದೋಲನದ ಮುಖ್ಯ ಉದ್ದೇಶ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ನೈಸರ್ಗಿಕ ಕೃಷಿಗೆ ಆದ್ಯತೆ ನೀಡುವುದು. ಕೃಷಿ ಸಚಿವಾಲಯವು ಆರಂಭಿಸಿರುವ ಈ ಅಭಿಯಾನದ ಮುಖ್ಯ ಉದ್ದೇಶವೇ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು. ನಾವು ನೈಸರ್ಗಿಕ ಕೃಷಿಗೆ ಮರಳಬೇಕಾಗಿದೆ. ಕೇವಲ ರಾಸಾಯನಿಕಗಳನ್ನು ನಂಬುವುದನ್ನು ಬಿಟ್ಟು ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿಗೆ ಎಷ್ಟು ಪೋಷಕಾಂಶಗಳು ಬೇಕೋ ಅಷ್ಟು ಮಾತ್ರ ಬಳಸಬೇಕು. ಮಣ್ಣು ಪರೀಕ್ಷೆಯನ್ನು ಮಾಡಿಸುವಾಗ ನಿಮ್ಮ ಜಮೀನಿನ ಮಣ್ಣಿನ

ಆರೋಗ್ಯವನ್ನು ತಿಳಿದುಕೊಂಡು ಮಣ್ಣು ಆರೋಗ್ಯ ಕಾರ್ಡ್ ಪಡೆಯಿರಿ. ಹಾಗೆಯೇ ರಾಸಾಯನಿಕ ಕಡಿತಗೊಳಿಸಿ. ರಾಸಾಯನಿಕಗಳ ಗೊಬ್ಬರಗಳ ಅತಿಯಾದ ಬಳಕೆಯನ್ನು ನಿಲ್ಲಿಸಿ ಹಾಗೂ ನೈಸರ್ಗಿಕ ವಿಧಾನಗಳು ಮತ್ತು ಹಸಿರೆಲೆ ಗೊಬ್ಬರಗಳನ್ನು ಬಳಸಿ. ಹಾಗೆಯೇ ನಕಲಿ ವಸ್ತುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಮಾರುಕಟ್ಟೆಯಲ್ಲಿ ಸಿಗುವ ನಕಲಿ ಬೀಜಗಳು ಮತ್ತು ಕೀಟನಾಶಕಗಳ ಬಗ್ಗೆ ಜಾಗರೂಕರಾಗಿರಿ. ಸರ್ಕಾರದ ಈ ಅಭಿಯಾನದ ಮೂಲಕ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್, ಬೆಳೆ ವಿಮೆ ಮತ್ತು PM ಕಿಸಾನ್ ಸಮ್ಮಾನ್ ನಿಧಿ ಮುಂತಾದ ಯೋಜನೆಗಳ ಸಂಪೂರ್ಣ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸುತ್ತಿದೆ. ನಮ್ಮ ರೈತರು ಈ ಸೌಲಭ್ಯಗಳನ್ನು ಬಳಸಿಕೊಂಡು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು. ರೈತ ಉಳಿದರೆ ದೇಶ ಉಳಿಯುತ್ತದೆ, ಕೃಷಿ ಭೂಮಿ ಉಳಿದರೆ ಮಾತ್ರ ಭವಿಷ್ಯ ಉಳಿಯುತ್ತದೆ. ಈಗ ಕೇಳೋಣ ಆಶಾ ಕಿರಣಗಳು ಚಿತ್ರದ ಗೀತೆ, ಶ್ವೇತಾ ಪ್ರಭು ಹಾಗೂ ಅನಿಲ್ ಅಂಬಾರಿ ಅವರ ಧ್ವನಿಯಲ್ಲಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಯಿ ಗುರುನಾಥ್.

ಪ್ರಿಯ ಶ್ರೋತೃಗಳೇ, ಇಂದು ನಾವು ಕೇಂದ್ರ ಸರ್ಕಾರದ ಕಳೆದ 12 ವರ್ಷಗಳ ಪ್ರಮುಖ ಸಾಧನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತು ಸಂಕ್ಷಿಪ್ತವಾಗಿ

ತಿಳಿದುಕೊಳ್ಳೋಣ. ಕಳೆದ 12 ವರ್ಷಗಳಲ್ಲಿ ದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ, ರೈಲು ಮಾರ್ಗಗಳ ಆಧುನೀಕರಣ, ವಂದೇ ಭಾರತ್ ರೈಲುಗಳ ಆರಂಭ, ಹೊಸ ವಿಮಾನ ನಿಲ್ದಾಣಗಳ ನಿರ್ಮಾಣ ಮತ್ತು ಗ್ರಾಮೀಣ ರಸ್ತೆ ಸಂಪರ್ಕದ ವಿಸ್ತರಣೆ, ಈ ಎಲ್ಲ ಯೋಜನೆಗಳಿಂದ ದೇಶದ ಅಭಿವೃದ್ಧಿಗೆ ಹೊಸ ಚೈತನ್ಯ ಬಂದಿದೆ. ಡಿಜಿಟಲ್ ಭಾರತ ಅಭಿಯಾನದ ಮೂಲಕ ಸರ್ಕಾರಿ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಪ್ರಯತ್ನ ಕೂಡ ನಡೆದಿದೆ. UPI ಮೂಲಕ ಡಿಜಿಟಲ್ ಪಾವತಿಗಳು ಇಡೀ ವಿಶ್ವದ ಗಮನ ಸೆಳೆದಿದೆ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಮತ್ತು ಡಿಜಿಟಲ್ ಸೇವೆಗಳ ಬಳಕೆ ಹೆಚ್ಚಾಗಿವೆ. ಹಾಗೆಯೇ ಸಾಮಾಜಿಕ ಕಲ್ಯಾಣ ಯೋಜನೆಗಳ ಕ್ಷೇತ್ರದಲ್ಲಿಯೂ ಮಹತ್ವದ ಹೆಜ್ಜೆಗಳು ಇಡಲಾಗಿದೆ. ಜನ್ಧನ್ ಯೋಜನೆಯ ಮೂಲಕ ಕೋಟ್ಯಂತರ ಜನರಿಗೆ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ. ಉಜ್ವಲ ಯೋಜನೆಯಡಿ ಬಡ ಕುಟುಂಬಗಳಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕಗಳನ್ನು ನೀಡಲಾಗಿದೆ. ಆಯುಷ್ಮಾನ್ ಭಾರತ ಯೋಜನೆಯ ಮೂಲಕ

ಡಿಜಿಟಲ್ ಭಾರತ ಅಭಿಯಾನದ ಮೂಲಕ ಸರ್ಕಾರಿ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಪ್ರಯತ್ನ ಕೂಡ ನಡೆದಿದೆ. ಯುಪಿಐ ಮೂಲಕ ಡಿಜಿಟಲ್ ಪಾವತಿಗಳು ಇಡೀ ವಿಶ್ವದ ಗಮನ ಸೆಳೆದಿದೆ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಮತ್ತು ಡಿಜಿಟಲ್ ಸೇವೆಗಳ ಬಳಕೆ ಹೆಚ್ಚಾಗಿವೆ. ಹಾಗೆಯೇ ಸಾಮಾಜಿಕ ಕಲ್ಯಾಣ ಯೋಜನೆಗಳ ಕ್ಷೇತ್ರದಲ್ಲಿಯೂ ಮಹತ್ವದ ಹೆಜ್ಜೆಗಳು ಇಡಲಾಗಿದೆ. ಜನ್ಧನ್ ಯೋಜನೆಯ ಮೂಲಕ ಕೋಟ್ಯಂತರ ಜನರಿಗೆ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ. ಉಜ್ವಲ ಯೋಜನೆಯಡಿ ಬಡ ಕುಟುಂಬಗಳಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕಗಳನ್ನು ನೀಡಲಾಗಿದೆ. ಆಯುಷ್ಮಾನ್ ಭಾರತ ಯೋಜನೆಯ ಮೂಲಕ ಬಡವರಿಗೆ ಆರೋಗ್ಯ ವಿಮೆಯ ಸೌಲಭ್ಯ ಕೂಡ ಒದಗಿಸಲಾಗಿದೆ. ಇನ್ನು ಕೃಷಿ ಕ್ಷೇತ್ರದಲ್ಲಿ ರೈತರ ಆದಾಯ ಹೆಚ್ಚಿಸಲು ಮತ್ತು ಕೃಷಿ ಉತ್ಪಾದನೆಯನ್ನು ಉತ್ತೇಜಿಸಲು ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿಯೂ ಭಾರತ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದೆ. ದೇಶೀಯ ಉತ್ಪಾದನೆಗೆ ಉತ್ತೇಜನ ನೀಡುವ ಆತ್ಮನಿರ್ಭರ ಭಾರತ ಅಭಿಯಾನವು ಕೈಗಾರಿಕೆ ಮತ್ತು ಉದ್ಯೋಗ ಸೃಷ್ಟಿಗೆ ಸಹಕಾರಿಯಾಗಿದೆ. ಇನ್ನು ಅಂತರಿಕ್ಷ ಕ್ಷೇತ್ರದಲ್ಲಿ ಭಾರತ ಹೊಸ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ನಡೆಸಿದ ಚಂದ್ರಯಾನ 3 ಮಿಷನ್ ಯಶಸ್ವಿಯಾಗಿ ಭಾರತ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಇಳಿದ ಮೊದಲ ರಾಷ್ಟ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಹಾಗೆಯೇ ಆದಿತ್ಯ L1 ಮಿಷನ್ ಮೂಲಕ ಸೂರ್ಯನ ಅಧ್ಯಯನದಲ್ಲಿಯೂ ಹೊಸ ಹೆಜ್ಜೆ ಇಡಲಾಗಿದೆ. ಮಹಿಳಾ ಸಬಲೀಕರಣ, ಯುವಜನರ ಕೌಶಲ್ಯ ಅಭಿವೃದ್ಧಿ, ಸ್ವಚ್ಛ ಭಾರತ ಅಭಿಯಾನ ಹಾಗೂ ಪರಿಸರ ಸಂರಕ್ಷಣೆಯಂತಹ ಕ್ಷೇತ್ರದಲ್ಲಿಯೂ ವಿವಿಧ ಕಾರ್ಯಕ್ರಮಗಳನ್ನು ಜಾರಿಯಲ್ಲಿವೆ. ಒಟ್ಟಾರೆಯಾಗಿ ಕಳೆದ 12 ವರ್ಷಗಳಲ್ಲಿ ಮೂಲಸೌಕರ್ಯ, ತಂತ್ರಜ್ಞಾನ, ಆರೋಗ್ಯ, ಕೃಷಿ, ಸಾಮಾಜಿಕ ಕಲ್ಯಾಣ ಮತ್ತು ಅಂತರಿಕ್ಷ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಈ ಅಭಿವೃದ್ಧಿಯ ಪಯಣ ಇನ್ನಷ್ಟು ಬಲಗೊಳ್ಳಲಿ ಎಂಬ ಆಶಯ ನಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಇಂದಿನ ಪ್ರಚಲಿತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ, ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ. ಮೀನುಗಾರಿಕೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡುವುದಾಗಿ ನೀಡಿದ ಭರವಸೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ಆರೋಪಿಸಿ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಈ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಮಲಿಂಗಾರೆಡ್ಡಿ ತಮ್ಮ ಆಪ್ತ ಸ್ನೇಹಿತರಾಗಿದ್ದು ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿಯವರಿಗೆ ಜಲಸಂಪನ್ಮೂಲ ಖಾತೆ ನೀಡಿದ್ದು ಅವರು ನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಸಚಿವಾಲಯದ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಸಚಿವರು ಹಾಗೂ ಪಕ್ಷದ ವರಿಷ್ಠರು ತಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಮಧ್ಯಪ್ರದೇಶ

0: ವೇಷಿಸುವಂತೆ ಒತ್ತಾಯಿಸಿದ್ದಾರೆ. ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರವನ್ನು ವಹಿಸಿಕೊಳ್ಳುವುದಿಲ್ಲ ಎಂದು ಘೋಷಿಸಿದ್ದಾರೆ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿರುವ ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಸಂಪುಟದಲ್ಲಿನ ಭಿನ್ನಮತ ಹಾಗೂ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಕೂಡಲೇ ಸಚಿವರ ಅಸಮಾಧಾನವನ್ನು ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ, ಚುನಾವಣಾಧಿಕಾರಿ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಜೂನ್ 18ರಂದು ರಾಜ್ಯಸಭೆಗೆ ಚುನಾವಣೆ ನಡೆಯಲಿದೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 25 ವರ್ಷಗಳ ದೀರ್ಘಾವಧಿಗೆ ಭೂ ಮೇಲ್ಮೈ ನೀರು ಬಳಸಿ ಗ್ರಾಮೀಣ ಭಾಗಕ್ಕೆ ಪೂರೈಕೆ ಮಾಡುವುದು ಸರ್ಕಾರದ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ನಾಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದು ಮುಂದಿನ ಯೋಜನೆ ರೂಪಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರದ ಕೂಡ್ಲಿಗಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯ ಮೊದಲ ಹಂತವು 160 ಎಕರೆ ಪ್ರದೇಶವನ್ನು ಒಳಗೊಂಡಿದ್ದು 50,000 ಮರಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ನಿರ್ಮಲಾ ಸೀತಾರಾಮನ್, ಕೂಡ್ಲಿಗಿ ಯೋಜನೆಯಲ್ಲಿ ಒಣಭೂಮಿಯ ಪರಿಸ್ಥಿತಿಗಳಿಗೆ ಸೂಕ್ತವಾದ ಮರ ಆಧಾರಿತ ಕೃಷಿಯನ್ನು ಉತ್ತೇಜಿಸಲಿದೆ ಎಂದು ಹೇಳಿದ್ದಾರೆ. ಹನಿ ನೀರಾವರಿ, ಹೊದಿಕೆ ವಿಧಾನ, ಮಣ್ಣಿನ ಸಾರವರ್ಧನೆ, ಬೇಲಿ ಅಳವಡಿಕೆ ನಿರ್ವಹಣೆಯೊಂದಿಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯವಾಗಲಿದೆ. ರೈತರಿಗೆ ದೀರ್ಘಾವಧಿಯ ಆದಾಯದ ಅವಕಾಶವನ್ನು ಸೃಷ್ಟಿಸಲು ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅವರು ಕೂಡ್ಲಿಗೆಯ ಸ್ಥಳೀಯ ಸ್ವಸಹಾಯ ಸಂಘಗಳು, ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಉದ್ಯಮಶೀಲತೆಯ ಉಪಕ್ರಮದ ಪ್ರದರ್ಶನ ಮಳಿಗೆಗಳನ್ನು ಉದ್ಘಾಟಿಸಿ ವೀಕ್ಷಿಸಿದರು. ಇದಕ್ಕೂ ಮೊದಲು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪ ನಿರ್ಮಾಣವಾಗುತ್ತಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು ಹಾಗೂ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973ರಿಂದ ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನ ಆಚರಿಸಲಾಗುತ್ತಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಪರಿಸರದ ಉಳಿವಿಗೆ ಕರೆ ನೀಡಿದ್ದಾರೆ. ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಿಡ ನೆಟ್ಟು ನೀರೆರೆದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸರ್ಕಾರಿ

0: ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಚಿವ ಕೆಎಚ್ ಮುನಿಯಪ್ಪ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಳ್ಳಬೇಕಾದರೆ ಭೂಪ್ರದೇಶಕ್ಕೆ ಅನುಗುಣವಾಗಿ ಅರಣ್ಯ ಹಾಗೂ ಗಿಡಮರಗಳು ಇರಬೇಕು ಎಂದು ಅಭಿಪ್ರಾಯಪಟ್ಟರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಬಿಟಿಡಿಎ ಮುಖ್ಯ ಇಂಜಿನಿಯರ್ ಚಂದ್ರಹಾಸ ಬಂಡಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಸಂರಕ್ಷಣೆ ಮತ್ತು ಹಸಿರು ವಾತಾವರಣ ನಿರ್ಮಾಣದ ಉದ್ದೇಶದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಕಟ್ಟಡಗಳ ಆವರಣದಲ್ಲಿ ಸಸಿ ನೆಡುವ ಮೂಲಕ ಹಸಿರೀಕರಣಕ್ಕೆ ಮುಂದಾಗಿರುವುದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಸಚಿವ ಸಂಪುಟ ಸಭೆಯ ಬಳಿಕ ಘೋಷಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಯೋಜನೆಯನ್ನು ಜಾರಿಗೊಳಿಸಿ ಸರ್ಕಾರ ಇಂದು ಆದೇಶ ಹೊರಡಿಸಿದೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ವಿಸ್ತರಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳು ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಪಡೆಯಲಿದ್ದಾರೆ. ಕೇರಳಂಗೆ ಮುಂಗಾರು ಪ್ರವೇಶಿಸಿದ್ದು ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ಕರಾವಳಿ ಕರ್ನಾಟಕ, ಉತ್ತರ ಒಳನಾಡು ಸೇರಿದಂತೆ ಹಲವೆಡೆ ಇಂದು ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿಗೆ ಮುಂಗಾರು ಆಗಮನವಾಗಿದ್ದು ಇಂದು ಮುಂಜಾನೆಯಿಂದಲೇ ಭಾರೀ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಸತತ ಮಳೆಯ ಪರಿಣಾಮವಾಗಿ ಮಂಗಳೂರಿನ ಪಂಪ್ವೆಲ್, ಜಪ್ಪಿನ ಮೊಗರು, ಕೊಟ್ಟಾರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜಲಾವೃತಗೊಂಡಿವೆ. ನಗರದ ರಸ್ತೆಗಳಲ್ಲಿ ಮಳೆ ನೀರು ತುಂಬಿದ್ದು ವಾಹನ ಸವಾರರು ಪಾದಾಚಾರಿಗಳ ಸಂಚಾರ ದುಸ್ತರವಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ 2 ತಿಂಗಳ ಕಾಲ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು ಮೀನುಗಾರರು ನೀರಿಗಿಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗಿನ ಬಹುತೇಕ ಕಡೆ ಮಳೆಯಾಗುತ್ತಿದೆ. ಈ ವರ್ಷ 10 ದಿನ ತಡವಾಗಿ ಮುಂಗಾರು ಜಿಲ್ಲೆಗೆ ಪ್ರವೇಶಿಸಿದೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಸಕಲ ಸಿದ್ಧತೆ ಕೈಗೊಂಡಿದೆ. ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯಾದ್ಯಂತ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ. ಮೀನುಗಾರಿಕೆಗೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಈಗ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಗಾಂಧೀಜಿ ಬೊಂಬೈಗೆ ಹೋದಾಗ ಇವರ ಅಕ್ಕನ ಗಂಡನಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಅಕ್ಕನಿಗೆ ಶುಶ್ರೂಷೆ ಮಾಡುವ ಶಕ್ತಿ ಇಲ್ಲ, ಕಾಯಿಲೆ ತೀವ್ರ ಆಗಿತ್ತು. ಆಗ ಗಾಂಧಿ ಹೇಳಿದ್ರಂತೆ, ನೋಡು, ನಿನ್ನ ಗಂಡನ ಕರ್ಕೊಂಡು ರಾಜಕೋಟೆಗೆ ಹೋಗ್ಬಿಡೋಣ, ಅಲ್ಲೇ ನೋಡ್ಕೋತೀನಿ ಅಂತ. ಆಯಿತು ಅಂದ್ಲಕ್ಕ. ಅಕ್ಕ ಭಾವನ ಕರ್ಕೊಂಡು ರಾಜಕೋಟೆಗೆ ಹೋದರು. ಆ ಕಾಯಿಲೆ ಇವರು ತಿಳ್ಕೊಂಡೋದಕ್ಕಿಂತ ಹೆಚ್ಚು ಕಷ್ಟವಾಗಿತ್ತು. ಜಾಸ್ತಿ ದಿವಸ ಎಳೆದು ಬಿಡ್ತು. ನೋಡ್ಕೊಳ್ಳೋರು ಯಾರು? ಇವು ತಮ್ಮ ಕೊಠಡಿಯಲ್ಲೇ ಭಾವನ ಮಲಗಿಸಿ ಹಗಲು ರಾತ್ರಿ ಇವರು ಉಪಚಾರಕ್ಕೆ ನಿಂತ್ಕೊಂಡ್ರು. ಶುಶ್ರೂಷೆ ಮಾಡ್ತಾ ಮಾಡ್ತಾನೆ

ದಕ್ಷಿಣ ಆಫ್ರಿಕಾ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು. ಅಷ್ಟು ಪ್ರಯತ್ನ ಮಾಡಿದರೂ ಅಕ್ಕನ ಗಂಡ ಉಳಿಲಿಲ್ಲ, ತೀರ್ಕೊಂಡ. ಆದರೆ ಒಂದು ಸಮಾಧಾನ ಗಾಂಧಿಗೆ ಏನಂದರೆ, ಅಂತ್ಯಕಾಲದಲ್ಲಿ ಅವನು ಶುಶ್ರೂಷೆ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ ಅಂತ. ಈ ಘಟನೆ ನನಗೆ ಯಾಕೆ ಮುಖ್ಯ ಆಗತ್ತೆ ಅಂದರೆ, ಇದು ಮುಂದೆ ಗಾಂಧೀಜಿಯವರ ಜೀವನ ಪೂರ್ತಿ ಇದ್ದಂಥದ್ದು. ಮತ್ತೊಬ್ಬರಿಗೆ ಸೇವೆ ಮಾಡುವಂಥ ಸ್ವಭಾವ ಅವ್ರದ್ದು ಉತ್ಸಾಹ ಕೆಲಸ ಆಗಿತ್ತು. ಎಲ್ಲ ಕೆಲಸ ಬಿಟ್ಟು ಅದು ತನ್ನೀಲಾಗಿಬಿಡ್ತಿದ್ರು. ಒಂದೊಂದು ಸಲ ಹೆಂಡತಿ ಮಕ್ಕಳನ್ನು ಕೂಡ ಆ ಕೆಲಸದಲ್ಲಿ ಸೇರಿಸ್ಬಿಡ್ತಿದ್ರು. ಗಾಂಧೀಜಿ ಹೇಳ್ತಾರೆ, ಇಂಥ ಸೇವೆಯನ್ನು ಸಂತೋಷದಿಂದ ಮಾಡದೆ ಹೋದರೆ ಅದಕ್ಕೆ ಅರ್ಥ ಇಲ್ಲ. ಕೇವಲ ಆಡಂಬರ, ಸಾರ್ವಜನಿಕ ತೋರಿಕೆಗಾಗಿ ಮಾಡೋ ಕೆಲಸ ಮಾಡಿದರೆ ಮಾಡುವವನ ಉತ್ಸಾಹ ಕುಗ್ಗೋಗ್ತದೆ, ಅವನ ಶಕ್ತಿ ವಿಹೀನ ಆಗ್ತಾನೆ. ಸಂತೋಷವಿಲ್ಲದೆ ಮಾಡುವಂಥ ಸೇವೆಯಿಂದ ಸೇವೆ ಮಾಡೋನಿಗೂ ಫಲ ಇಲ್ಲ, ಮಾಡಿಸ್ಕೊಳ್ಳೋನಿಗೂ ಸುಖ ಇಲ್ಲ. ಆದರೆ ಸಂತೋಷ ಮನೋಭಾವನೆಯಿಂದ ಮಾಡಿದಂಥ ಕೆಲಸ ಎಲ್ಲವೂ ಅದ್ಭುತ ಅನಿಸುತ್ತೆ, ಬೇರೆ ಯಾವ ಕೆಲಸನೂ ಮುಖ್ಯ ಅಂತ ಅನಿಸೋಲ್ಲ. ಇವ್ರ ಭಾವ ಸ್ವರ್ಗಸ್ಥ ಆದ ಮರುದಿನ ಒಂದು ಸಾರ್ವಜನಿಕ ಸಭೆಗೆ ಹೋಗಬೇಕಾಯಿತು ಮುಂಬೈಗೆ. ಭಾಷಣದ ವಿಚಾರ ಮಾಡೋಕ್ಕೆ ಟೈಮ್ ಇಲ್ಲ ಇವರಿಗೆ. ಅನೇಕ ದಿನ ಹಗಲು ರಾತ್ರಿ ಆ ರೋಗಿ ಜೊತೆಗಿದ್ದಾರಲ್ಲ, ಗಂಟಲು ಒಣಗಿ ಹೋಗಿದೆ, ದೇವರ ಮೇಲೆ ಭಾರ ಹಾಕಿ ಹೋದರು. ಯಾರನ್ನು ಭೇಟಿಯಾಗಬೇಕು? ಫಿರೋಜ್ ಶಾನ, ಸರ್ ಫಿರೋಜ್ ಶಾ, ಅವರೊಂದು ಚಕ್ರವರ್ತಿ ಇದ್ದ ಹಾಗೆ. ಅವ್ರು ಹೋಗಿ ಭೇಟಿಯಾದ್ರಂತೆ. ಅವರು, ಗಾಂಧಿ ನಿಮ್ಮ ಭಾಷಣ ಸಿದ್ಧ ಆಗಿದೆಯಾ ಅಂತ ಕೇಳಿದ್ರಂತೆ. ಇವ್ರು ಹೆದರ್ಕೊಂಡು, ಇಲ್ಲ ಸ್ವಾಮಿ, ನಾನು ಹಾಗೆ ಮಾತಾಡ್ತೀನಿ, ಬರೆದಿಲ್ಲ ಅಂದ್ರಂತೆ. ಏಹೇ, ನಡೆಯೋಲ್ಲ ಮುಂಬೈಯಲ್ಲಿ ಅದೆಲ್ಲ ನಡೆಯೋಲ್ಲ, ಯಾಕಂದರೆ ಇಲ್ಲಿ ವರ್ತಮಾನ ಪತ್ರಿಕೆಯವರು ಭಾಷಣಗಳನ್ನು ಸರಿಯಾಗಿ ಬರ್ಕೊಳ್ಳಲ್ಲ. ಈ ಸಭೆಯಿಂದ ನಮ್ಮ ಪ್ರಯೋಜನ ಆಗಬೇಕಾದ್ರೆ ನೀವು ಭಾಷಣ ಬರೀಲೇಬೇಕು. ನಾಳೆ ಬೆಳಗ್ಗೆವರೆಗೆ ನೀವು ಬರೆದು ಅದು ಮುದ್ರಣನೂ ಆಗಬೇಕು. ನಿಮ್ಮಿಂದ ಆಗತ್ತಾ ಅಂತ ಕೇಳಿದರು. ಇವ್ರಿಗೆ ಗಾಬರಿ ಆಗಿಬಿಡ್ತು. ಪ್ರಯತ್ನ ಮಾಡ್ತೀನಿ ಅಂದರು. ಆಯಿತು, ನಾನು ಮುನ್ಷಿಯವ್ರನ್ನ ಕಳಿಸ್ಕೊಡ್ತೀನಿ, ಹಸ್ತಪ್ರತಿ ಯಾವಾಗ ಕೊಡ್ತೀರಿ, ಎಷ್ಟು ಗಂಟೆಗೆ ಬರಬೇಕು ಅವರು, ಅದನ್ನ ಬರೆದು ಟೈಪ್ ಮಾಡಿ ಪ್ರಿಂಟ್ ಮಾಡಬೇಕಲ್ವಾ ಅಂದರು. ರಾತ್ರಿ 11 ಗಂಟೆಗೆ ಬರಲಿ ಅಂದರು. ಇವರು ಹೋಗಿ 11 ಗಂಟೆವರೆಗೂ ಉಸಿರು ಬಿಡದೆ ಕೂತ್ಕೊಂಡು ಬರೆದ್ರು, ಲೇಖನ ಬರೆದ್ರು. ಮರುದಿವ್ ಸಭೆಗೆ ಹೋದಾಗ ಇವ್ರಿಗೆ ಗೊತ್ತಾಯಿತು ಗಾಂಧೀಜಿಗೆ ಫಿರೋಜ್ ಶಾ ಎಷ್ಟು ಬುದ್ಧಿವಂತರು ಅಂತ, ಯಾಕೆ ಬರೆಯೋಕೆ ಹೇಳಿದ್ರು ಅಂತ. ದೊಡ್ಡ ಸಭೆ, ಕವಾಜಿ ಜಹಾಂಗೀರ್ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡ ಹಾಲು, ಅಲ್ಲಿ ಕಾರ್ಯಕ್ರಮ ಆಗೋದು. ಸರ್ ಫಿರೋಜ್ ಶಾ ಬರ್ತಾರೆ ಭಾಷಣಕ್ಕೆ ಅಂದರೆ ಜನ ಕಿಕ್ಕಿರ್ತುಂಬ ಬಿಡ್ತಿದ್ರು. ಅದರಲ್ಲಿ ವಿದ್ಯಾರ್ಥಿಗಳು ಬಂದುಬಿಡೋರಂತೆ ಭಾಷಣ ಕೇಳೋದಕ್ಕೆ. ಗಾಂಧೀಜಿ ಮೊದಲೇ ಅನುಭವ ಆ ದೊಡ್ಡವ್ರ ಮುಂದೆ ಮಾತಾಡೋದು. ಭಾಷಣ ಓದೋದಕ್ಕೆ ಶುರು ಮಾಡಿದ್ರಂತೆ ಧ್ವನಿ ನಡುಗೋಕೆ ಶುರು ಆಯಿತು, ಧ್ವನಿಯೇ ಕೇಳಿಸ್ತಾ ಇಲ್ಲ. ಇನ್ನವ್ರು ಕೇಳಿಸಲ್ಲ ಕೇಳಿಸಲ್ಲ ಅಂತ ಕೂಕೊಂಡ್ರು. ಫಿರೋಜ್ ಶಾ, ಜೋರಾಗಿ ಮಾತಾಡಿ ಗಾಂಧಿ ಅಂದರು ಇವರಿಗೆ. ಇವ್ರು ಎಷ್ಟು ಜೋರಾಗಿ ಮಾತಾಡು ಅಂತಾರೋ ಅಷ್ಟು ಧ್ವನಿ ಕುಗ್ಗೋಯ್ತಂತೆ ಇವ್ರದ್ದು, ಮಾತಾಡೋಕ್ಕೆ ಆಗಲಿಲ್ಲ. ಇವರ ಸ್ನೇಹಿತ ಒಬ್ಬ ಕೇಶವರಾವ್ ದೇಶಪಾಂಡೆ ಅಂತಿದ್ದ, ಅವ್ನು ನಾನೇ ಓದ್ತೀನಿ ಕೊಡು ಅಂದ. ಅವನು ಓದಿದ, ಅವನು ಓದಿದ್ದು ಕೂಡ ಜನರಿಗೆ ಕೇಳಿಸ್ತಿಲ್ಲ. ಧ್ವನಿ ವಾಚ ವಾಚ ವಾಚ ಅಂತ ಕೂಗೋಕೆ ಶುರು ಮಾಡಿದರು. ವಾಚ ಅಂತ ಒಬ್ಬರು ಲಾಯರ್, ಅದ್ಭುತ, ಅವರು ಓದಬೇಕು ಅಂತ ವಾಚ ಇವರು ಭಾಷಣ ಹಿಡ್ಕೊಂಡು ಓದಿದ್ರಂತೆ. ಅದ್ಭುತ ಪರಿಣಾಮ ಆಯ್ತಂತೆ ಜನರ ಮೇಲೆ, ಅಷ್ಟು ಚೆಂದ. ಶ್ರೋತೃಗಳು ನಿಶ್ಶಬ್ದವಾಗಿ ಕೇಳೋದಲ್ಲದೆ ಅಲ್ಲಿ ನಡುವೆ ಚಪ್ಪಾಳೆ ತಟ್ಟಿ ಶೇಮ್ ಶೇಮ್ ಅನ್ನೋದು ಭಾಷಣ ಕೊನೆಯವರೆಗೆ ಕೇಳಿದ್ರಂತೆ. ಗಾಂಧಿ ಸಂತೋಷ ಆಯಿತು, ನನಗೆ ಓದೋಕ್ಕಾಗದೆ ಹೋದರೂ ನನ್ನ ಭಾಷಣ ಮತ್ತೊಬ್ಬರು ಓದಿದ್ರಲ್ಲ. ಆಗನಿಸ್ತು ನಾನು ತಯಾರಿ ಮಾಡ್ಕೊಳ್ಳದೆ ಬರೀದೆ ಹೋಗಿದ್ರೆ ಏನಾಗ್ತಿತ್ತು ಅಂತ. ಫಿರೋಜ್ ಶಾ ಮೆಚ್ಚಿಕೊಂಡ್ರಂತೆ ಇವ್ರ ಭಾಷಣ. ಇವ್ರು ಹೇಳ್ತಾರೆ, ಅವ್ರು ಮೆಚ್ಚಿಕೊಂಡಿದ್ದು ನನಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ತೃಪ್ತಿ ಆಯಿತು ಅಂತ. ಸರ್ ಫಿರೋಜ್ ಶಾರ ಸಹಾಯದಿಂದಾಗಿ ಇವ್ರ ಮುಂಬೈದಿಂದ ಪುಣೆಗೆ ಹೋದರು. ಆ ಪೂನಾದಲ್ಲಿ ಎರಡು ಪಕ್ಷಗಳಿದ್ವು ಅವಾಗ. ನನಗೆ ಎಲ್ಲ ಪಕ್ಷದವ್ರು ಸಪೋರ್ಟ್ ಬೇಕಾಗಿತ್ತಲ್ಲ ಗಾಂಧೀಜಿಯವರಿಗೆ, ಅದಕ್ಕೆ ಎಲ್ಲರ ಅಭಿಪ್ರಾಯ ತಗೋಬೇಕು ಅಂತ ಹೋದರು. ಮೊಟ್ಟ ಮೊದಲು ಇವರು ಭೇಟಿಯಾದದ್ದು ಲೋಕಮಾನ್ಯ ತಿಲಕರನ್ನು. ತಿಲಕರು ಹೇಳಿದ್ರಂತೆ, ನೋಡಿ, ನೀವು ಎಲ್ಲ ಪಕ್ಷಗಳ ಎಲ್ಲ ಜನರ ಸಹಾಯ ಅಭಿಪ್ರಾಯ ಹೊಂದಬೇಕು ಅನ್ನೋ ಸರಿ, ದಕ್ಷಿಣ ಆಫ್ರಿಕಾ ಪ್ರಶ್ನೆ ಮೇಲೆ ಭಿನ್ನಾಭಿಪ್ರಾಯ ಇಲ್ಲ, ಆದರೆ ನಿಮ್ಮ ಸಭೆಗೆ ಯಾವ ಪಕ್ಷಕ್ಕೂ ಸೇರದೇ ಇರುವಂಥವ್ರು ಅಧ್ಯಕ್ಷರಾಗಿರಬೇಕು ಅಂಥವ್ರು ಒಬ್ಬರಿದ್ದಾರೆ ಪುಣೆದಲ್ಲಿ, ಪ್ರೊಫೆಸರ್ ಭಂಡಾರ್ಕರ್ ಅಂತಿದ್ದಾರೆ. ಅವ್ರನ್ನ ಹೋಗಿ ಕೇಳಿ, ಇತ್ತೀಚೆಗೆ ಯಾವ ಕಾರ್ಯಕ್ರಮದಲ್ಲೂ ಅವ್ರು ಭಾಗವಹಿಸ್ತಾ ಇಲ್ಲ. ಒಂದು ವೇಳೆ ಈ ಪ್ರಶ್ನೆ ಅವ್ರನ್ನ ಹೊರಗೆ ಕೇಳಿದ್ರು ಎಳಿಬೋದು. ನೋಡಿ, ಅವರೇನಂತಾರೆ ಕೇಳ್ಕೊಂಬನ್ನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀವು ಬೇಕಾದನ್ನು ನೋಡ್ಬೋದು, ಬಂದು ನೋಡಿ ಅಂದರು. ಅದು ಮೊದಲನೇ ಭೇಟಿ ಲೋಕಮಾನ್ಯರ ಜೊತೆಗೆ ಗಾಂಧೀಜಿಯವ್ರದ್ದು. ಅವ್ರು ನೋಡಿದಾಗ ಅವ್ರು ಎಷ್ಟು ಜನಪ್ರಿಯರಾದದ್ದಕ್ಕೆ ಅತ್ಯಂತ ವಿಶಿಷ್ಟ ವ್ಯಕ್ತಿತ್ವದ ರಹಸ್ಯ ಏನು ಗೊತ್ತಾಯಿತು ಅಂತ ಗಾಂಧಿ ಹೇಳ್ತಾರೆ. ನಂತರ ಅಲ್ಲಿಂದ ಹೋಗಿ ಗೋಪಾಲಕೃಷ್ಣ ಗೋಖಲೆಯವರನ್ನು ನೋಡ್ತಾರೆ. ಅವ್ರು ಫರ್ಗ್ಯೂಸನ್ ಕಾಲೇಜಲ್ಲಿದ್ದರು ಅವಾಗ. ಅವ್ರು ಎಷ್ಟು ಪ್ರೀತಿಯಿಂದ ಇವರನ್ನು ಸ್ವಾಗತ ಮಾಡಿದರು ಅಂದರೆ, ಗಾಂಧೀಜಿ ಹೇಳ್ತಾರೆ, ನನ್ನ ಹೃದಯ ಅವ್ರ ಕೂಡಲೇ ಮಾರು ಹೋದಂಗಾಯಿತು. ಅವ್ರನ್ನು ಮೊದಲೇ ಸಲನೇ ನೋಡೋದು, ಆದರೆ ಎಷ್ಟೋ ವರ್ಷ ನೋಡಿದ ಪರಿಚಯ ಇದ್ದ ಹಾಗೆ ಅನಿಸ್ಬಿಡ್ತು ನಾನು ಭೇಟಿಯಾದಾಗ. ಫಿರೋಜ್ ಶಾರವರು ಗಾಂಧೀಜಿಯವ್ರ ಹಿಮಾಲಯದಂಗೆ ಕಂಡ್ರೆ ಲೋಕಮಾನ್ಯ ತಿಲಕರು ಸಮುದ್ರದ ಹಾಗೆ ಕಂಡಿದ್ರಂತೆ, ಆದರೆ ಗೋಖಲೆಯವರು ಮಾತ್ರ ಗಂಗಾ ನದಿ ಹಾಗಿದ್ದರಂತೆ. ನೋಡಿ ಹೇಗಿದೆ, ಆ ಪವಿತ್ರವಾದ ನದಿಯಲ್ಲಿ ಯಾರಾದರೂ ಸ್ನಾನ ಮಾಡ್ಬೋದು.

ಸಂತೋಷ ಪಡ್ಬೋದು. ಹಿಮಾಲಯ ಹತ್ತೋ ಸಾಧ್ಯ ಇಲ್ಲ, ಸಮುದ್ರದಲ್ಲಿ ಪ್ರಯಾಣ ಮಾಡೋ ಸುಲಭ ಅಲ್ಲ, ಆದರೆ ಗಂಗಾ ನದಿ ಮಾತ್ರ ಎಲ್ಲರನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಹೃದಯದಲ್ಲಿ ನಲಿದಾಡೋಕ್ಕೆ ಆಹ್ವಾನ ಕೊಡ್ತಾಳೆ. ಹಾಗೆ ಗೋಖಲೆಯವರು ಏನು ಮಾಡಿದರು, ಇವರೊಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಮಾಡೋ ಹಾಗೆ ಸೂಕ್ಷ್ಮ ಪರೀಕ್ಷೆ ಮಾಡಿ ಯಾರ್ಯಾರು ನೋಡಬೇಕು, ಹೇಗೆ ಮಾತಾಡಬೇಕು ಅಂತೆಲ್ಲ ಹೇಳಿಕೊಟ್ರು. ನನ್ನ ಭಾಷಣ ಏನು ಅನ್ನೋದು ಕೇಳೋಕೆ ಬರೆಸಿದರು. ಕಾಲೇಜ್ ತೋರಿಸಿದ್ರಂತೆ, ಯಾವಾಗಾದರೂ ಬಂದು ನೋಡಿ ನನ್ನ, ನೀವು ಭಂಡಾರ್ಕರ್ ನೋಡಿದ ಮೇಲೆ ಅದರ ಫಲಿತಾಂಶ ನನಗೆ ಹೇಳಿ ಅಂತ ಕಳಿಸಿದ್ರು ಇವ್ರನ್ನ. ಗಾಂಧೀಜಿ ಹೇಳ್ತಾರೆ, ಯಾವುದೇ ಮನುಷ್ಯನ ನೋಡಿದಾಗ ಆ ಪರಿಯ ಸುಖ ನನಗೆಂದೂ ಸಿಕ್ಕಿರಲಿಲ್ಲ. ಗೋಖಲೆಯವರು ಬದುಕಿದಾಗ ಅಥವಾ ಅವರು ತೀರ್ಕೊಂಡ ಮೇಲೆ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಹೃದಯವನ್ನು ಆಕ್ರಮಿಸಿದ ಸ್ಥಾನವನ್ನು ಇನ್ಯಾರೂ ಆಕ್ರಮಿಸಲಿಲ್ಲ, ಅದು ಗೋಖಲೆಯವರಿಗೆ ಮಾತ್ರ ಮೀಸಲಾಗಿತ್ತು ಅಂತ ಹೇಳ್ತಾರೆ. ಡಾಕ್ಟರ್ ಭಂಡಾರ್ಕರ್ ಕಡೆ ಹೋದರು. ಅವರಂತೂ ಅಗ್ದಿ ತಂದೆ ಮಮತೆಯಿಂದ ನೋಡಿಕೊಂಡ್ರಂತೆ. ಮಧ್ಯಾಹ್ನ ಆಗಿತ್ತು, ಆದರೂ ಆ ಶಾಸ್ತ್ರಜ್ಞರು ಬಹು ದೊಡ್ಡ ಶಾಸ್ತ್ರಜ್ಞರು, ಅವರು ಯಾವ ಪಕ್ಷಕ್ಕೆ ಸೇರದೆ ಹೋದ್ರಿಂದ ಹಿಂಗಾಗಬೇಕು, ನೀವು ಬರಬೇಕು ಅಂತ ಗಾಂಧೀಜಿ ಕೇಳ್ಕೊಂಡಾಗ ಆಗ್ಬೋದು ಅಂದರು. ನೋಡಿ, ನಾನು ಇತ್ತೀಚೆಗೆ ಯಾವ ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ, ಆದರೆ ನಿಮಗೆ ಇಲ್ಲ ಅನ್ನೋದಿಲ್ಲ, ಯಾಕಂದರೆ ನಿಮ್ಮದು ರಾಜಕೀಯ ಅಲ್ಲ, ಬೇರೆ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀರಿ, ನಿಮ್ಮ ವಾದದಲ್ಲಿ ಸತ್ಯ ಇದೆ, ಆದ್ದರಿಂದ ಸಭೆಯಲ್ಲಿ ಬರ್ತೇನೆ. ತಿಲಕ್ ಮತ್ತು ಗೋಖಲೆ ಅವರಿಬ್ಬರದ್ದು ಸಲಹೆ ಪಡೆದದ್ದು ಒಳ್ಳೆಯದಾಯಿತು, ಆ ಎರಡೂ ಪಕ್ಷಗಳ ಆಶ್ರಯದಲ್ಲಿ ನಡೆಯುವಂಥ ಸಭೆಗೆ ನಾನು ಅಧ್ಯಕ್ಷ ಆಗ್ತೀನಿ ಸಂತೋಷದಿಂದ ಅಂತ ತಿಳಿಸಿ. ಸಭೆ ಇಂಥ ದಿವಸ ಆಗಬೇಕು ಅಂತ ನನ್ನ ಅನುಕೂಲ ಕೇಳಬೇಕಾದಿಲ್ಲ, ಅವ್ರಿಗೆ ಅನುಕೂಲವಾದ ಕಾಲ ಹೇಳಿ ನನಗೂ ಅನುಕೂಲ ಆಗ್ತದೆ ಅಂತ ಧನ್ಯವಾದ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಆ ದೊಡ್ಡ ಸಭೆ ಆಯಿತು, ತುಂಬ ಚೆಂದ ಆಯ್ತಂತೆ. ಅಲ್ಲಿಂದ ಮದ್ರಾಸಿಗೆ ಬಂದರು. ಮದ್ರಾಸಿಗೆ ಬಂದಾಗ ಅತಿ ಉತ್ಸಾಹ ಗಾಂಧೀಜಿಗೆ ಆವಾಗ, ಯಾಕಂದರೆ ಹಿಂದೆ ಬಾಲಸುಂದರಂ ಘಟನೆ ಆಗಿತ್ತಲ್ಲ, ಮೊಕದ್ದಮೆ ಕೆಲಸ, ಅದರಿಂದ ತಮಿಳರ ಬಗ್ಗೆ ತುಂಬ ಪ್ರೀತಿ ಇತ್ತು, ಅವ್ರಿಗೂ ಇವ್ರ ಬಗ್ಗೆ ಪ್ರೀತಿ ಇತ್ತು. ಶ್ರೋತೃಗಳು ಇವ್ರ ಮಾತನ್ನು ಕೇಳಿಕೊಂಡ್ರು. ಆ ಹಸಿರು ಪುಸ್ತಕ ಇತ್ತಲ್ಲ, ಅದು ಎಲ್ಲವೂ ಮಾರಾಟ ಆಗೋಯ್ತು, ಮತ್ತೆ 10,000 ಪ್ರತಿ ಪ್ರಿಂಟ್ ಮಾಡಿದ್ರಂತೆ. ಅಷ್ಟು ಮಾಡಬೇಕಾಗಿರಲಿಲ್ಲ ಅಂತ ಗಾಂಧಿಗೆ ಆಮೇಲೆ ಗೊತ್ತಾಯ್ತು, ಯಾಕಂದರೆ ಅಲ್ಲಿ ಇಂಗ್ಲೀಷ್ ಬರೋರು ಸ್ವಲ್ಪೇ ಜನ ತಮಿಳರು, ಈ ಪುಸ್ತಕ ಕೊಂಡ್ಕೊಳ್ಳೋರು ಯಾರು? ಆಗ ಹೋಗಿ ಮದ್ರಾಸ್ ಸ್ಟ್ಯಾಂಡರ್ಡ್ ಅಂತ ಪತ್ರಿಕೆಯ ಸಂಪಾದಕರಾಗಿದ್ದ ಪರಮೇಶ್ವರಂ ಪಿಳ್ಳೆಯವರು ಸಹಾಯ ಮಾಡಿದರು. ಹಿಂದೂ ಪತ್ರಿಕೆ ಸುಬ್ರಹ್ಮಣ್ಯಂ ಡಾಕ್ಟರ್ ಸುಬ್ರಹ್ಮಣ್ಯ ಕೂಡ ಬಹಳ ಸಹಾನುಭೂತಿಯಿಂದ ನೋಡಿಕೊಂಡ್ರು. ಅಲ್ಲಿರೋ ಹಾಗೆ ಪಚ್ಚಿಯಪ್ಪ ಭವನದಲ್ಲಿ ನಡೆದಂಥ ಹಾಲಿಗೆ ಸುಬ್ರಹ್ಮಣ್ಯ ಅಧ್ಯಕ್ಷರಾಗಿ ಕಾರ್ಯಕ್ರಮ ಮಾಡಿದರು. ಆ ತಮಿಳು ಸ್ನೇಹಿತರಂತೂ ತುಂಬ ಪ್ರೀತಿಯನ್ನು ಹಾಕಿದರು ಇವರ ಮೇಲೆ. ಇಂಗ್ಲೀಷಲ್ಲಿ ಮಾತಾಡಿದರೂ ಕೂಡ ಪ್ರೇಮದಿಂದ ಅವರು ಕೂತು ಕೇಳಿದರು ಅಂತ ಗಾಂಧೀಜಿ ಹೇಳುವಂಥ ಮಾತು. ನನ್ನ ಮಾತನ್ನು ಅರ್ಥ ಆಯಿತೋ ಇಲ್ಲ ಗೊತ್ತಿಲ್ಲ, ಆದರೆ ಪ್ರೇಮದಿಂದ ಕೂತು ಕೇಳಿದರು. ಪ್ರೇಮ ಕೂಡ ಬಿಡಿಸಲಾರದ ಬಂಧನಾನೇ ಅಲ್ವೇ.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಈಗ ಒಂದು ಮೀರಾ ಭಜನ್ ಹಾಡಿದ್ದಾರೆ, ಲಕ್ಷ್ಮೀ ಹೆಗಡೆ.

ಮೀರಾ ಭಜನ್ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಈಗ ಈ ಪ್ರಸಾರವನ್ನು ಮುಗಿಸುವ ಮುನ್ನ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ ಪ್ರಸಾರವಾಗಲಿದೆ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಪ್ರಿಯ ಕೇಳುಗರೆ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 4:30. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಬಹಿಳ ಲೋಕ ವಿಶ್ವ ಪರಿಸರ ದಿನದ ಪ್ರಯುಕ್ತ ರೂಪಕ ಪರಿಸರ ಉಳಿಸೋಣ, ಬದುಕ ಬೆಳೆಸೋಣ. ರಚನೆ ಮತ್ತು ನಿರ್ಮಾಣ ವಿದ್ಯಾರಾವ್ ಕೆಎಲ್, ನಿರ್ವಹಣೆ ಪಿಎಂ ಜಗದೀಶ್. 5:30 ಚಿತ್ರಕಾವೇರಿ. ಇಂದು ಸಂಜೆ 6:50 ಕೃಷಿರಂಗದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ HS ಧರ್ಮರಾಜ್ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಸಮಯ 4:25.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.

0: 20% ಸಾಲ ಸೌಲಭ್ಯನು ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900901282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಪ್ರೀತಿಯ ಶ್ರೋತೃಗಳೇ, ನೆನಪಿನ ಬುತ್ತಿ.
4: ನಾನು ಆಕ್ಚುಲಿ 36 ವರ್ಷ ಸೇವೆ ಮಾಡಿ ಅಂದರೆ ನನ್ನ ಜನರಿಗೆ ಸೇವೆ ಮಾಡಿದ್ದೀನಿ. ಸಂಬಳ ಸಿಕ್ಕಿರ್ಬೋದು, ಅದು ಬೇರೆ ವಿಷಯ. ನಾನು ನಮ್ಮ ಒಂದು ಇಕ್ವಿಪ್ಮೆಂಟ್ ವರ್ಕ್ ಆಗಿಲ್ಲ ಅಂದರೆ ಇರುವ ಟೆನ್ಷನ್, ಆ ಟೆನ್ಷನ್ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ.
3: ನಾಳೆ ಬೆಳಿಗ್ಗೆ 9:05 ಮೂಡಿ ಬರಲಿದೆ
2: ನೆನಪಿನ ಬುತ್ತಿ.
3: ಆಕಾಶವಾಣಿಯಲ್ಲಿ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದಂತಹ ಅಭಿಯಂತರ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಹಾಗೂ ಕಡೆಯ ಕಾರ್ಯಕ್ರಮ ನಿಮಗಾಗಿ.
5: ಅದು ಛಲದಿಂದ ಅದನ್ನು
4: ಫಿನಿಶ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್, ಅದು ನಮ್ದೊಂದು ಸ್ಯಾಟಿಸ್ಫೈ ಸಿಗುತ್ತೆ. ನಿಮ್ಗೆ ಅದು ಗೊತ್ತಾಗುತ್ತಂಗೆ ಗೊತ್ತಿಲ್ಲ. ನಾವೊಂದು ಕೆಲಸ ಮಾಡಿ ಕಂಪ್ಲೀಟ್ ಮಾಡಿ ಖುಷಿಯಾಗಿ ಮನೆಗೆ ಹೋಗುವಾಗ ನಮಗೆ ಯು ಆರ್ ಗೆಟಿಂಗ್ ಎ ಒಂದು ಫೀಲಿಂಗ್ ಇರುತ್ತೆ ನೋಡಿ, ಅದು ನಿಮ್ಗೆ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ.
2: ನೆನಪಿನ ಬುತ್ತಿ
3: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ಓ, ಇಷ್ಟೆಲ್ಲ ನಾನು ಮಾಡಿದೆಲ್ಲ ಅಂದ ಖುಷಿ
5: ಖುಷಿ
4: ಅದು ನಮ್ಮ ಆಕಾಶವಾಣಿ ಮಡಿಕೇರಿ, ಮಡಿಕೇರಿ ಮೇಲೆ ತುಂಬಾ ಪ್ರೀತಿ. ಅದು ಅದೇ ಆಕಾಶವಾಣಿಗೆ ಆಗಿದಂದ ಇನ್ನೂ ಖುಷಿ ಆಗುತ್ತೆ.
2: ನೆನಪಿನ ಬುತ್ತಿ
3: ಸಮಯ 9:05.

0: ನೆನಪಿನ ಬುತ್ತಿ.
1: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ.

0: ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ. 571-201.
1: ಸುರಿವಾಮಳೆಯಲ್ಲಿ ತಿಳಿಯದ ಹಾಗೆ ಮರೆಸುವ ಕಂಬನಿ ಬಿಂದು.
2: ಆಕಾಶವಾಣಿ ಮಡಿಕೇರಿ, ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಎಸ್ ಜಾನಕಿ ಹಾಡಿದ್ದಾರೆ ಮಾಲತಿ ಮೊಯ್ಲಿ ಅವರ ರಚನೆಯನ್ನು, ಎಲ್ಲರಂತಲ್ಲ ನನ್ನವ್ವ

ಎಲ್ಲರಂತಲ್ಲ ನಂದಾವ. ಮಾಲತಿ ಮೊಯ್ಲಿ ಅವರ ರಚನೆಯನ್ನು ಕೇಳಿದಿರಿ. ಇನ್ನು ಮುಂದೆ, ಇಲ್ಲೇ ಇರು ಅಲ್ಲಿ ಹೋಗಿ ಮಲ್ಲಿಗೆಯನ್ನು ತರುವೆನು, ವಿಕೃ ಗೋಕಾಕ್ ಅವರ ಗೀತೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ.
1: ತೋಳ ಕುರಿಯ ತಾಯಿ ಅಂತ ಹೇಳಲಬಾರ್ದು.
2: ಒಂದ್ ಗಾದೆ ಇದೆ, ಹಂಗಾಯ್ತು.
3: ಓ ಮಲ್ಲಿ, ಏನವೆ ಇವತ್ತಿನ ಸಮಾಚಾರ?
1: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
2: ನೈದಿಲಿ ಗಾದೆ ಘಮ.

0: ಗಾದೆಗಳ ಕುರಿತಾಗಿ ಪತ್ರಾಧಾರಿತ
1: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು,
2: ಕೈ ಕೆಸರಾದ್ರೆ ಬಾಯಿ ಮೊಸರು,

0: ನಿರೀಕ್ಷಿಸಿ.
1: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 4:17:04. ಮುಂದಿನ ಕಾರ್ಯಕ್ರಮ ಇದೀಗ.
0: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ರೈಲ್ವೆ ನೇಮಕ ಮಂಡಳಿ, ಆರ್ಆರ್ಬಿ,

ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಜೂನ್ 14ರವರೆಗೆ ಅವಕಾಶವಿದೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಕನಿಷ್ಠ SSLC ಜೊತೆಗೆ ITI ಪೂರ್ಣಗೊಳಿಸಿದವರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಮೆಕ್ಯಾನಿಕ್, ಟರ್ನರ್ ಮೆಷಿನಿಸ್ಟ್, ಎಲೆಕ್ಟ್ರಿಕಲ್, ಏರ್ ಕಂಡೀಷನಿಂಗ್, ಎಲೆಕ್ಟ್ರಾನಿಕ್ಸ್, ಹೀಟ್ ಇಂಜಿನ್ ಅಥವಾ ಆಟೋಮೊಬೈಲ್ ಸೇರಿದಂತೆ ಯಾವುದೇ ಟ್ರೇಡ್ನಲ್ಲಿ ಐಟಿಐ ತೇರ್ಗಡೆಯಾದವರು ಅರ್ಜಿ ಸಲ್ಲಿಸಬಹುದು. SSLC ಬಳಿಕ 3 ವರ್ಷಗಳ ಡಿಪ್ಲೊಮಾ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಅರ್ಹತೆ ಇದ್ದವರು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಬದಲಾಗಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 30 ವರ್ಷ. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ವಿಶೇಷಚೇತನರು, ಮಹಿಳೆಯರು, ತೃತೀಯ ಲಿಂಗಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ ಹಾಗೂ ಉಳಿದವರಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಇದರಲ್ಲಿ 250 ರೂಪಾಯಿ ಶುಲ್ಕವನ್ನು ಸಂಪೂರ್ಣವಾಗಿ ಅಭ್ಯರ್ಥಿಗಳಿಗೆ ಹಿಂದಿರುಗಿಸಲಾಗುವುದು. 500 ರೂಪಾಯಿ ಶುಲ್ಕ ಪಾವತಿಸಿದ ವಿವಿಧ ವರ್ಗದ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ನಂತರ 400 ರೂಪಾಯಿಯನ್ನು ರೀಫಂಡ್ ಮಾಡಲಾಗುವುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 14 ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ ಜೂನ್ 17ರಿಂದ 26ನೇ ತಾರೀಕಿನವರೆಗೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrbbnc.gov.in ಅನ್ನು ನೋಡಬಹುದು. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE 2026ರ ಸೆಪ್ಟೆಂಬರ್ 6ರಂದು ನಡೆಸಲಿರುವ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ CTET ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಜೂನ್ 10 ಕೊನೆಯ ದಿನ. ಕೇಂದ್ರ ಸರ್ಕಾರದ ಕೇಂದ್ರಾಡಳಿತ ಪ್ರದೇಶದ ಮತ್ತು ಅನುದಾನರಹಿತ ಶಾಲೆಗಳ ಶಿಕ್ಷಕರ ನೇಮಕಕ್ಕೆ ಇದು ಅರ್ಹತಾ ಪರೀಕ್ಷೆಯಾಗಿದ್ದು, ಶಿಕ್ಷಕರ ನೇಮಕಕ್ಕೆ ಅರ್ಹತಾ ಪರೀಕ್ಷೆ TET ನಡೆಸದ ರಾಜ್ಯ ಸರ್ಕಾರಗಳು ಕೂಡ ಈ ಪರೀಕ್ಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಿವೆ. ಈ ಪರೀಕ್ಷೆಯು 2 ವಿಭಾಗದಲ್ಲಿ ನಡೆಯಲಿದ್ದು, 1ರಿಂದ 5ನೇ ತರಗತಿಯವರೆಗೆ ಬೋಧಿಸಲು ಇಚ್ಛಿಸುವವರು ಪ್ರೈಮರಿ ಹಂತದ ಮತ್ತು 6ರಿಂದ 8ನೇ ತರಗತಿಗೆ ಬೋಧಿಸಲು ಇಚ್ಛಿಸುವವರು ಎಲಿಮೆಂಟರಿ ಹಂತದ ಪರೀಕ್ಷೆ ಬರೆಯಬೇಕು. 1ರಿಂದ 5ನೇ ತರಗತಿಗೆ ಬೋಧಿಸಲು ಪರೀಕ್ಷೆ ತೆಗೆದುಕೊಳ್ಳುವವರು ದ್ವಿತೀಯ PUCಯಲ್ಲಿ ಶೇಕಡ 50ರಷ್ಟು ಅಂಕಗಳೊಂದಿಗೆ ತೆರಿಗಡೆಯಾಗಿರಬೇಕು ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 2 ವರ್ಷಗಳ ಡಿಪ್ಲೊಮೊ ಪಡೆದಿರಬೇಕು, ಇಲ್ಲವೇ ಅಂತಿಮ ವರ್ಷದ ಪರೀಕ್ಷೆಯನ್ನು ಎದುರಿಸುತ್ತಿರಬೇಕು. ಇದು ಯಾವುದೇ ವಿಷಯದಲ್ಲಾದರೂ ಆಗಿರಬಹುದು. ದ್ವಿತೀಯ PUC ಪೂರ್ಣಗೊಳಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 4 ವರ್ಷಗಳ ಪದವಿಯ BEd ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು, ದ್ವಿತೀಯ PUC ನಂತರ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡುತ್ತಿರುವವರು ಅಥವಾ ಪದವಿಯ ನಂತರ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಇನ್ನು 6ರಿಂದ 8ನೇ ತರಗತಿಗೆ ಬೋಧಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಪದವಿ ಪಡೆದಿರಬೇಕು ಮತ್ತು ಎಲಿಮೆಂಟರಿ ಎಜುಕೇಷನ್ನಲ್ಲಿ ಡಿಪ್ಲೊಮಾ ಪಡೆದಿರಬೇಕು, ಇಲ್ಲವೇ ಅಂತಿಮ ಹಂತದ ಪರೀಕ್ಷೆಯನ್ನು ಎದುರಿಸುವವರು ಪ್ರಥಮ BEd ಅಭ್ಯಸಿಸುತ್ತಿರುವವರು ದ್ವಿತೀಯ PUCಯಲ್ಲಿ ಶೇಕಡ 50 ಅಂಕಗಳೊಂದಿಗೆ ತೇರ್ಗಡೆಯಾಗಿ 4 ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ದ್ವಿತೀಯ ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು ದ್ವಿತೀಯ PUCಯಲ್ಲಿ ಶೇಕಡ 50ರಷ್ಟು ಅಂಕಗಳನ್ನು ಪಡೆದು ತೇರ್ಗಡೆಯಾಗಿ 4 ವರ್ಷದ BSEd ಪದವಿ ಪಡೆದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಅರ್ಜಿ ಶುಲ್ಕ 1 ಪತ್ರಿಕೆಗೆ 1,000 ರೂಪಾಯಿ, SC/ST ಅಭ್ಯರ್ಥಿಗಳಿಗೆ 500 ರೂಪಾಯಿ. ಎರಡೂ ಪತ್ರಿಕೆಯನ್ನು ಬರೆಯಲಿಚ್ಛಿಸುವವರು ಒಟ್ಟು 1,200 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. SC/ST ಅಭ್ಯರ್ಥಿಗಳು 600 ರೂಪಾಯಿ ಪಾವತಿಸಬೇಕು. ರಾಜ್ಯದ ಅಭ್ಯರ್ಥಿಗಳು ಕೂಡ ಈ ಪರೀಕ್ಷೆ ತೆಗೆದುಕೊಳ್ಳಬಹುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶವಿದೆ.

ಕೋಲ್ ಇಂಡಿಯಾ ಲಿಮಿಟೆಡ್ ಮ್ಯಾನೇಜ್ಮೆಂಟ್ ಟ್ರೈನಿಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ. ಮೈನಿಂಗ್ ಮತ್ತು ಇದರ ಹೊರತಾದ ವಿಭಾಗಗಳಲ್ಲಿ ಒಟ್ಟು 936 ಹುದ್ದೆಗಳಿಗಾಗಿ ಈ ನೇಮಕಾತಿ ನಡೆಯಲಿದೆ. ಮೈನಿಂಗ್ ವಿಭಾಗದಲ್ಲಿನ 276 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಜೂನ್ 7 ಅಂತಿಮ ದಿನ. ಇತರ ವಿಭಾಗಗಳಲ್ಲಿ ಒಟ್ಟು 660 ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸಲು ಜೂನ್ 11 ಕೊನೆಯ ದಿನ. ಮೈನಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೈನಿಂಗ್ ವಿಭಾಗದಲ್ಲಿ ಪದವಿ ಪೂರ್ಣಗೊಳಿಸಿರಬೇಕು. ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿಸ್ಟಮ್ ಮತ್ತು ಇಎನ್ಟಿ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗದಲ್ಲಿ ಕನಿಷ್ಠ 60% ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. ಜಿಯಾಲಜಿ ವಿಭಾಗದ ಹುದ್ದೆಗಳ ಆಕಾಂಕ್ಷಿಗಳು ಬಿಎಸ್ಸಿ, ಎಂಟೆಕ್, ಜಿಯಾಲಜಿ ಅಥವಾ ಪೂರಕ ವಿಷಯಗಳು ವಿದ್ಯಾರ್ಥಿ

ಅರ್ಹತೆಯನ್ನು ಹೊಂದಿರಬೇಕಾಗಿರುತ್ತೆ. ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಯಾವುದೇ ವಿಷಯದಲ್ಲಿ ಎಂಜಿನಿಯರಿಂಗ್ ಪದವೀಧರರಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ರಾಜ್ಯ ಭಾಷಾ ವಿಭಾಗದ ಅಭ್ಯರ್ಥಿಗಳು ಹಿಂದಿ, ಇಂಗ್ಲಿಷ್, ಸ್ನಾತಕೋತ್ತರ ಪದವೀಧರರಾಗಿರಬೇಕು. ಐಸಿಎಸ್ಐ ಸದಸ್ಯರಾಗಿದ್ದವರು ಕಂಪನಿ ಸೆಕ್ರೆಟರಿ ಹುದ್ದೆಗೆ ಪ್ರಯತ್ನಿಸಬಹುದು. ಇನ್ನು ಈ ನಿಗದಿತ ವಿದ್ಯಾರ್ಹತೆಗೆ ಅನುಗುಣವಾಗಿ ಅಂತಿಮ ಪರೀಕ್ಷೆ ಬರೆದು ಫಲಿತಾಂಶದ ನಿರೀಕ್ಷೆಯಲ್ಲಿರುವವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಆದರೆ ಫಲಿತಾಂಶ 2026 August 31 ಬರುವಂತಿರಬೇಕು. ಈ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೂ ಗರಿಷ್ಠ ವಯಸ್ಸು 30 ವರ್ಷ, ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅರ್ಜಿ ಶುಲ್ಕ ಎಸ್ಸಿ ಎಸ್ಟಿ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದ್ದು, ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು ಜಿಎಸ್ಟಿ ಸೇರಿದಂತೆ 1180 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ coalindia.in ಅನ್ನು ನೋಡಬಹುದು.

ಸಶಸ್ತ್ರ ಸೀಮಾಬಲ ಎಸ್ಎಸ್ಬಿ ಕ್ರೀಡಾಪಟುಗಳನ್ನು ಕಾನ್ಸ್ಟೇಬಲ್ ಆಗಿ ನೇಮಕಾತಿ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಜೂನ್ 7 ಕೊನೆಯ ದಿನ. ಆರ್ಚರಿ, ಅಥ್ಲೆಟಿಕ್ಸ್, ಅಕ್ವಾಟಿಕ್ಸ್, ಬಾಕ್ಸಿಂಗ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಸೈಕ್ಲಿಂಗ್, ಇಕ್ವೆಸ್ಟೀರಿಯನ್, ಫೆನ್ಸಿಂಗ್, ಫುಟ್ಬಾಲ್, ಜಿಮ್ನಾಸ್ಟಿಕ್, ಹಾಕಿ, ಹ್ಯಾಂಡ್ಬಾಲ್, ಜೂಡೋ, ಕಬಡ್ಡಿ, ಕರಾಟೆ, ಕಾಯಕಿಂಗ್, ಕನೋಯಿಂಗ್, ಪವರ್ ಲಿಫ್ಟಿಂಗ್, ಶೂಟಿಂಗ್, ಟೇಬಲ್ ಟೆನ್ನಿಸ್, ಟೇಕ್ವಾಂಡೋ, ವಾಲಿಬಾಲ್, ರೆಸ್ಲಿಂಗ್, ವೇಟ್ ಲಿಫ್ಟಿಂಗ್ ಮತ್ತು ಯೋಗಾಸನ ಕ್ರೀಡೆಗಳಿಗೆ ನೇಮಕಾತಿ ನಡೆಯಲಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಹೊಂದಿದ್ದು 18-23 ವರ್ಷದೊಳಗಿನವರಾಗಿರಬೇಕು. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಇದರೊಂದಿಗೆ ಅಭ್ಯರ್ಥಿಗಳಿಗೆ ನಿರ್ದಿಷ್ಟ ಕ್ರೀಡಾ ಅರ್ಹತೆಗಳು ಅಗತ್ಯ. ಆಯಾ ಕ್ರೀಡೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೀನಿಯರ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ಗಳು, ಖೇಲೋ ಇಂಡಿಯಾ ಗೇಮ್ಸ್ ಅಥವಾ ಅಂತರ್ ವಿವಿ ಟೂರ್ನಿಯಲ್ಲಿ ವಿಜೇತರಾದವರು ಈ ಹುದ್ದೆಗೆ ಪ್ರಯತ್ನಿಸಬಹುದು. ಹೆಚ್ಚಿನ ಮಾಹಿತಿಗೆ ಎಸ್ಎಸ್ಬಿಯ ವೆಬ್ಸೈಟ್ ವಿಳಾಸ ssb.gov.in. ಅರ್ಜಿ ಶುಲ್ಕ 100 ರೂಪಾಯಿ. ಎಸ್ಸಿ ಎಸ್ಟಿ ಮಹಿಳೆಯರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ, ಇಲಾಖೆ, ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಈ ಪರೀಕ್ಷೆಯ ಮೂಲಕ ಒಟ್ಟು 12,256 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು 8 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗುವುದು. ಅರ್ಜಿ ಸಲ್ಲಿಸಲು ಜೂನ್ 22 ಕೊನೆಯ ದಿನ. ಗ್ರೂಪ್ ಬಿ ಹುದ್ದೆಗಳು ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್, ಇಂಟೆಲಿಜೆನ್ಸ್ ಬ್ಯೂರೋ, ರೈಲ್ವೆ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, AFHQ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆ, ಇತರ ಇಲಾಖೆ ಸಚಿವಾಲಯ ಸಂಸ್ಥೆಗಳಲ್ಲಿ ಅಸಿಸ್ಟೆಂಟ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಸೂಪರಿಂಟೆಂಡೆಂಟ್ ಹುದ್ದೆಗಳನ್ನು ಸಿಜಿಎಲ್ ಪರೀಕ್ಷೆ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು. ಸಿಬಿಐಸಿಯಲ್ಲಿ ಇನ್ಸ್ಪೆಕ್ಟರ್ ಮತ್ತು ಆದಾಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಹುದ್ದೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್, ಅಂಚೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್, ಸಿಎಜಿನಲ್ಲಿ ಡಿವಿಜನಲ್ ಅಕೌಂಟೆಂಟ್, ನಾರ್ಕೋಟಿಕ್ಸ್ನಲ್ಲಿ ಇನ್ಸ್ಪೆಕ್ಟರ್, ರಾಷ್ಟ್ರೀಯ ತನಿಖಾ ಸಂಸ್ಥೆಯಲ್ಲಿ ಸಬ್ ಇನ್ಸ್ಪೆಕ್ಟರ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೋಗ್ರಾಂ ಇಂಪ್ಲಿಮೆಂಟೇಷನ್ ಸಂಸ್ಥೆಯಲ್ಲಿ ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ ಹುದ್ದೆಗಳಿಗೂ ನೇಮಕಾತಿ ನಡೆಯಲಿದೆ. ಇನ್ನು ಗ್ರೂಪ್ ಸಿ ಹುದ್ದೆಗಳು ವಿವಿಧ ಇಲಾಖೆ, ಸಂಸ್ಥೆ, ಸಚಿವಾಲಯದಲ್ಲಿ ಆದಾಯ ತೆರಿಗೆ ಇನ್ಸ್ಪೆಕ್ಟರ್, ಅಕೌಂಟೆಂಟ್, ಜೂನಿಯರ್ ಅಕೌಂಟೆಂಟ್, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್, ಅಪ್ಪರ್ ಡಿವಿಜನ್ ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿವೆ. ಪದವಿ ಪಡೆದವರು ಈ ಪರೀಕ್ಷೆ ಬರೆಯಬಹುದು. ಕೆಲವು ಹುದ್ದೆಗಳಿಗೆ ಕಂಪನಿ ಸೆಕ್ರೆಟರಿ ಅಥವಾ ವಾಣಿಜ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಪರೀಕ್ಷೆ ತೆಗೆದುಕೊಳ್ಳಬಹುದು. ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ ಹುದ್ದೆಗೆ ಪದವಿ ಪಡೆದಿರಬೇಕು. ಜೊತೆಗೆ ಪಿಯುಸಿಯಲ್ಲಿ ಗಣಿತದಲ್ಲಿ 60% ಅಂಕ ಪಡೆದಿರಬೇಕು ಅಥವಾ ಪದವಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಒಂದು ವಿಷಯವಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ಹೆಚ್ಚಿನ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 30 ವರ್ಷ, ಕೆಲವು ಹುದ್ದೆಗಳಿಗೆ 27 ವರ್ಷ ಮತ್ತು 32 ವರ್ಷವನ್ನು ನಿಗದಿಪಡಿಸಲಾಗಿದೆ. ವಯೋಮಿತಿಯಲ್ಲಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 22. ಆನ್ಲೈನ್ ಮೂಲಕ ಶುಲ್ಕ ಪಾವತಿಗೆ ಕೊನೆಯ ದಿನ ಜೂನ್ 23. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು ಜೂನ್ 29 ರಿಂದ ಜುಲೈ 1 ರೊಳಗೆ ತಿದ್ದುಪಡಿ ಮಾಡಬಹುದು. ಮೊದಲ ಹಂತದ ಪರೀಕ್ಷೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿದೆ. ಎರಡನೇ ಹಂತದ ಪರೀಕ್ಷೆ ಡಿಸೆಂಬರ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 1800 300 309 309 6

ಮೂರು ವೆಬ್ಸೈಟ್ ವಿಳಾಸ SSC.gov.in ಅನ್ನು ನೋಡಬಹುದು. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಇರಲಿದೆ. ರಾಜ್ಯದ ಅಭ್ಯರ್ಥಿಗಳಿಗೆ ಸಹಾಯವಾಣಿ ಸಂಖ್ಯೆ 0800 255 0252 520 ಅಥವಾ 0948 38 620 20.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
4: ಆಕಾಶವಾಣಿಗೆ 90ರ ಸಂಭ್ರಮ.
3: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
5: ಆಕಾಶವಾಣಿಯ ಅಂತರಾಳ.
3: ಆಕಾಶ ಬುಟ್ಟಿ.
5: ಆಕಾಶ ಬುಟ್ಟಿ
3: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
6: ಸಮಯ 4:31:30. ಮುಂದಿನ ಕಾರ್ಯಕ್ರಮ ಇದೀಗ
7: ಆಕಾಶವಾಣಿ ಮಡಿಕೇರಿ.
8: ನೆನಪು ನಿನಾದ.
7: ನೆನಪು ನಿನಾದ.
8: ನೆನಪು ನಿನಾದ
7: ಕಾರ್ಯಕ್ರಮ. ನೆನಪು ನಿನಾದ.
8: ನೆನಪು ನಿನಾದ
7: ಕಾರ್ಯಕ್ರಮ. ನೆನಪು ನಿನಾದ
8: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
7: ನೆನಪು ನಿನಾದ
6: ಪ್ರಿಯ ಶ್ರೋತೃಗಳೇ, ಇವತ್ತಿನ ನೆನಪು ನಿನಾದ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಭಾರತೀಯ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದ ಬಹುಭಾಷಾ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವರು ಕಳೆದ 31ರಂದು ನಿಧನರಾದರು. 1960 ಮತ್ತು 70ರ ದಶಕದಲ್ಲಿ ತಮ್ಮ ಮಧುರ ಗೀತೆಗಳಿಂದ ಮನಸೆಳೆದಿದ್ದ ಸುಮನ್ ಕಲ್ಯಾಣ್ಪುರ್ ಅವರು ಅಂದಿನ ಕಾಲದ ಮೇರುಗಾಯಕಿ ಲತಾ ಮಂಗೇಶ್ಕರ್ ಅವರ ಪ್ರಭಾವದ ನಡುವೆಯೂ ತಮ್ಮದೇ ಆದ ಸ್ವಂತಿಕೆಯನ್ನು ರೂಪಿಸಿದವರು. ಹಿಂದಿ, ಮರಾಠಿ, ಅಸ್ಸಾಮಿ, ಬಂಗಾಳಿ, ಒಡಿಯಾ ಸೇರಿದಂತೆ ಹಲವು ಭಾಷೆಗಳಲ್ಲಿ ಭಕ್ತಿಗೀತೆ, ಗಜಲ್ ಹೀಗೆ ಹಲವು ಪ್ರಕಾರದ ಹಾಡುಗಾರಿಕೆಗೆ ಸುಮನ್ ಕಲ್ಯಾಣ್ಪುರ್ ಅವರು ತಮ್ಮ ಧ್ವನಿಯನ್ನು ನೀಡಿದ್ದಾರೆ.

ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವಂತಹ ಹಿಂದಿಯ ಪ್ರಸಿದ್ಧ ಗೀತೆಗಳಲ್ಲಿ ಆಜಕಲ್ ತೆರೆ ಮೇರೆ ಪ್ಯಾರ್ ಕೆ ಚರ್ಚೆ ಹರ್ ಜುಬಾನ್ ಪರ್ ಗೀತೆ ಇಂದಿಗೂ ಸಂಗೀತ ಪ್ರೇಮಿಗಳ ನಾಲಿಗೆಯಲ್ಲಿ ಹರಿದಾಡೋ ಜನಪ್ರಿಯ ಗೀತೆ. ಹಾಗೆ ನೋಡಿದರೆ ಸುಮನ್ ಕಲ್ಯಾಣ್ಪುರ್ ಅವರಿಗೂ ಕರ್ನಾಟಕಕ್ಕೂ ಒಂದು ವಿಶೇಷವಾದ ನಂಟು ಇದೆ. ಕನ್ನಡ ಸಿನಿಮಾ ರಂಗದಲ್ಲೂ ಅವರು ಕೆಲವೊಂದು ಗೀತೆಗಳನ್ನು ಹಾಡಿದ್ದಾರೆ. ಸುಮನ್ ಅವರ ತಂದೆ ಶಂಕರ್ ರಾವ್ ಹೆಂಬಾಡಿಯವರು ಮೂಲತಃ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹೆಂಬಾಡಿಯವರು. ಬ್ಯಾಂಕ್ ಉದ್ಯೋಗಿಯಾಗಿದ್ದ ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಮುಂಬೈಗೆ ಸ್ಥಳಾಂತರಗೊಂಡಿದ್ದು. ಸುಮನ್ ಕಲ್ಯಾಣ್ಪುರ್ ಅವರು ಜನಿಸಿದ್ದು 1937 ಜನವರಿ 28ರಂದು ಆಗಿನ ಕಲ್ಕತ್ತಾದಲ್ಲಿ. ಕನ್ನಡ ಸಿನಿಮಾಗಳಲ್ಲಿ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವ ಗೀತೆಗಳಲ್ಲಿ ಕಲಾವತಿ ಚಿತ್ರದ ಒಡನಾಡಿ ಬೇಕೆಂದು, ಕಲ್ಪವೃಕ್ಷ ಚಿತ್ರದ ತಲ್ಲಣ ನೂರು ಬಗೆ ಈ ಹಾಡುಗಳು ಸೇರಿಕೊಂಡಿವೆ. ಮೊದಲಿಗೆ ಕಲಾವತಿ ಚಿತ್ರಕ್ಕಾಗಿ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವಂತಹ ಈ ಒಂದು ಗೀತೆಯನ್ನು ಕೇಳೋಣ. ಆನಂದ ಕಂದ ಅವರ ರಚನೆ, ಸಂಗೀತ ಜಿ ಕೆ ವೆಂಕಟೇಶ್.

ಹಿಂದಿ ಸಿನಿಮಾರಂಗದಲ್ಲಿ ಸಾಕಷ್ಟು ಜನಪ್ರಿಯ ಗೀತೆಗಳನ್ನು ಹಾಡಿರುವ ಸುಮನ್ ಕಲ್ಯಾಣ್ಪುರ್ ಅವರು ಕೇಂದ್ರ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈಗ ಕಲ್ಪವೃಕ್ಷ ಚಿತ್ರಕ್ಕಾಗಿ ಕುರಾಸಿ ಅವರ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನೆನಪು ನೀನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ, ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ, ಚಿತ್ರ ದಾನಿಯಿಂದ ಬಿಡಲಾರೆ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನೀನಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಕೇಳುಗರೆ. ಸಮಯ 4:48:30. ಇನ್ನು ಮುಂದೆ ಹೊಸಬಾಳು ಚಿತ್ರಕ್ಕಾಗಿ KJ ಯೇಸುದಾಸ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಗೀತೆ, ಸಂಗೀತ GK ವೆಂಕಟೇಶ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನನ್ನೆದೆಯ ಹಾಡು
1: ನನ್ನ ಹೃದಯ ನನ್ನ ಹೃದಯ ಕವಿ ಕವಿ ಅನ್ನೋ ಸಮಯ
2: ಹಲೋ.
0: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
3: ಹಲ್ಲೋ ಹಲ್ಲೋ ಹಲ್ಲೋ ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು
0: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272 ಕರೆ ಮಾಡ್ತಿರಲ್ಲ
4: ನನ್ನೆದೆಯ ಮಾತು ಇದೆ.
0: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ
5: ಹಲೋ ನಮಸ್ತೆ.
0: ಹಲೋ
6: ಹಲೋ ಮಡಿಕೇರಿ ಆಕಾಶವಾಣಿನಾ?
0: ನನ್ನ ನೆನೆಯ ಹಾಡು.
6: ನನಗೊಂದು ಹಾಡು ಬೇಕಾಗಿತ್ತು.
0: ಹಲೋ
7: ಈ

ಕಾರ್ಯಕ್ರಮದ ಕಡೆಯಲ್ಲಿ ಚಂದನದ ಗೊಂಬೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ ಜಿ ಉದಯಶಂಕರ್ ಅವರ ಗೀತೆಗೆ.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ ಸರಿಯಾಗಿ 5 ಗಂಟೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
8: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
9: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು. ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು. ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು. ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತಾದ್ರೆ ಸರಿ ಹೊರಟೋಯ್ತು. ಏನು ಇಲ್ಲಪ್ಪ, ಚೆನ್ನಾಗಿದ್ದೀನಿ ಅಂತ ಇರಬೇಡಿ. ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
10: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
11: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಏನಿದೆ ಅಂತದ್ದು?
11: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
11: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
12: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
11: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
12: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
11: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
12: 80% ಸಾಲ ಸೌಲಭ್ಯ ಸಿಗುತ್ತೆ.
11: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
12: 9900-01282 or 9606-84066.
13: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 5:03:23. ಮುಂದಿನ ಕಾರ್ಯಕ್ರಮ ಇದೀಗ.
14: ಆಕಾಶವಾಣಿ ಮಡಿಕೇರಿ

ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ, ವಿಶ್ವ ಪರಿಸರ ದಿನದ ಪ್ರಯುಕ್ತ ರೂಪಕ ಪರಿಸರ ಉಳಿಸೋಣ, ಬದುಕ ಬೆಳೆಸೋಣ.

ರಚನೆ, ಪ್ರಸ್ತುತಿ ಮತ್ತು ನಿರ್ಮಾಣ ವಿದ್ಯಾರಾವ್ ಕೆಎಲ್. ಕೇಳಿ ರೂಪಕ, ಪರಿಸರ ಉಳಿಸೋಣ, ಬದುಕ ಬೆಳೆಸೋಣ.

ಆತ್ಮೀಯ ಶ್ರೋತೃಗಳೇ, ಇವತ್ತು ಜೂನ್ 5. ಹಾಗಾದರೆ ಇಂದಿನ ವಿಶೇಷತೆ ಏನು? ಇಂದು ವಿಶ್ವ ಪರಿಸರ ದಿನ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನ ಅಂತ ಆಚರಿಸಲಾಗ್ತದೆ. ಪ್ರಕೃತಿಯಿಂದ ಸ್ಫೂರ್ತಿ ಪಡೆದಿದೆ ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ. ಇದು ಈ ಬಾರಿಯ ವಿಶ್ವ ಪರಿಸರ ದಿನದ ಘೋಷವಾಕ್ಯ. ಆದ್ದರಿಂದ ನಾವೀಗ ಪರಿಸರದ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋದು ಮುಖ್ಯವಾಗುತ್ತೆ ಅಲ್ವಾ?

0: ಪರಿಸರ ಅನ್ನುವಂಥದ್ದು ನಮ್ಮ ಸುತ್ತಮುತ್ತಲು, ಅಂದರೆ ನೆಲ, ಜಲ, ಗಾಳಿ ಇವೆಲ್ಲವೂ. ಇನ್ನೂ ಹೇಳಬೇಕೆಂದರೆ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವೇ ಪರಿಸರ. ಈ ಭೂಮಿ, ಆ ಸಮುದ್ರ, ಕೆರೆ, ಬಾವಿ, ಮರ, ಗಿಡ, ಬಳ್ಳಿ, ಮಣ್ಣು, ಗಾಳಿ, ನೀರು, ಪ್ರಾಣಿ, ಪಕ್ಷಿ, ಇತರ ಜೀವಜಂತುಗಳು ಇವೆಲ್ಲವೂ ಪರಿಸರದ ಪ್ರಮುಖ ಅಂಶಗಳು, ಹಾಗೆಯೇ ಪರಿಸರದ ಮೂಲಾಧಾರಗಳು.
1: ಪರಿಸರ ಅನ್ನೋದು ಮನುಷ್ಯನ ಹಾಗೂ ಪ್ರಕೃತಿಯ ನಡುವಿನ ನಂಟು ಅನ್ನೋದಾದರೆ ಈ ನಂಟು ಯಾವ ರೀತಿಯದ್ದು? ಹೌದಲ್ಲ, ಇದೊಂದು ಬಿಡಿಸಲಾಗದ ಬಂಧ. ಮನುಷ್ಯನ ಜೀವನ ಪ್ರಕೃತಿಯ ಮಡಿಲಲ್ಲಿಯೇ ನಡೆಯುವಂಥದ್ದು. ಉಸಿರಾಟಕ್ಕೆ ಗಾಳಿ ಬೇಕು, ಅದರಲ್ಲೂ ಆಮ್ಲಜನಕವಿಲ್ಲದೆ ಮನುಷ್ಯ ಬದುಕಿರೋದಕ್ಕೆ ಸಾಧ್ಯವೇ ಇಲ್ಲ. ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಡೈಆಕ್ಸೈಡನ್ನು ಸಸ್ಯಗಳು ಹೀರಿಕೊಂಡು ಮನುಷ್ಯನ ಉಸಿರಾಟಕ್ಕೆ ಬೇಕಾದ ಆಮ್ಲಜನಕವನ್ನು ಬಿಡುಗಡೆಗೊಳಿಸುವ ಮೂಲಕ ಮಾನವ ಮತ್ತು ಸಸ್ಯ ಸಂಕುಲದ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತವೆ. ಇದರಿಂದ ನಮಗೆ ತಿಳಿಯುತ್ತೆ ಸಸ್ಯರಾಶಿ ಇಲ್ಲದೆ ಮಾನವ ಸಂಕುಲದ ಉಳಿವು ಅಸಾಧ್ಯ ಎಂದು.
0: ಇನ್ನು ಎರಡನೇ ಅಂಶ ಅಂದರೆ ಗಾಳಿ. ಗಾಳಿ ಪ್ರಕೃತಿಯ ಮತ್ತೊಂದು ಭಾಗ. ಗಾಳಿ ಇಲ್ಲದೆ ಮನುಷ್ಯನಿಗೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಗಾಳಿ ಬೇಕೆಂದರೆ ಮರಗಿಡಗಳು ಬೇಕೇ ಬೇಕು ಅಲ್ವೇ? ಶುದ್ಧ ಗಾಳಿಗಾಗಿ ಮರಗಿಡಗಳನ್ನು ಎಲ್ಲೆಂದರಲ್ಲಿ ಹೇಗೆಂದರಲ್ಲಿ ಕಡಿಯದೆ ಸಾಕಷ್ಟು ಸಸ್ಯಗಳನ್ನು ನೆಡುವ ಮೂಲಕ ಪರಿಸರಕ್ಕೆ ಪೂರಕವಾಗಿ ಬದುಕಿದರೆ ಮಾತ್ರ ಮನುಷ್ಯನ ಮುಂದಿನ ಬದುಕು ಸಾಧ್ಯ.
1: ಮೂರನೆಯದಾಗಿ ನೀರು. ನೀರು ಮನುಷ್ಯನಿಗೆ ಆಗಲಿ ಯಾವುದೇ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಆಗಲಿ ಬದುಕೋದಿಕ್ಕೆ ಅಗತ್ಯವಾಗಿ ಬೇಕೇ ಬೇಕು. ನೀರಿಲ್ಲದೆ ಬದುಕನ್ನು ಕಲ್ಪಿಸೋದಕ್ಕೂ ಸಾಧ್ಯವಿಲ್ಲ. ಕುಡಿಯುವುದಕ್ಕೆ, ಸ್ನಾನಕ್ಕೆ, ಬಟ್ಟೆ ಒಗೆಯುವುದಕ್ಕೆ, ಪಾತ್ರೆ ತೊಳೆಯುವುದಕ್ಕೆ, ಸಸಿಮಡಿಗಳಿಗೆ, ಗದ್ದೆಗೆ, ತೋಟಕ್ಕೆ, ನೀರುಣಿಸುವುದಕ್ಕೆ ಅಂದರೆ ಕೃಷಿಗೆ, ಕೈಗಾರಿಕೆಗೆ, ಕಟ್ಟಡ ನಿರ್ಮಾಣಕ್ಕೆ, ಹೀಗೆ ನೀರಿನ ಪ್ರಾಮುಖ್ಯತೆಯನ್ನು ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಅರಿತುಕೊಳ್ಳಬೇಕಷ್ಟೆ. ನೀರು ನಮ್ಮ ಪರಿಸರದಲ್ಲಿ ಅಗಾಧವಾಗಿ ತುಂಬಿ ತುಳುಕುತ್ತಿರಬೇಕೆಂದರೆ ಮರಗಿಡಗಳು ಪ್ರಕೃತಿಯಲ್ಲಿ ಇರಲೇಬೇಕು. ಬೃಹದಾದ ಮರಗಳು ಅವುಗಳ ಬೇರುಗಳ ಮೂಲಕ ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತವೆ. ಇದರಿಂದ ಮಣ್ಣಿನ ಸವಕಳಿ ತಪ್ಪುತ್ತದೆ. ಜೊತೆಗೆ ನೀರು

0: ಇದು ಹೋಗದೆ ಮಣ್ಣಿನಲ್ಲಿಯೇ ಇಂಗುವಲ್ಲಿ ನೆರವಾಗುತ್ತವೆ.
1: ಇನ್ನು ಪ್ರಾಣಿ ಪಕ್ಷಿಗಳು ಪ್ರಕೃತಿಯ ಅತ್ಯಮೂಲ್ಯ ಕೊಡುಗೆಗಳು. ಇವಿಲ್ಲದೆ ನಮ್ಮ ಪರಿಸರ ನಿರರ್ಥಕ. ಹಾಗಾದ್ರೆ ಈ ಪ್ರಾಣಿ ಪಕ್ಷಿಗಳು ಪರಿಸರಕ್ಕೆ ಹೇಗೆ ಪೂರಕ? ಪರಿಸರದಲ್ಲಿ ಪಕ್ಷಿಗಳು ಏಕೆ ಬೇಕು? ಅವುಗಳ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಪರಿಸರ ತಜ್ಞರು ಹಾಗೂ ವೈದ್ಯರಾದ ಡಾಕ್ಟರ್ ಎಸ್ ವಿ ನರಸಿಂಹನ್ ಅವರ ಮಾತುಗಳಲ್ಲಿ ಕೇಳೋಣ.
2: ಆಕಾಶವನ್ನೇ ತಮ್ಮ ಸಾಮ್ರಾಜ್ಯವನ್ನಾಗಿಟ್ಟುಕೊಂಡಿರುವ ಹಕ್ಕಿಗಳು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ. ಹಕ್ಕಿಗಳಿಲ್ಲದ ಪ್ರಕೃತಿಯನ್ನು ಊಹಿಸಲು ಅಸಾಧ್ಯ. ಹಕ್ಕಿಗಳು ಸ್ವಾತಂತ್ರ್ಯ, ಶಾಂತಿ ಮತ್ತು ಸೌಂದರ್ಯದ ಪ್ರತಿನಿಧಿಗಳು. ಅವು ಅಪರಿಮಿತ ನೈಸರ್ಗಿಕ ವೈಭವವುಳ್ಳ ಕೊಡಗಿನ ಸೊಬಗನ್ನು ಇಮ್ಮಡಿಗೊಳಿಸಿವೆ. ಪಕ್ಷಿಗಳು ಒಂದು ಭೂ ಆವಾಸದ ವಸ್ತುಸ್ಥಿತಿಯ ಕನ್ನಡಿ ಇದ್ದಂತೆ. ಪರಿಸರದ ಆರೋಗ್ಯ ಅನಾರೋಗ್ಯಗಳಿಗೆ ಪಕ್ಷಿಗಳು ಅದ್ಭುತವಾದ ದಿಕ್ಸೂಜಿ ಎಂದು ವಿಜ್ಞಾನಿಗಳು ಪರಿಗಣಿಸಿದ್ದಾರೆ. ಹಕ್ಕಿಗಳಿಂದ ನಮಗೇನು ಪ್ರಯೋಜನ? ಹಕ್ಕಿಗಳ ಜೀವನ ಚಕ್ರಗಳು ಪರಿಸರದ ಎಲ್ಲ ಗಿಡಮರ ಬಳ್ಳಿಗಳ ಜೀವನ ಚಕ್ರದೊಂದಿಗೆ ಬೆಸೆದುಕೊಂಡು ಪ್ರಕೃತಿಯ ಸಮತೋಲನವನ್ನು ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಎಲ್ಲಿ ಪಕ್ಷಿಗಳು ಸಂತೋಷದಿಂದ ಸ್ವಚ್ಛಂದವಾಗಿ ಹಾಡಿಕೊಂಡು ಹಾರಾಡಿಕೊಂಡಿರುತ್ತವೆಯೋ ಅದು ಆರೋಗ್ಯಕರವಾದ ಪರಿಸರ ಮತ್ತು ಪರಿಸರ ಸಮತೋಲನದ ಸಾಕ್ಷಿ. ಭೂಮಿಗೆ ಪಕ್ಷಿಗಳಿಗಿಂತ ಮುಂಚೆಯೇ, ಅಂದರೆ 25 ಕೋಟಿ ವರ್ಷಕ್ಕೂ ಹಿಂದೆಯೇ ವಿಕಾಸ ಹೊಂದಿರುವ ಕೀಟವರ್ಗ ಸಂಖ್ಯಾ ಬಾಹುಳ್ಯದಲ್ಲಿಯೂ ಒಟ್ಟು ಮೊತ್ತದಲ್ಲಿಯೂ ಬೇರೆಲ್ಲ ಸಸ್ಯ ಪ್ರಾಣಿ ಬಾಹುಳ್ಯವನ್ನು ಮೀರುತ್ತದೆ. ಕೀಟಗಳು ಎಲ್ಲ ಜೀವಿಗಳಿಗೂ ಒಂದಲ್ಲ ಒಂದು ರೀತಿಯ ಆಹಾರ ವಸ್ತುವಾಗಿದೆ. ಹಕ್ಕಿಗಳು ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಕೀಟಭಕ್ಷಕಗಳಾಗಿ ಅವುಗಳನ್ನು ಸಮರ್ಥವಾಗಿ ಹತೋಟಿಯಲ್ಲಿಡುತ್ತವೆ. ಪೂರ್ಣ ಸಸ್ಯಾಹಾರಿ ಹಕ್ಕಿಗಳೂ ಕೂಡ ಕೀಟಗಳನ್ನು ಹಿಡಿದು ತಮ್ಮ ಮರಿಗಳಿಗೆ ಉಣಿಸುವುದನ್ನು ಕಾಣಬಹುದು. ಅಲ್ಲದೆ ನಿರಂತರವಾಗಿ ಹೋರಾಟದಲ್ಲಿರುವ ಹಕ್ಕಿಗಳಿಗೆ ಹೆಚ್ಚು ಶಕ್ತಿ ವ್ಯಯವಾಗುವುದರಿಂದ ಅದನ್ನು ಪುನಃ ಅರ್ಜಿಸಲು ಕೀಟಭಕ್ಷಣೆ ಉತ್ತಮ ಮಾರ್ಗವಾಗಿ ಪರಿಣಮಿಸಿದೆ. ಒಂದು ಸಂಜೆಯಲ್ಲಿ ಬಾನಾಡಿ ಹಕ್ಕಿಯು ಸುಮಾರು 1500 ಕೀಟಗಳನ್ನು ತನ್ನ ತೆರೆದ ಬಾಯಿಯಿಂದ ಹಿಡಿದು ನುಂಗಿಬಿಡುತ್ತದೆ. ಹೊಲಗದ್ದೆಗಳಲ್ಲಿ ನಷ್ಟವನ್ನುಂಟು ಮಾಡುವ ಕ್ರಿಮಿಕೀಟಗಳನ್ನು ನೊಣಹಿಡುಕ, ಬೇಲಿ ಚಟಕ, ಕಾಜಾಣ, ಕಳಿಂಗ ಮುಂತಾದ ಹಕ್ಕಿಗಳು ತಿಂದು ಹತೋಟಿಯಲ್ಲಿಡುತ್ತವೆ. ಮರದ ಕಾಂಡ ಕೊರೆಯುವ ಕೀಟ, ಗೆದ್ದಲು ಮುಂತಾದ ಹುಳುಗಳನ್ನು, ಅವುಗಳ ಮೊಟ್ಟೆ ಮರಿಹುಳುಗಳನ್ನು ತಿಂದು ಮರಕುಟ್ಟಿಗ ಹಾಕಿ ವೃಕ್ಷದ ಆರೋಗ್ಯವನ್ನು ರಕ್ಷಿಸಿದರೆ, ಕಾಡು ಕೋಳಿ ಮರದ ಬೇರನ್ನು ನಾಶ ಮಾಡುವ ಕೀಟಗಳನ್ನು ತನ್ನ ಕಾಲಿನಿಂದ ಬಗೆದು ತಿಂದು ಕಾಪಾಡುತ್ತದೆ. ಆದ್ದರಿಂದ ಕೀಟ ನಿಯಂತ್ರಣ ಹಕ್ಕಿಗಳ ಅತಿ ಮುಖ್ಯ ಕಾರ್ಯ ಎಂದು ಹೇಳಬಹುದು. ಇನ್ನು ಗುಡುಗಾಡು ಹಕ್ಕಿಗಳು ಹೊಲಗದ್ದೆಯಲ್ಲಿ ಬೆಳೆಯುವ ಕಳೆ ಬೀಜಗಳನ್ನು ತಿಂದು ರೈತನಿಗೆ ಕಳೆಗಳನ್ನು ನಿಯಂತ್ರಣದಲ್ಲಿಡಲಿಕ್ಕೆ ಸಹಾಯ ಮಾಡ್ತವೆ. ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ಪರಾಗಸ್ಪರ್ಶ ಅತಿ ಮುಖ್ಯವಾದ ಘಟ್ಟ. ಇದಕ್ಕೆ ಪೂರಕವಾಗಿ ಮರ ಗಿಡಗಳು ಬಣ್ಣ ಬಣ್ಣದ ಹೂ ತಳೆದು ಪರಿಮಳ ಮತ್ತು ಮಕರಂದವನ್ನು ಸೂಸಿ ಹಕ್ಕಿಗಳನ್ನು ಆಕರ್ಷಿಸುತ್ತೆ. ಹಕ್ಕಿಗಳ ಕೊಕ್ಕಿನ ಮೇಲಿರುವ ಕುಂಚದಂತಹ ಗರಿಗಳ ಮೇಲೆ ಪರಾಗಗಳು ಅಂಟಿಕೊಳ್ಳುತ್ತವೆ. ಅದರಲ್ಲಿಯೂ ಸೂರಕ್ಕಿ, ಬಾಳೆಗುಬ್ಬಿ ಮುಂತಾದ ಹಕ್ಕಿಗಳ ಬಾಗಿದ ಕೊಕ್ಕು ಮತ್ತು ಕೊಳವೆಯಂಥ ನಾಲಿಗೆ ಈ ಕಾರ್ಯಕ್ಕೆ ತಕ್ಕ ಹಾಗೆ ಮಾರ್ಪಾಡಾಗಿದೆ. ಅಲ್ಲದೆ ಮೈನಾ ಹಕ್ಕಿ, ಎಲೆ ಹಕ್ಕಿ, ಗಿಣಿ ಮುಂತಾದ ಅನೇಕ ಪ್ರಭೇದದ ಹಕ್ಕಿಗಳು ಹೂವುಗಳ ಮಕರಂದ ಕುಡಿಯುವ ನೆಪದಲ್ಲಿ ಅಸಂಖ್ಯ ಪರಾಗಗಳನ್ನು ಇತರ ಹೂವುಗಳಿಗೆ ಹರಡುವುದರ ಮೂಲಕ ಪರಾಗಸ್ಪರ್ಶದಲ್ಲಿ ಭಾಗವಹಿಸಿ ಸಸ್ಯ ಸಂಪತ್ತು ಹೆಚ್ಚುವುದಕ್ಕೆ ಕಾರಣವಾಗುತ್ತದೆ. ಇನ್ನು ಸ್ವಭಾವತಃ ಚಲನಶಕ್ತಿ ಇಲ್ಲದಂತಹ ಮರಗಿಡ ಸಸ್ಯಗಳು ತಮ್ಮ ಸಂತಾನೋತ್ಪತ್ತಿಗಾಗಿ ಅವಶ್ಯವಿರುವ ಬೀಜ ಪ್ರಸರಣ ಕಾರ್ಯಕ್ಕಾಗಿ ಇತರ ಜೀವಿಗಳನ್ನೇ ಅವಲಂಬಿಸುವುದು ಅನಿವಾರ್ಯ. ಇದಕ್ಕಾಗಿ ವಿವಿಧ ಬಣ್ಣಗಳಿಂದ ಕೂಡಿದ ರುಚಿಕರವಾದ ಸುಗಂಧಯುಕ್ತ ಮತ್ತು ಇವೆಲ್ಲಕ್ಕಿಂತ ಮಿಗಿಲಾಗಿ ಎಲ್ಲ ಪೌಷ್ಟಿಕ ಅಂಶಗಳಿಂದಲೂ ಕೂಡಿದ ಸುಮಧುರ ಹಣ್ಣುಗಳ ಮೂಲಕ ಆಕರ್ಷಿಸುತ್ತವೆ. ತಿಂದ ಹಣ್ಣಿನ ಬೀಜವನ್ನು ದೂರ ದೂರದಲ್ಲಿ ಉಗಿಯುವುದು ಒಂದು ರೀತಿಯಾದರೆ, ತಿಂದ ಹಣ್ಣಿನ ಬೀಜವನ್ನು ಹಕ್ಕಿಯ ಉದರ ಸೇರಿ ಹಿಕ್ಕಿಯ ಮೂಲಕ ಹರಡುವುದು ಮತ್ತೊಂದು ಅಂಶ. ಕೆಲವು ಬೀಜಗಳಿಗೆ ಕಠಿಣವಾದ ಹೊರ ಕವಚವಿದ್ದು ಅವು ಪಕ್ಷಿಗಳ ಜಠರದಲ್ಲಿ ಪಚನವಾಗುವುದರಿಂದ, ಕರಗುವುದರಿಂದ ಭೂಮಿಯ ಮೇಲೆ ಮೊಳಕೆಯೊಡೆಯಲು ಸಾಧ್ಯವಾಗುತ್ತದೆ. ಹೀಗೆ ಬೀಜ ಪ್ರಸರಣ ಕ್ರಿಯೆಯಲ್ಲಿ ಅನೇಕ ಪಕ್ಷಿಗಳು ಪಾಲ್ಗೊಂಡು ತಿಂದ ಹಣ್ಣಿನ ಬೀಜಗಳನ್ನು ದೂರ ದೂರದ ಸ್ಥಳಗಳಲ್ಲಿ ಉಗಿದು ಅಥವಾ ಹಿಕ್ಕೆಗಳ ಮೂಲಕ ಹಾಕಿ ಹೊಸ ಮರ ಗಿಡಗಳ ಹುಟ್ಟಿಗೆ, ಕಾಡು ವನಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇನ್ನು ನಮ್ಮ ದೇಶದ ಆಹಾರ ಧಾನ್ಯಗಳ ಉತ್ಪತ್ತಿಯಲ್ಲಿ 10-15% ಪಾಲು ದಂಶಕಗಳ ಕುಟುಂಬಕ್ಕೆ ಸೇರಿದಂಥ ಇಲಿ ಹೆಗ್ಗಣಗಳ ಪಾಲಾಗುತ್ತಿದೆ ಅನ್ನುವುದು ತಜ್ಞರ ಅಂದಾಜು. ಸುಗ್ಗಿಯ ಸಮಯದಲ್ಲಿ ಈ ಪ್ರಾಣಿಗಳ ಸಂತಾನೋತ್ಪತ್ತಿಯೂ ಅಷ್ಟೇ ವೇಗ. ಅಲ್ಲದೆ ಇವುಗಳಿಂದ ರೋಗ ರುಜಿನಗಳು ಹರಡುತ್ತವೆ. ಇಂತಹ ವಿನಾಶಕಾರಿ ಜಂತುಗಳನ್ನು ತಿಂದು ಅವುಗಳ ಸಂಖ್ಯೆಯನ್ನು ಹತೋಟಿಯಲ್ಲಿಡುವಂಥ ಕೆಲಸವನ್ನು ಸಾಮಾನ್ಯವೇನಲ್ಲ. ದಂಶಕಗಳನ್ನಲ್ಲದೆ ಮೊಲ ಮುಂತಾದ ಪ್ರಾಣಿಗಳನ್ನು ಹದ್ದು, ಗೂಬೆ ಇನ್ನಿತರ ಬೇಟೆ ಪಕ್ಷಿಗಳು ತಿಂದು ನಿಯಂತ್ರಣದಲ್ಲಿಡುತ್ತವೆ. ಒಂದು ಗೂಬೆ ಒಂದೇ ರಾತ್ರಿಯಲ್ಲಿ 15-25 ಇಲಿಗಳನ್ನು ಕೊಂದು ತಿನ್ನುತ್ತದೆ. ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಸಾಯುವುದೇ ಇಲ್ಲವೇ? ಸತ್ತರೆ ಅವುಗಳ ಕೊಳತೆ ವಾಸನೆಯು ಎಲ್ಲಿ ಕಾಣಿಸುತ್ತದೆ?

0: ಸುದೇ ಇಲ್ವಲ್ಲ ಎಂದು ಸಾಮಾನ್ಯವಾಗಿ ಎಲ್ಲರೂ ಕೇಳುವ ಪ್ರಶ್ನೆ. ಕಾಡಿನಲ್ಲಿ ಯಾರೂ ಮೂಗು ಮುಚ್ಚಿಕೊಂಡು ಸುತ್ತುವ ಪ್ರಮೇಯವೇ ಬರುವುದಿಲ್ಲ. ಎಲ್ಲೇನಿದ್ದರೂ ಕೂಡ ಹೂ ಹಣ್ಣುಗಳ ಪರಿಮಳಯುಕ್ತವಾದ ಪರಿಸರವೇ. ಸತ್ತು ಕೊಳೆಯುವ ಪ್ರಾಣಿಗಳನ್ನು ರಣಹದ್ದು, ಗಿಡುಗ, ಕಾಗೆಗಳು ಆಗಿಂದಾಗ್ಗೆ ತಿಂದು ಕಾಡಿನ ವಾತಾವರಣವನ್ನು ನಿರ್ಮಲವಾಗಿಡುತ್ತವೆ. ಅಲ್ಲದೆ ಊರ ಹೊರಗಿನ ಕಸದ ತೊಟ್ಟಿಯನ್ನು ಸ್ವಚ್ಛವಾಗಿರಿಸಲು ಈ ಹಕ್ಕಿಗಳು ಸಹಾಯ ಮಾಡುತ್ತವೆ. ಹೀಗೆ ಸಾಂಕ್ರಾಮಿಕ ರೋಗಗಳು ಹರಡುವುದನ್ನೂ ಕೂಡ ಈ ಹಕ್ಕಿಗಳು ಸಮರ್ಥವಾಗಿ ತಡೆಗಟ್ಟುತ್ತವೆ. ಸಮುದ್ರ ತೀರದಲ್ಲಿ ಅಗಾಧ ಪ್ರಮಾಣದಲ್ಲಿ ಸಂಗ್ರಹವಾಗುವಂತಹ ಮೀನು ಹಿಡಿಯುವ ಹಕ್ಕಿಗಳ ಹಿಕ್ಕೆ ಸಾರಯುಕ್ತವಾದ ನೈಸರ್ಗಿಕ ಗೊಬ್ಬರ ಕೂಡ. ಅರಣ್ಯದಲ್ಲಿ ಕೂಡ ಅಸಂಖ್ಯ ಹಕ್ಕಿಗಳ ಹಿಕ್ಕೆ ನೆಲದ ಮೇಲೆ ಸಾರವನ್ನು ಹೆಚ್ಚಿಸುವುದರಲ್ಲಿ ಸಹಾಯವಾಗುತ್ತದೆ. ಮಾಂಸ, ಮೊಟ್ಟೆಗಾಗಿ ಬಾತುಕೋಳಿ, ಕೋಳಿ ಮುಂತಾದ ಪಕ್ಷಿಗಳ ಸಾಕಣೆ ಅನೇಕ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿದೆ. ಇಂದು ಪ್ರಪಂಚದಾದ್ಯಂತ ಬೆಳೆಸುತ್ತಿರುವ ಸಾಕು ಕೋಳಿಗಳಿಗೆಲ್ಲ ಭಾರತದ ಉತ್ತರ ಮತ್ತು ಪೂರ್ವ ಭಾಗದ ಒತ್ತಾದ ಕಾಡುಗಳಲ್ಲಿ ವಾಸಿಸುವ ಕೆಂಪು ಕಾಡು ಕೋಳಿಯೇ ಅದರ ಸಂತತಿಯ ಮೂಲ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ವೈಜ್ಞಾನಿಕ ಮುನ್ನಡೆಯಲ್ಲಿ, ಹೊಸ ಆವಿಷ್ಕಾರಗಳಲ್ಲಿ ಮಾನವನು ಹಕ್ಕಿಗಳನ್ನು ನೋಡಿಯೇ ಎಷ್ಟೋ ಯಂತ್ರಗಳನ್ನು ಕಟ್ಟಿದ್ದಾನೆ. ಉದಾಹರಣೆಗೆ ವಿಮಾನ, ದೊಡ್ಡ ದೊಡ್ಡ ಹದ್ದುಗಳನ್ನು ಹೋಲುವಂಥ ಜಿಂಬೋ ವಿಮಾನಗಳು ಅಥವಾ ಸಣ್ಣ ಸಣ್ಣ ಬಾನಾಡಿ ಹಕ್ಕಿಗಳಂತೆ ಹಾರಾಡುವ ಯುದ್ಧ ವಿಮಾನಗಳು, ಇವೆಲ್ಲವೂ ಕೂಡ ಹಕ್ಕಿಗಳನ್ನು ನೋಡಿಯೇ ಕಲಿತದ್ದು. ಇನ್ನು ಅರಣ್ಯದಲ್ಲಿ ಹಲವು ಪ್ರಾಣಿಗಳು ಹಕ್ಕಿಗಳನ್ನು ತಮ್ಮ ಆಹಾರವನ್ನಾಗಿಸಿಕೊಂಡು ಬೆಳೆಯುತ್ತವೆ. ಅಲ್ಲದೆ ಸತ್ತ ಹಕ್ಕಿಗಳು ಕೂಡ ಇತರ ನಿಕೃಷ್ಟ ಜೀವಿಗಳಿಗೆ ಆಹಾರವಾಗುತ್ತದೆ. ಇವೆಲ್ಲಕ್ಕೂ ಮಿಗಿಲಾಗಿ ಪಕ್ಷಿಗಳ ಮಧುರ ಧ್ವನಿ, ಚಿತ್ತಾಕರ್ಷಕ ಬಣ್ಣ ಪ್ರಕೃತಿಯ ಸೊಬಗಿಗೆ ಕಿರೀಟಪ್ರಾಯವಾಗಿದೆ. ಅಂಗೈ ಅಗಲದ ಕಾಡು ಬೆಳೆಸಲು ನಾವು ಹಾಕುವ ಯೋಜನೆಗಳೇನು, ಖರ್ಚೇನು, ಶ್ರಮವೇನು? ಆದರೆ ಪ್ರಪಂಚದ ಮೂರನೇ ಎರಡು ಭೂಭಾಗದಷ್ಟು ವಿಶಾಲವಾದ, ಸಮೃದ್ಧವಾದ, ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂಥ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಪಕ್ಷಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.
1: ಹೌದು, ಡಾಕ್ಟರ್ ಎಸ್ ವಿ ನರಸಿಂಹನವರ ಅಭಿಪ್ರಾಯದಂತೆ ಪ್ರಾಣಿ ಪಕ್ಷಿಗಳಿಲ್ಲದೆ ನಮ್ಮ ಪರಿಸರದ ಉಳಿವು ಸಾಧ್ಯವೇ ಇಲ್ಲ. ಪ್ರಕೃತಿಯಲ್ಲಿನ ಆಹಾರದ ಸರಪಳಿಯಲ್ಲಿ ಸಸ್ಯ, ಪಕ್ಷಿ, ಪ್ರಾಣಿ ಹೀಗೆ ಎಲ್ಲವೂ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ. ಇದರಲ್ಲಿ ಅಸಮತೋಲನವಾದಾಗ ಪರಿಸರ ಹದಗೆಡುತ್ತದೆ, ಮನುಷ್ಯನ ಜೀವನದಲ್ಲಿ ಏರುಪೇರಾಗುತ್ತದೆ. ಅರಣ್ಯ ನಾಶವಾದರೆ ವನ್ಯಜೀವಿಗಳು ಆಹಾರಕ್ಕಾಗಿ ಮಾನವ ನೆಲೆಯ ಮೇಲೆ ದಾಳಿ ಮಾಡುತ್ತವೆ. ಆಗ ವನ್ಯಜೀವಿ ಮತ್ತು ಮಾನವನ ನಡುವಿನ ಸಂಘರ್ಷ ಏರ್ಪಡುತ್ತದೆ. ಇದು ನಮ್ಮ ಪ್ರಸ್ತುತ ಪರಿಸ್ಥಿತಿ ಕೂಡ ಹೌದು. ಹಾಗಾದರೆ ಇದಕ್ಕೆ ಮೂಲ ಕಾರಣ ಯಾರು? ನಾವು ಮನುಷ್ಯರೇ ಅಲ್ವೇ?
2: ಅರಣ್ಯ ನಾಶವಾದರೆ ಅಲ್ಲಿನ ಕೆರೆ ತೊರೆಗಳು, ಹೊಳೆ ನದಿಗಳು ಬತ್ತಿ ಹೋಗೋದ್ರಿಂದ ನೀರಿಗಾಗಿ ಕೂಡ ಪ್ರಾಣಿಗಳು ನಮ್ಮ ನೆಲೆಗಳತ್ತ, ಜಮೀನಿನತ್ತ ಸಾಗಲೇಬೇಕಲ್ವಾ? ಅಂದ ಮೇಲೆ ನಾವು ಪರಿಸರದ ಬಗೆಗೆ ಹೆಚ್ಚು ಕಾಳಜಿ ವಹಿಸಲೇಬೇಕಾಗುತ್ತೆ.
1: ಪರಿಸರವನ್ನು ನಾಶ ಮಾಡುವುದು ಒಂದೆಡೆಯಾದರೆ ಪರಿಸರವನ್ನು ಮಲಿನಗೊಳಿಸುವುದು ಇನ್ನೊಂದೆಡೆ. ಇದು ಮಾನವ ನಿರ್ಮಿತ ಪ್ರಸ್ತುತ ಪರಿಸ್ಥಿತಿ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪ್ರಕೃತಿಯ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡುತ್ತಿರುವುದು ಪರಿಸರದ ನಾಶಕ್ಕೆ ಮೂಲ ಕಾರಣ. ಗಾಳಿ, ನೀರು, ಮಣ್ಣು ಈ ಮೂರೂ ಅಂಶಗಳು ಮಾನವನ ಚಟುವಟಿಕೆಗಳಿಂದ ಮಲಿನವಾಗುತ್ತಿರುವುದು, ನಾಶಗೊಳ್ಳುತ್ತಿರುವುದು ಖೇದಕರ ಸಂಗತಿ. ಹಾಗಾದರೆ ಪರಿಸರದ ಬಗ್ಗೆ ನಮ್ಮ ಕಾಳಜಿ ಹೇಗಿರಬೇಕು ಅನ್ನೋದನ್ನು ವಿವರಿಸ್ತಾರೆ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಟಿಜಿ ಪ್ರೇಮ್ಕುಮಾರ್ ಅವರು.
3: ಪರಿಸರ ಸಂರಕ್ಷಣೆ, ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅರಣ್ಯ ನಾಶ ಮಾಡುತ್ತಿದ್ದಾನೆ. ಮನುಷ್ಯ ಪ್ರಕೃತಿ ಮೇಲೆ ಎಸಗಿದ ತಪ್ಪನ್ನು ತಿದ್ದಿಕೊಂಡು ಪರಿಸರದಲ್ಲಿ ಇರುವ ಎಲ್ಲ ಜೀವಿಗಳ ರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗೆ ಅರಣ್ಯ ಸಂರಕ್ಷಣೆ, ನಮ್ಮ ಅಮೂಲ್ಯ ಪರಿಸರ ವ್ಯವಸ್ಥೆಗಳು ಒಂದಾದ ಅರಣ್ಯವನ್ನು ನಾವು ಉಳಿಸಬೇಕು. ಅರಣ್ಯ ಆರೋಗ್ಯವಾಗಿದೆ ಮಾತ್ರ ನಮ್ಮ ಬದುಕು ಹೊಸನ ಆಗ್ತದೆ. ಕಾಡು ಕ್ಷೀಣಿಸಿದರೆ ಮಳೆ ಕೊರತೆ ಉಂಟಾಗಿ ಬರಗಾಲ ಪರಿಸ್ಥಿತಿ ಎದುರಾಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಪರಿಸರ ಸಮತೋಲನ ಕಾಪಾಡೋದು, ಪರಿಸರ ಸಮತೋಲನ ಸುಸ್ಥಿತಿಗಾಗಿ, ಜೀವ ವಿದ್ಯದ ರಕ್ಷಣೆಗಾಗಿ, ಜಾನ ಸಂಪನ್ಮೂಲಗಳ ಸುಸ್ಥಿರ ಬಳಕೆಗಾಗಿ ನಾವು ಇಡೀ ಜೀವ ಸಂಕುಲ ಉಳಿವಿಗೆ ಪಣ ತೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಸುಂದರ ಮತ್ತು ಶುಭ್ರ ಪರಿಸರವನ್ನು ಮುಂದಿನ ಪೀಳಿಗೆಗೆ ನಮ್ಮ ಜೀವಿತ ಕಾಲದಲ್ಲಿ ನಾವು ಕೊಡಬಲ್ಲವೋ ಇಲ್ಲವೋ, ಆದರೆ ಅಂಥ ಒಂದು ಪರಿಸರದ ಅವಶ್ಯಕತೆಯ ಅರಿವನ್ನಾದರೂ ಮಕ್ಕಳಿಗೆ ನೀಡಲಿಕ್ಕೆ ನಾವು ಪ್ರಯತ್ನ ಪಡೋಣ. ಈ ದಿವಸದಲ್ಲಿ ನಾವು ಮಕ್ಕಳಲ್ಲಿ, ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳಲ್ಲಿ ಪರಿಸರ ಶಿಕ್ಷಣವನ್ನು ನೀಡುವ ಮೂಲಕ ಅವರನ್ನು ಭವಿಷ್ಯದ ಪರಿಸರ ರಾಯಭಾರಿಗಳನ್ನು ಮಾಡತಕ್ಕಂಥ

0: ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ದರಿಂದ ಬನ್ನಿ, ಕಾಡು ಉಳಿಸಲು ಸಸಿಗಳನ್ನು ನೆಟ್ಟು ಬೆಳೆಸೋಣ, ಮರ ಕಡಿಯೋದನ್ನು ನಿಲ್ಲಿಸೋಣ, ವನ್ಯಜೀವಿಗಳ ಹತ್ಯೆ ಕಡಿವಾಣ ಹಾಕೋಣ, ಗುಂಪು ನೀಡುತ್ತ ಬೆಳೆಸೋಣ, ಪರಿಸರ ಮಾಲಿನ್ಯಕ್ಕೆ ಕಾರಣವಾದ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸಿ ಅದಕ್ಕೆ ಪರ್ಯಾಯವಾಗಿ ಬಟ್ಟೆ, ಬ್ಯಾಗು, ಸೆಣಬು ಹಾಗೂ ಕಾಗದ ಅಂತ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಕೆ ಮಾಡೋಣ. ಹಾಗೆಯೇ ಪಕ್ಷಿಗಳು, ಕಾಡು ಪ್ರಾಣಿಗಳನ್ನು ಉಳಿಸಿ ಸ್ವಾಭಾವಿಕ ಪರಿಸರವನ್ನು ನಿರ್ಮಾಣ ಮಾಡಲು ಪಣ ತೊಡೋಣ. ನಮ್ಮ ಅಳಿವು ಉಳಿವು ನಮ್ಮ ಕೈಯಲ್ಲಿದೆ. ಹಸಿರೇ ಉಸಿರು ಎನ್ನುವ ಮಾತು ನಿಜವಾಗಿಸಿ ನಾವು ಪ್ರತಿಜ್ಞಾವಿಧಿಯನ್ನು ತೆಗೆದುಕೊಳ್ಳಬೇಕಿದೆ. ನಾವೆಲ್ಲ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಜೊತೆಗೂಡಿ ನಮ್ಮ ಮನೆ, ನಮ್ಮ ಬಡಾವಣೆ, ಸುತ್ತಲಿನ ಪರಿಸರದಲ್ಲಿ, ಸರ್ಕಾರಿ ಜಾಗ, ಸಮುದಾಯದ ಜಾಗ, ಶಾಲಾ ಕಾಲೇಜು, ಸಾರ್ವಜನಿಕ ಸ್ಥಳದಲ್ಲಿ ಹೆಚ್ಚೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸುವ ಕಾರ್ಯದ ಮೂಲಕ ನಮ್ಮ ಭವಿಷ್ಯದ ಪರಿಸರವನ್ನು ಉತ್ತಮಗೊಳಿಸಲಿಕ್ಕೆ ನಾವೆಲ್ಲರೂ ತೊಡಗೋಣ. ಬನ್ನಿ, ಮುಂದಿನ ಪೀಳಿಗೆಗಾಗಿ ಪರಿಸರ, ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸಲು ಗಿಡ ನೆಟ್ಟು ಬೆಳೆಸೋಣ, ಪರಿಸರ ಉಳಿಸೋಣ, ಜಲ ಸಂರಕ್ಷಣೆ ತೊಡಗೋಣ, ಭೂಮಿಯ ತಾಪಮಾನ ತಡೆಗಟ್ಟೋಣ. ಹಾಗೆ ವಿಶೇಷವಾಗಿ ನಮ್ಮ ಪರಿಸರಕ್ಕೆ ಹೆಚ್ಚು ಕಾಳಗ ಅಪ್ಪಿಕೋ ಚಳುವಳಿಯ ಮಹಾನೇತರಾದಂಥ ಸುಂದರಲಾಲ್ ಬಹುಗುಣ ಹಾಗೂ ನಮ್ಮ ಕನ್ನಡ ನಾಡಿನ ಸಾಲುಮರ ತಿಮ್ಮಕ್ಕ ಇಂಥವರ ಆದರ್ಶಗಳನ್ನು ಪಾಲಿಸಿಕೊಂಡು ನಾವು ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆ ಬೆಳೆಸಲಿಕ್ಕೆ ಪಣ ತೊಡೋಣ. ಹಾಗೆಯೇ ವಿಶೇಷವಾಗಿ ಅರಣ್ಯದಿಂದ ಉಪಯೋಗ ಅದರ ಬಗ್ಗೆ ಮಕ್ಕಳಿಗೆ ಮಾಹಿತಿ ನೀಡಬೇಕು. ಹಾಗೆ ಜೀವವೈದ್ಯವನ್ನು ಉಳಿಸ್ತಕ್ಕಂಥದ್ದು, ಪಶ್ಚಿಮಘಟ್ಟವನ್ನು ಉಳಿಸ್ತಕ್ಕಂಥದ್ದನ್ನು ಅದರಲ್ಲಿ ನಾವು ತೊಡಿಕೊಳ್ಳೋಣ. ಹಾಗೆ ಘನತ್ಯಾಜ್ಯಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡಬೇಕು, ನೀರನ್ನು ಸಂರಕ್ಷಣೆ ಮಾಡಬೇಕು, ನೀರನ್ನು ಮಿತ ಬಳಕೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾನವ ತನ್ನ ಬುದ್ಧಿಶಕ್ತಿಯ ಬಲದಿಂದ ನಡೆಸುವ ಚಟುವಟಿಕೆಗಳ ಫಲವಾಗಿ ಇಂದು ಭೂಮಿ ಬದಲಾವಣೆಯ ಕಾಲದಲ್ಲಿ ಇಲ್ಲಿರುವ ಸಹಸ್ರಾರು ಜೀವಿಗಳು ಅಳಿವು ಉಳಿವಿನ ಸಂದಿಗ್ಧವಿದೆ. ಆದ್ದರಿಂದ ಬದಲಾಗುತ್ತಿರುವ ಜೈವಿಕ ಭೌಗೋಳಿಕ ಪರಿಸರವು ನೂರಾರು ಜೀವಿಗಳು ಅನುಯೋಜಿಸುತ್ತದೆ. ನೆಲ, ಜಲ, ವಾಯು ಮಾಲಿನ್ಯದಿಂದ ಭೂಮಿಯ ಮೇಲಿನ ಸಸ್ಯ ಹಾಗೂ ಪ್ರಾಣಿ ವೈವಿಧ್ಯ, ಬೆಳೆ ವೈವಿಧ್ಯ, ವನ್ಯಜೀವಿಗಳು ಹಾಗೂ ಜಲಚರಗಳ ವೈವಿಧ್ಯ, ಔಷಧೀಯ ವೈವಿಧ್ಯ, ಹೀಗೆ ಅನೇಕ ಜೀವ ಸಂಪತ್ತುಗಳು ಎಲ್ಲ ನಶಿಸಿ ಹೋಗ್ತಾವೆ. ಅದನ್ನು ಉಳಿಸೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ವಿಶೇಷವಾಗಿ ಪ್ರಕೃತಿಯಲ್ಲಿ ನಮ್ಮೆಲ್ಲರ ಬದುಕಿಗೆ ಆಧಾರವಾಗಿರತಕ್ಕಂಥ ಅರಣ್ಯ, ನದಿ, ಕೆರೆ, ಸಮುದ್ರ, ಅಂತರ್ಜಲ, ಪರ್ವತ ಶ್ರೇಣಿ, ವಾಯುಮಂಡಲ ಎಲ್ಲವೂ ಕೂಡ ನಾನಾ ಕಾರಣಗಳಿಂದಾಗಿ ಇಂದು ದುಸ್ಥಿತಿಗೆ ಬರುತ್ತಿವೆ. ಇಡೀ ಭೂಮಂಡಲದ ಜೀವಗಳು ಅಪಾಯಕ್ಕೆ ಸಿಲುಕುತ್ತಿದೆ. ಅನೇಕ ವಿಧದಲ್ಲಿ ಎದುರಾಗ್ತಿರುವಂಥ ಇಂಥ ಅಪಾಯಗಳನ್ನು ತಡೆಗಟ್ಟದಿದ್ದಲ್ಲಿ ಭವಿಷ್ಯದಲ್ಲಿ ಇಡೀ ಜೀವ ಸಂಕುಲವೇ ನಾಶವಾಗ ಅಪಾಯ ತಪ್ಪಿದ್ದ ಎಂಬ ಅಂಶವನ್ನು ಕೂಡ ನಾವು ಮನಗಾಣಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಈ ಒಂದು ಪರಿಸರ ದಿನಾಚರಣೆಯಲ್ಲಿ ಪರಿಸರ ಸಂರಕ್ಷಣೆಗೆ ಪಣ ತೊಡೋಣ. ಅದಕ್ಕೋಸ್ಕರ ಈ ನೆಲ, ಜಲ, ಅರಣ್ಯ, ಪರಿಸರ, ಜೀವವೈದ್ಯವನ್ನ ಉಳಿಸ್ಲಿಕ್ಕೋಸ್ಕರ ನಾವೊಂದು ಸಂಕಲ್ಪ ಮಾಡೋಣ. ಹೆಚ್ಚೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸೋಣ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸೋಣ. ಜಲಮಾಲಿನ್ಯವನ್ನು ತಡೆಯೋಣ. ಹಾಗೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿಯೂ ಕೂಡ ನಾವು ಪರಿಸರಕ್ಕೆ ಪೂರಕವಾದ ಮಣ್ಣಿನ ಗಣೇಶವನ್ನು ಇಟ್ಟು ಮಾಲಿನ್ಯವನ್ನು ತಡೆಯೋಣ. ಹಾಗೆ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಸಿಡಿಸೋದ್ರ ಬದಲಾಗಿ ಪರಿಸರ ಸ್ನೇಹಿ ದೀಪಾವಳಿಯನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಪಣ ತೊಡೋಣ. ಹಾಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಏನು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಹಸಿರೇ ಉಸಿರು, ಜಲವೇ ಜೀವಜಲ, ಅರಣ್ಯ ಉಳಿಸಿ ಭೂಮಿ ರಕ್ಷಿಸಿ ಎಂಬ ಘೋಷಣೆಯೊಂದಿಗೆ ನಮ್ಮ ನಡೆ ಹಸಿರೆಡೆಗೆ, ನಮ್ಮ ನಡೆ ಪರಿಸರಡೆಗೆ, ಇರುವುದೊಂದೇ ಭೂಮಿ, ಇದೇ ನಮ್ಮ ಮನೆ, ಇದನ್ನು ಸಂರಕ್ಷಿಸಿ ಪೋಷಿಸಿ ಅಂತ ಹೇಳೋದ್ರ ಮೂಲಕ ನಾವು ಮುಂದಿನ ಪೀಳಿಗೆ ಉತ್ತಮ ಪರಿಸರವನ್ನು ಕೊಡಲಿಕ್ಕೆ ನಾವೆಲ್ಲರೂ ಪಣ ತೊಡೋಣ. ಪರಿಸರ ದಿನಾಚರಣೆಯನ್ನು ಎಲ್ಲರೂ ಕೂಡ ಸಾಮೂಹಿಕವಾಗಿ ಸಂಘಟಿತರಾಗಿ ಒಟ್ಟು ಆಚರಿಸೋ ಮೂಲಕ ನಾವು ಈ ಪರಿಸರವನ್ನು ಉಳಿಸಿ ಬೆಳೆಸೋಣ ಅಂತ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ. ಎಲ್ರಿಗೂ ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ.
1: ಪರಿಸರ ಪ್ರೇಮಿಗಳಾದ ಟಿಜಿ ಪ್ರೇಮ್ಕುಮಾರ್ ಅವರ ನುಡಿಗಳಂತೆ ಪರಿಸರದ ಬಗೆಗೆ ನಾವೆಲ್ಲರೂ ಕಾಳಜಿ ವಹಿಸುವಂಥದ್ದು ಅವಶ್ಯಕ ಹಾಗೂ ಅನಿವಾರ್ಯ.

ಕನ್ನಡದ ಪ್ರಸಿದ್ಧ ಕವಿ ಕುವೆಂಪು ಅವರು ಮಲೆನಾಡಿನ ನಿಸರ್ಗದ ಮಡಿಲಿನಲ್ಲಿಯೇ ಹುಟ್ಟಿ ಬೆಳೆದವರು. ಪ್ರಕೃತಿ ಕವಿ ಅಂತಲೇ ಅವರು ಚಿರಪರಿಚಿತರು. ಅವರ ಸಾಹಿತ್ಯದಲ್ಲಿ ಪರಿಸರವು ಕೇವಲ ಹಿನ್ನೆಲೆಯಾಗಿರದೆ ಜೀವಂತವಾಗಿ ಮಿಡಿಯುತ್ತದೆ. ಪ್ರಕೃತಿ ಸೌಂದರ್ಯದ ಮೂಲಕವೇ ಭಗವಂತನನ್ನು

0: ಮಾಡುತ್ತಿದ್ದವರು ರಸ ಋಷಿ ಕುವೆಂಪು ಅವರು. ಯಾವ ದೇವ ಶಿಲ್ಪಿ ಇಂತು ನಿನ್ನ ಕೊರೆದನು, ಯಾವ ಬಣ್ಣಗಾರ ನಿಂತು ರಂಗನೆರೆದನು, ಒಲವಿನೊಡೆಯ ಸೊಬಗಿನೊಡೆಯನೊಡನೆ ಕೂಡಿ ಸಂಚು ಮಾಡಿ ನಿನ್ನ ಪಡೆದನೆ, ಮಳೆ ಬಿಲ್ಲ ಕರಗಿಸಿಂತು ನಿನ್ನ ಕಡೆದನೆ ಅನ್ನುವ ಕುವೆಂಪು ಅವರ ಕವನದ ಸಾಲುಗಳಲ್ಲಿ ಪ್ರಕೃತಿ ಸೌಂದರ್ಯ ಮತ್ತು ದೈವತ್ವದ ಬಗೆಗಿನ ಅವರ ಭಾವನೆಗಳು ಮಿಳಿತವಾಗಿರುವುದನ್ನ ನಾವು ಮನಗಾಣುತ್ತೇವೆ.
1: ಕುವೆಂಪು ಅವರ ಆನಂದಮಯ ಈ ಜಗಹೃದಯ ಎಂಬ ಪ್ರಸಿದ್ಧ ಕವನದಲ್ಲಿ ನಿಸರ್ಗದಲ್ಲಿನ ಆನಂದಮಯ ದರ್ಶನ ಹೀಗಿದೆ. ಆನಂದಮಯ ಈ ಜಗ

0: ಕುವೆಂಪು ಅವರ ಪಕ್ಷಿಕಾಶಿಯ ವರ್ಣನೆ ಹೀಗಿದೆ. ಮುಗಿಲ ಮುಟ್ಟುವ ಮಲೆಯ ಸಾಲು, ಹಸುರೊಪ್ಪುವ ಕಾನನದ ಸೋಲು, ಇಂಪಾಗಿ ಹಾಡುವ ಹಕ್ಕಿಗಳ ಮೇಳ, ನಿಸರ್ಗದಳು ನಿತ್ಯವೂ ದೀಪಾವಳಿ. ಪರಿಸರದೊಂದಿಗಿನ ಒಡನಾಟದ ನಿಟ್ಟಿನಲ್ಲಿ ಕವಿ ಕುವೆಂಪು ಅವರ ಮಾತುಗಳು ಹೀಗಿವೆ.
1: ಸಾಧಾರಣವಾಗಿ ಭೌಗೋಳಿಕ ಸನ್ನಿವೇಶ ವಾತಾವರಣಗಳನ್ನು ಪರಿಸರ ಎಂದು ಕರೆಯುವುದುಂಟು. ಸಾಮಾಜಿಕ ಸ್ಥಿತಿಗತಿಗಳು ಪರಿಸರದ ವಲಯದಲ್ಲಿಯೇ ಸೇರುತ್ತವೆ. ನಾನು ಹುಟ್ಟಿದ ಪರಿಸರವೆಂದರೆ ಸಹ್ಯಾದ್ರಿಯ ಪರ್ಯಂಕದ ಮೇಲೆ ಕವಡಿಸಿರುವ ಕುಪ್ಪಳಿ ಮಾತ್ರವಲ್ಲ, ಹಲವು ವರ್ಷಗಳಿಂದ ಬೆಳೆದು ಬಂದಿರುವ ರಮ್ಯಾರಣ್ಯ ಹಾಗೂ ಸಾಗಿ ಬಂದಿರುವ ಜೀವನ ಪ್ರವಾಹ. ಇದರಿಂದಾಗಿ ಪರಿಸರದ ಕಲ್ಪನೆಯಲ್ಲಿ ದೇಶದ ಆಯಾಮದ ಜೊತೆಗೆ ಕಾಲದ ಆಯಾಮವು ಸೇರಿಕೊಳ್ಳುತ್ತದೆ. ಭಾವಾಲೋಚನೆ ಸಹ ಪರಿಸರದ ಅವಿಭಾಜ್ಯ ಅಂಶವಾಗುತ್ತದೆ. ಜೀವಿ ಜನ್ಮ ಜನ್ಮಾಂತರಗಳ ಭಾವಾಲೋಚನೆಗಳನ್ನು, ಅನುಭವ ವಾಸನೆಗಳನ್ನು ಹೊತ್ತುಕೊಂಡೇ ಬರುತ್ತದೆ. ಈ ಪೂರ್ವಜನ್ಮ ಸಂಸ್ಕಾರ ಮತ್ತು ಪರಿಸರಗಳು ಅಪ್ರತ್ಯೇಕವಲ್ಲ. ಭಗವಂತ ತನ್ನ ಉದ್ದೇಶದ ಪೂರೈಕೆಗಾಗಿ ಇವೆರಡನ್ನೂ ಬಳಸಿಕೊಳ್ಳುತ್ತಾನೆ. ಅಂದರೆ ಸೃಷ್ಟಿಶಕ್ತಿಯ ಉದ್ದೇಶದ ವಿಕಾಸಕ್ಕಾಗಿ ಇವೆರಡೂ ಒಟ್ಟಾಗಿ ಮಾನವ ಚೇತನವನ್ನು ಊರ್ಧ್ವಮುಖಗೊಳಿಸುತ್ತವೆ. ಸಹ್ಯಾದ್ರಿಯ ಗಿರಿವನ ಶ್ರೇಣಿ, ಮನೆಯ ಐಗಳ ಪಾಠಶಾಲೆ, ಮಂಜಪ್ಪಗೌಡರಂತಹ ಬಂಧುಗಳ ಸಂಪರ್ಕ, ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನ ಪ್ರವೇಶ, ಅಂತೆಯೇ ನಗರ ಗ್ರಂಥಾಲಯ, ಇವು ಒಂದೊಂದೂ ನನ್ನ ಚೇತನ ವಿಕಾಸಕ್ಕೆ ನೆರವಾದ ಅಮೃತ ಘಟನೆಗಳು. ಶ್ರೀ ಕುವೆಂಪುವ ಸೃಜಿಸಿದೀ ಮಹಾಛಂದಸ್ಸಿನ ಮೇರು ಕೃತಿ ಎನ್ನುವ ಮಾತು ಕೇವಲ ಅಲಂಕಾರಿಕವಲ್ಲ, ಪೂರ್ಣ ಸತ್ಯ. ಆ ಮೇರುಕೃತಿಯಂತೆಯೇ ಪರಿಸರ ಸಂಸ್ಕಾರಗಳು ಸಹ ಕುವೆಂಪು ಸೃಷ್ಟಿಗೆ ಕಾರಣವಾಗಿವೆ. ನಾನು ಮಲೆನಾಡಿನಲ್ಲಿ ಸಹ್ಯಾದ್ರಿಯ ತೋಳು ತೊಟ್ಟಿನಲ್ಲಿ ಹುಟ್ಟದೇ ಇದ್ದ ಪಕ್ಷದಲ್ಲಿ ನನ್ನ ಮೂಲಕ ಇಂಥ ಸಾಹಿತ್ಯ ಹುಟ್ಟುತ್ತಿರಲಿಲ್ಲ. ಅದರಲ್ಲಿ ಪೂರ್ಣ ದೃಷ್ಟಿ ಮೂಡಲು ಸಹ ಸಾಧ್ಯವಾಗುತ್ತದೆ.

0: ಜೀವ ವೈವಿಧ್ಯತೆ ಕೂಡ ನಮ್ಮ ಪರಿಸರದ ಒಂದು ಅವಿಭಾಜ್ಯ ಅಂಗ. ಜೀವ ವೈವಿಧ್ಯತೆಯ ಪ್ರಾಮುಖ್ಯತೆಯ ಕುರಿತಂತೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು ಹೀಗೆ ಹೇಳುತ್ತಾರೆ.
1: ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ರೀತಿಯ ಜೀವರಾಶಿಗಳು, ಅದು ನೆಲದಲ್ಲಿರ್ಬೋದು, ನೀರಿನಲ್ಲಿರ್ಬೋದು, ಆಕಾಶದಲ್ಲಿರ್ಬೋದು, ಅದು ದೊಡ್ಡದು ಇರ್ಬೋದು, ಕಣ್ಣಿಗೆ ಕಾಣತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೈಕ್ರೋ ಆರ್ಗಾನಿಸಮ್ಸ್ ಇರ್ಬೋದು, ಇವೆಲ್ಲವನ್ನೂ ಸೇರಿ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಸಿಗ್ತೇವೆ. ಅದರಲ್ಲಿ ಮಾನವರು ನಾವು ಕೂಡ ಈ ಜೀವ ವೈವಿಧ್ಯತೆಯ ಒಂದು ಅತಿ ಮುಖ್ಯವಾದಂತಹ ಕೊಂಡಿ ಅಥವಾ ಭಾಗ ಅಂತ ಹೇಳ್ತಕ್ಕಂಥ ಗಾಂಧೀಜಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮಾನವನ ಎಲ್ಲಾ ಬೇಡಿಕೆಗಳನ್ನ, ಆಸೆಗಳನ್ನ ಪರಿಸರ ಮತ್ತು ಅರಣ್ಯ ನೀಡಬಲ್ಲದು, ಆದರೆ ಅವನ

0: ದುರಾಸೆಗಳನ್ನೆಲ್ಲ ಅಂತ ಹೇಳುವಂಥದ್ದನ್ನ ನಮ್ಮ ಗಾಂಧೀಜಿಯವರು ಆ ಕಾಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡೋದಿದ್ರೆ ಇವತ್ತು ಮುಖ್ಯವಾಗಿ ಹೆಲ್ತಿ ಎನ್ವೈರನ್ಮೆಂಟ್ ಅಂದ್ರೆ ಆರೋಗ್ಯಕರವಾದಂತಹ ಪರಿಸರಕ್ಕಾಗಿ, ಹೆಲ್ತಿ ಹ್ಯೂಮನ್ಸ್. ಪರಿಸರ ಆರೋಗ್ಯಕರವಾಗಿದ್ರೆ ಅಲ್ಲಿರ್ತಕ್ಕಂತಹ ಮನುಷ್ಯ ಅಥವಾ ಜೀವಜಾತಿಗಳೆಲ್ಲ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಆರೋಗ್ಯಕರ ಸಮುದಾಯ. ಕೊನೆಯದಾಗಿ ಹೆಲ್ತಿ ಎಕನಾಮಿಕ್ಸ್ ಅಂದ್ರೆ ಎನ್ವೈರನ್ಮೆಂಟ್ ಹೆಲ್ತಿ ಆಗಿದ್ರೆ ಅಲ್ಲಿರತಕ್ಕಂತಹ ಜನ ಹೆಲ್ದಿ ಆಗಿರ್ತಾರೆ. ಇವರೆಲ್ಲ ಚೆನ್ನಾಗಿದ್ರೆ ಆ ಒಂದು ಎಕನಾಮಿಕ್ಸ್ ಅಂದ್ರೆ ನಮ್ಮ ಆರ್ಥಿಕತೆಗೂ ಕೂಡ. ಹಾಗಾಗಿ ಈ ಮೂರು ಲಿಂಕ್ ಅನ್ನ ಇಟ್ಟುಕೊಂಡು ಇವತ್ತು ಜೀವಜಾತಿಯ ಒಂದು ಪ್ರಾಮುಖ್ಯತೆ. ಯಾಕೆಂತ ಹೇಳಿದ್ರೆ ನೀವತ್ತು ನೋಡಿದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಪರಿಸರ ಮತ್ತು ಅರಣ್ಯ ಉತ್ತಮವಾಗಿದೆ ಅಲ್ಲಿ ಎಲ್ಲಾ ರೀತಿಯ ಸಮೃದ್ಧಿಯನ್ನು ನೋಡ್ತೀವಿ. ಆಫ್ರಿಕಾದ ದೇಶಗಳಲ್ಲಿ ನಾವು ಇವತ್ತು ಕಾಣ್ತಾ ಇರತಕ್ಕಂಥ ತೊಂದರೆಗಳು, ಅದು ಅವರಲ್ಲಿ ಬಡತನ ಇರಬಹುದು ಅಥವಾ ಅಲ್ಲಿ ನಡೀತಾ ಇರತಕ್ಕಂಥ ಯುದ್ಧಗಳಿರಬಹುದು, ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಪರಿಸರವನ್ನ, ಅವರ ಬಯೋಡೈವರ್ಸಿಟಿಯನ್ನ ಕಾಪಾಡಿಕೊಳ್ಳಿಲ್ಲ. ನಮ್ಮಷ್ಟೇ ವೈವಿಧ್ಯಮಯವಾಗಿದ್ದಂತಹ ದೇಶಗಳವೆಲ್ಲವೂ ಕೂಡ. ಹಾಗಾಗಿ ಪ್ರಾಮುಖ್ಯತೆಗಳನ್ನ ನಾವು ಹೇಳೋದಿದ್ರೆ ಎಲ್ಲಿ ತೊಂದರೆ ಆಗಿದೆ ಅದನ್ನ ನಾವು ನೋಡಿ ಅರಿತುಕೊಂಡ್ರೆ ನಾವು ಅದರಿಂದ ಪಾಠವನ್ನ ಕಲ್ತ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ಒಂದು ಇದು. ಹಾಗಾಗಿ ಬಯೋಡೈವರ್ಸಿಟಿಯ ಬಗ್ಗೆ ನಾವು ಸುಮ್ಮನೆ ಅದನ್ನ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ ಹೇಳೋದಲ್ಲ, ಅದು ನಮ್ಮ ಉಳಿವಿಗಾಗಿ ಯಾತಕ್ಕಾಗಿ ಬೇಕು, ಮುಂದಿನ ಜನಾಂಗಗಳಿಗಾಗಿ ಯಾತಕ್ಕೆ ಬೇಕು ಅಂತ ಹೇಳುವಂಥದ್ದನ್ನ ನಾವು ಅರಿತುಕೋಬಹುದು.
1: ಪಕ್ಷಿ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಅವರ ನುಡಿಗಳಂತೆ, ಪ್ರಕೃತಿ ಪ್ರೇಮಿ ಟಿ ಜಿ ಪ್ರೇಮ್ಕುಮಾರ್ ಅವರ ಮಾತುಗಳಂತೆ, ಹಾಗೆ ಕುವೆಂಪು ಅವರ ಪ್ರಕೃತಿಯ ಬಗೆಗಿನ ಒಲವಿನ ಮಾತುಗಳಂತೆ, ಜೊತೆಗೆ ಪರಿಸರದಲ್ಲಿನ ಜೀವ ವೈವಿಧ್ಯತೆಯನ್ನು ಕುರಿತ ಡಾಕ್ಟರ್ ಸಿ ಜಿ ಕುಶಾಲಪ್ಪ ಅವರ ಅನಿಸಿಕೆಗಳಂತೆ ನಾವೆಲ್ಲ ಪರಿಸರ ಉಳಿಸೋಣ, ಆ ಮೂಲಕ ಬದುಕ ಕಟ್ಟೋಣ. ಸರ್ವರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ನಮಸ್ಕಾರ.

ರಚನೆ, ಪ್ರಸ್ತುತಿ, ನಿರ್ಮಾಣ ಹಾಗೂ ನಿರೂಪಣೆ ವಿದ್ಯಾರಾವ್ ಕೆಎಲ್. ಸಹ ನಿರೂಪಣೆ ಕೆಎನ್ ಸಂತೋಷ್. ನಿರ್ವಹಣೆ ಪಿಎಂ ಜಗದೀಶ್. ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು. ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ. ಅದುವರೆಗೆ ಎಲ್ರಿಗೂ ನಮಸ್ಕಾರ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆತ್ಮೀಯ ಶ್ರೋತೃಗಳೇ, ಮಳೆಗಾಲ ಅಂದಾಗ ನಿಮ್ಮ ಮನದಲ್ಲಿ ಮೂಡುವ ಭಾವನೆ ಎಂತಹುದು? ಇದು ಈ ಬಾರಿಯ ಪತ್ರಕಾರಂಜಿಯ ವಿಷಯ.

ಸ್ಫುಟವಾದ ಮತ್ತು ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 8 ಕೊನೆಯ ದಿನ. ಪ್ರಸಾರ ಇದೇ 15ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಕೇಳುಗರೇ, ಈಗ ವೇಳೆ 5:35:22. ಈಗ ಪ್ರಕಟಿತ ಕಾರ್ಯಕ್ರಮ ಚಿತ್ರಕಾವೇರಿ. ಇದಕ್ಕೆ ಬದಲಾಗಿ ಕೆಲವೊಂದು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ತಾರಕ್ ಚಿತ್ರಕ್ಕಾಗಿ ಹಾಡಿದ್ದಾರೆ ಇಂದು ನಾಗರಾಜ್ ಹಾಗೂ ವಿಜಯ್ ಪ್ರಕಾಶ್. ಅರ್ಜುನ್ ಜನ್ಯ ಸಂಗೀತದಲ್ಲಿ, ಗೀತರಚನೆ ಹರಿ ಸಂತೋಷ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಶಂಕರ್ ಗಣೇಶ್ ಅವರ ಸಂಗೀತದಲ್ಲಿ, ಚಿ ಉದಯಶಂಕರ್ ಅವರ ಗೀತೆಯಿಂದ, ಚಿತ್ರ ಆನಂದ್.

ಸೋನು ನಿಗಮ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಕಾಂಚಾಣ ಚಿತ್ರದ ಗೀತೆ. ಗೀತೆ ರಚನೆ ಹೃದಯ ಶಿವ, ಸಂಗೀತ ಹೃಷಿಕೇಶ್ ಹರಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
3: ರಾಜೇಶ್ ಮತ್ತು ಚಿತ್ರ ಹಾಡಿದ್ದಾರೆ ಓ ಮಲ್ಲಿಗೆ ಚಿತ್ರಕ್ಕಾಗಿ. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

ಕಾರ್ಯಕ್ರಮದ ಕಡೆಯಲ್ಲಿ ರಥಸಪ್ತಮಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಜೋಡಿ. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಭೂಪೇಂದ್ರ ಕುಮಾರ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಈ ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ ಕಾರ್ಯಕ್ರಮ, 6:50 ಕೃಷಿರಂಗ, ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ HS ಧರ್ಮರಾಜ್ ಅವರಿಂದ ಮಾಹಿತಿಯನ್ನು ಕೇಳುತ್ತೀರಿ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉಳುವಾರು ಸಣ್ಣಮನೆ ರಾಮಚಂದ್ರ ಮತ್ತು ಸಂಸಾರ ಚೆಂಬು. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು, ಇಂದು ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಭಾವಗೀತೆಗಳು, 9:30 ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದಿಂದ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 10:30

ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆ ಕುರಿತು ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಮಹಿಳಾ ಸಶಕ್ತೀಕರಣ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯರಾಗದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತೀರಿ. 6:30 ಚಿಂತನ ಪ್ರಸ್ತುತಿ ಡಾಕ್ಟರ್ ಡಿ ಸತೀಶ್ ಚಂದ್ರ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು ಬೆಂಗಳೂರು ಕೇಂದ್ರದಿಂದ. 6:35 ರೈತರಿಗೆ ಸಲಹೆ ನಮ್ಮ ನಿಲಯದಿಂದ. 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್

ಮೈಸೂರು ಕೇಂದ್ರದ ಕೊಡುಗೆ ಇದು. ಬೆಂಗಳೂರು ಕೇಂದ್ರದಿಂದ 6:35ಕ್ಕೆ ರೈತರಿಗೆ ಸಲಹೆ ನಮ್ಮ ನಿಲಯದಿಂದ, 6:45ಕ್ಕೆ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹೊಂಡೈ. 8:30ಕ್ಕೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35ಕ್ಕೆ ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಗೀತ ರಚನೆಕಾರ ನಿರ್ದೇಶಕ ಹೃದಯ ಶಿವ ಅವರೊಂದಿಗೆ ಸಂದರ್ಶನವಿದೆ. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ನಮ್ಮ ನಿಲಯದಿಂದ ನೆನಪಿನ ಬುತ್ತಿ, ಆಕಾಶವಾಣಿಯಲ್ಲಿ ಸುದೀರ್ಘ 36 ವರ್ಷಗಳ ಕಾಲ ಅಭ್ಯಂತರ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿ ಆನಂದನ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರೆದ ಹಾಗೂ ಕೊನೆಯ ಭಾಗ. ಪ್ರಸ್ತುತಿ ಎಂ ಶಕುಂತಲ, ನಿರ್ವಹಣೆ ಪಿ ಎಂ ಜಗದೀಶ್. 9:35ಕ್ಕೆ ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಲತೀಫ್ ಅಹಮದ್ ಖಾನ್ ಅವರ ತಬಲಾ ವಾದನ. 10:30ಕ್ಕೆ ಗಾನ ಭಜನ, 11:00ಗೆ ಗಾನಡಂಗೂರ. 12:30ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಲೇಖಕಿ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, ವಿಶ್ವ ಆಹಾರ ಸುರಕ್ಷತಾ ದಿನದ ಸಂದರ್ಭದಲ್ಲಿ ಆಹಾರದ ಕಲಬೆರಕೆ ಮತ್ತು ಪತ್ತೆ ಹಚ್ಚುವ ವಿಧಾನಗಳ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ದೇವಿ ಹೊಸೂರಿನ ತೋಟಗಾರಿಕಾ ಎಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಆಹಾರ ತಂತ್ರಜ್ಞಾನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮೋಹನ್ ನಾಯ್ಕ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಪಿ ಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದಿಂದ. 1:00ಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಸಂಭಾಷಣೆ, ಭಾಗವಹಿಸುತ್ತಾರೆ ಪಿ ಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುಡ್ತರ್ಕರ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 2:40ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಕ್ಕಿಯ ಬಳಗ. 3:00ಗೆ ಸಂಗೀತ ರೂಪಕ ಓ ಪ್ರಕೃತಿಯೇ ಮುನಿಸೇತಕೆ, ರಚನೆ ಪ್ರೇಮ ಟಿಎಂಆರ್. 3:30ಕ್ಕೆ ನಾಟಕ ಡಿಮಾಂಡ್ ಅಪ್ಪೋ ಡಿಮಾಂಡು, ರಚನೆ ಮಾಲತಿ ಮುದಕವಿ, ನಿರ್ಮಾಣ ಶರಣಬಸವಾ ಚೋಳಿನ್. 4:00ಗೆ ಭಾವಗೀತೆಗಳು ನಮ್ಮ ನಿಲಯದಿಂದ. 4:30ಕ್ಕೆ ನೆನಪು ನಿನಾದ. 5:00ಗೆ ಕ್ರೀಡಾಲಹರಿ, ರಾಷ್ಟ್ರೀಯ ಹಾಕಿ ಪಟು ಹಾಗೂ ಪ್ರಸ್ತುತ ಹಾಕಿ ತರಬೇತುದಾರರಾದ ನರಿಯಂದಡ ಗ್ರಾಮದ ಬಾರಿಕೆ ಚೈತ್ರ ಟೋನಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ವಿನೋದ ಮೂಡಗದ್ದೆ. 5:30ಕ್ಕೆ ಕೇಂದ್ರ ಸರ್ಕಾರದ 12 ವರ್ಷಗಳ ಪೂರ್ಣಗೊಳಿಸುವಿಕೆಗೆ ಸಂಬಂಧಪಟ್ಟ ಹಾಗೆ ವಿವಿಧ ವಿಷಯಗಳ ಕುರಿತು ಚರ್ಚೆ, ವಿಷಯ ವಿಕಸಿತ ಭಾರತಕ್ಕೆ ಬಲವಾದ ಆರ್ಥಿಕ ಬೆಳವಣಿಗೆ. 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಮಳೆಗಾಲದಲ್ಲಿ ಕಂಡುಬರುವ ಜಾನುವಾರು ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ಕೆಎ ಪ್ರಸನ್ನ ಅವರೊಂದಿಗೆ ಸಂದರ್ಶನ. 7:20ಕ್ಕೆ ಸುದ್ದಿ ಜೊಂಪೆ, ಪ್ರಾಯೋಜಕರು ಉಳುವಾರು, ಸಣ್ಣಮನೆ, ರಾಮಚಂದ್ರ ಮತ್ತು ಸಂಸಾರ, ಚೆಂಬುಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ನಾಳೆ ರಾತ್ರಿ 8:00ಗೆ ಕೇಂದ್ರ ಸರ್ಕಾರದ 12 ವರ್ಷಗಳ ಪೂರ್ಣಗೊಳಿಸುವಿಕೆಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಕ್ರಮ. ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿ ಮುದ್ರಿತ ಕಾರ್ಯಕ್ರಮ ಇದಾಗಿದೆ. ವಿಷಯ ಯುವಶಕ್ತಿ. 8:35ಕ್ಕೆ ಚಿತ್ರಗೀತೆಗಳು, 9:30ಕ್ಕೆ ಯುವವಾಣಿ, 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಈ ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: arrived in New Delhi today on a three-day visit to India at the invitation of External Affairs Minister Dr. S. Jaishankar. Briefing media in New Delhi this afternoon, External Affairs Ministry spokesperson Randhir Jaiswal said Dr. Jaishankar will hold talks with his Nepalese counterpart tomorrow. And in hockey, India has beat Pakistan 5-3 in the semi-final of the Men's Under-18 Asia Cup 2026 in Kagamigahara, Japan today to set up a title clash against Japan. And that is the end.
1: ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 6:10:20. ಈಗ ವಾಣಿಜ್ಯ ಪ್ರಕಟಣೆಗಳು.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
6: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹಿಂಗಾಗತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
7: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
14: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
15: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
16: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ June 3-15. ಈ ಕ್ಯಾಂಪ್ ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
17: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
18: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
19: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
20: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
21: ಆಂಥೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು ಶಾಸ್ತ್ರ.

0: ಪದ್ಧತಿ ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯನೂ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900901282
5: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
8: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
5: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
7: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
9: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ, ಇಲ್ಲಿ ಬಿಎ, ಎಲ್ಎಲ್ಬಿ 5 ವರ್ಷ ಹಾಗೂ 3 ವರ್ಷಗಳ ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಗೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
10: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿರಾ ಮದನ್ 9844-81919.
11: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
14: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
15: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ

0: ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಹಲೋ.
5: ಹಲೋ
4: ರಮ್ಯಾ, ಎಲ್ಲೇ? ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
5: ನನಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
4: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
9: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
10: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ KVG ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI ಅಂಡ್ ML, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ MBA ಮತ್ತು MTech ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. KVG ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 0825723141 ಅಥವಾ 9845866528.
11: ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ಮಾವು ಮೇಳವನ್ನು ಇಂದಿನಿಂದ 7ನೇ ತಾರೀಕಿನವರೆಗೆ ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ಸಮೀಪವಿರುವ ಹಳೆಯ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಸಾರ್ವಜನಿಕರೆಲ್ಲ ಮಾವು ಮೇಳದಲ್ಲಿ ಪಾಲ್ಗೊಳ್ಳುವಂತೆ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
13: ಬಿಂದು ಪ್ರೀಮಿಯಂ ನೋಡಿದ್ಯಾ?
12: ಇಲ್ಲ, ಯಾಕೆ?
13: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
14: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
13: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
14: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
11: ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರಿಗೆ ಕೊಡಗಿನ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಅಧಿಕಾರ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಮತ್ತು ಕೊಡಗು ಜಿಲ್ಲೆ ಸುಭಿಕ್ಷವಾಗಲಿ ಎಂದು ಶುಭ ಹಾರೈಸಿದ್ದಾರೆ. ತೀತಿರ ಧರ್ಮಜೌ ತಪ್ಪ, ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು.
4: SSLC ಫೇಲ್ ಆಗಿದ್ದರೆ ಚಿಂತಿಸಬೇಡಿ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ನೇರವಾಗಿ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.

0: ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಕಳೆದ 19 ವರ್ಷಗಳಿಂದ ದಾಖಲೆ ಫಲಿತಾಂಶವನ್ನು ನೀಡುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಶ್ರೀ ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಕಾಲ್ 9900090940.
1: ತನಿಷ್ಕ್ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
2: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಈ ತಿಂಗಳ 8ರಂದು ಸೋಮವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿರುವ ಡಿಕೆ ಸಿಗ್ಮಾ ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2ರಿಂದ 4 ಗಂಟೆವರೆಗೆ ಕುಶಾಲ್ ನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, ಬಿಪಿ, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8902 5878 88.
3: ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ.
4: SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರುವ ಸುವರ್ಣಾವಕಾಶ.
3: ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು.
4: ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ.
3: ಮಾಹಿತಿಗೆ ಸಂಪರ್ಕಿಸಿ 9900905573.
0: 4x2 ಡಿಜಿಟಲ್ ವೆಟ್ರಿಫೈ ಟೈಲ್ಸ್ ಪ್ರಾಜೆಕ್ಟ್ ಆರ್ಡರ್ ಇದ್ರೆ ಗುಜರಾತ್ನಿಂದ ಅತಿ ಕಡಿಮೆ ರೇಟ್ ನಲ್ಲಿ ಸಪ್ಲೈ ಮಾಡಿಕೊಡಲಾಗುವುದು. ನೇರವಾಗಿ ಸಂಪರ್ಕಿಸಿ ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
5: ಇವತ್ತು ಆ ಸಂಭ್ರಮದ ಕಡೆಗೆ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರ ಮೇಲಿದೆ.
6: ಹೇಳ್ತೀನಿ, ಅವ್ರನ್ನ ಗಾಜಿದೆ ಅಂತ ಹಾಕಿ ಅಂತಾರೆ. ನನಗೆ ಭಯ ಆಗತ್ತೆ. ಅವ್ರ ಪಾಪ ಅಲ್ಲಿಗೆ ಗಾಡಿ ಒಳಗಡೆ ನಿಂತಿರ್ತಾರೆ ಲೇಡಿ, ಎಲ್ಲ ಹಾಕಿ ಅಂತಾರೆ. ನಾವು ಏನ್ ಮಾಡೋದು? ನಾನು ಮೊಟ್ಟೆ ಸಿಪ್ಪಿನ ಸಪ್ರೇಟ್ ಇಡ್ತೀನಿ ಗಿಡಕ್ಕೆ, ಬಾಳೆಹಣ್ಣು ಸಿಪ್ಪಿನ ಗಿಡಕ್ಕೆ ಸಪ್ರೇಟ್ ಇಡ್ತೀನಿ. ಎಲ್ಲ ನನ್ನ ಕೈಲಿ ಆಗೋಷ್ಟು ಮಾಡ್ತೀನಿ. ಉಳಿದಿದ್ದನ್ನು ನಾವು ಎಸಿಲೇಬೇಕಲ್ಲ, ಪ್ಲಾಸ್ಟಿಕ್ ಚೂರುಗಳನ್ನ ಮತ್ತೊಂದನ್ನು ಎಸಿಲೇಬೇಕು. ಎಲ್ಲ ಕೊನೆಗೆ ಎಲ್ಲ ಮಿಕ್ಸ್ ಮಾಡಿ ಎಸಿಬೇಕಾಗ, ಏನೂ ಮಾಡೋಕ್ಕಾಗ್ತಿಲ್ಲ.
7: ಇದು ಕೊಡಗಿನ ಜಾಗೃತ ಮನೋಭಾವನೆಯುಳ್ಳ ಯುವಕನೊಬ್ಬನ ಮನದಾಳದ ಯೋಚನೆ.
6: ಯಾಕಂದ್ರೆ ನಾನು ಸಪ್ರೇಟ್ ಮಾಡಿದ್ರು ಕೂಡ ಅಲ್ಲಿ ತಗೊಂಡೋಗಿ ಹಾಕೋದು ಇದಕ್ಕೆ ಅಲ್ಲ. ಗಾಜು ಹಾಕ್ತಾರೆ, ಪ್ಯಾಡ್ಸು ಹಾಕ್ತಾರೆ, ಡೈಪರು ಹಾಕ್ತಾರೆ, ಹಸಿ ಕಸ ಹಾಕ್ತಾರೆ, ಒಣ ಕಸ ಹಾಕ್ತಾರೆ, ಎಲ್ಲ ಅದರಲ್ಲೇ.
7: ಕಸ ಬೇರ್ಪಡಿಸುವ ಪೌರ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸುವ ಮನೋಭಾವನೆ ಪ್ರತಿಯೊಬ್ಬರೂ ಯೋಚಿಸಬೇಕಾದದ್ದು ಅಲ್ಲವೇ?

0: ಏ ಅಕ್ಕ ಬೇಗ ಬಾರೆ, ಕಸ ಬಂತು.
1: ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗ್ತಾ ಇದೆಯಾ? ಕಾಡಿ ಬಂದ್ರೆ ಅದರಲ್ಲೇ ಹಾಕ್ಬೇಕಾ? ನಮ್ಮ ಮನೆ ಹತ್ರನೇ ಮೋರಿ ಇದೆ, ನಾನು ಅದರಲ್ಲೇ ಹಾಕ್ಬಿಡ್ತೀನಿ, ಯಾರಿಗೂ ಗೊತ್ತಾಗಲ್ಲ.
0: ಶಿವ ಶಿವ, ಏನೇ ಹೀಗ್ ಮಾತಾಡ್ತಾ ಇದ್ಯಾ? ಪ್ರತಿದಿನ ಸರ್ಕಾರದಿಂದ ಗಾಡಿ ಬರುತ್ತೆ, ಅದರಲ್ಲಿ ಹಸಿ ಕಸ ಬೇರೆ ಒಣ ಕಸ ಬೇರೆ ಹಾಕ್ಬೇಕು. ನಿಮ್ಗೆ ಇಷ್ಟು ಗೊತ್ತಿಲ್ವಾ? ಇಷ್ಟು ಓದಿದ್ಯಾ?
1: ಅಯ್ಯೋ, ಗಾಡಿಗೆ ಹಾಕೋದಲ್ದೆ ಪುನಃ ಹಸಿ ಕಸ ಬೇರೆ ಒಣ ಕಸ ಬೇರೆ ಬೇರೆ ಮಾಡ್ಬೇಕಾ? ನನ್ಗಷ್ಟೆಲ್ಲ ಟೈಮ್ ಇಲ್ಲ, ನಾನೆಲ್ಲ ಒಂದ್ರಲ್ಲೇ ಹಾಕ್ತೀನಿ. ಯಾರು ಅದನ್ನೆಲ್ಲ ಚೆಕ್ ಮಾಡ್ತಾರೆ?
0: ಇಲ್ಲ ಕಣೇ, ಇದು ತುಂಬ ದೊಡ್ಡ ತಪ್ಪು, ಹೀಗ್ ಮಾಡಬಾರ್ದು. ಅಲ್ಲಿ ಕಸ ವಿಂಗಡಣೆ ಮಾಡೋರ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಪಾಪ ಅವರು ಅಷ್ಟು ಜನರದು ಕಸ ವಿಂಗಡಣೆ ಮಾಡ್ಬೇಕು ತಾನೆ?
1: ಹೌದು, ಅದು ನಿಜಾನೇ. ಏನ್ ಮಾಡೋಣ ಇವಾಗ? ನಾನು ಆಲ್ರೆಡಿ ಮಿಕ್ಸ್ ಮಾಡ್ಬಿಟ್ಟಿದ್ದೀನಲ್ಲ.
2: ಬರಿ ಮಾತು
1: ನಾನು ಇನ್ಮೇಲೆ ಸೆಪರೇಟ್ ಮಾಡ್ಬಿಟ್ಟು ಹಾಕ್ತೀನಿ.
0: ಅದೆಲ್ಲ ನಡೆಯೋಲ್ಲ, ಈಗ್ಲೇ ಹಸಿ ಕಸ ಬೇರೆ ಒಣ ಕಸ ಬೇರೆ ತಕೊಂಬ. ನಂದು ವಿಂಗಡಣೆ ಆಗಿದೆಪ್ಪ, ನಾನು ಹೋಗ್ತಾ ಇದ್ದೀನಿ.
3: ನಗರದ ಸ್ವಚ್ಛತೆಗೆ ಸಹಕರಿಸೋಣ, ನಿರ್ಲಕ್ಷ್ಯ ಬೇಡ, ಜಾಗೃತ ಮನೋಭಾವದಿಂದ ಜವಾಬ್ದಾರಿಯುತವಾಗಿ ನಡೆಯೋಣ, ಅಲ್ಲವೇ? ಹೌದು.
4: ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಸಂಜೆ 6:50 ಕೃಷಿರಂಗ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ HS ಧರ್ಮರಾಜ್ ಅವರಿಂದ ಮಾಹಿತಿಯನ್ನು ಕೇಳುತ್ತೀರಿ. ಆಕಾಶವಾಣಿ ಮಡಿಕೇರಿ, ಸಮಯ

ಆಕಾಶವಾಣಿ ಅವಲೋಕನ ವಿಷಯ 1 ಕೋಟಿ ಬಳಕೆದಾರ ದಾಟಿದ ವೇವ್ಸ್ ಒಟಿಟಿ ಬರೆದವರು ಸಂತೋಷ್ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ ಪ್ರಸಾರ ಭಾರತೀಯ ಡಿಜಿಟಲ್ ಸ್ಕ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ವೇವ್ಸ್ ಒಟಿಟಿ 2024 ನವೆಂಬರ್ನಲ್ಲಿ ಪ್ರಾರಂಭವಾದ 2 ವರ್ಷಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ 1 ಕೋಟಿ ನೋಂದಾಯಿತ ಬಳಕೆದಾರರ ಮೈಲಿಗಲ್ಲನ್ನು ದಾಟಿದೆ ಇದು ಭಾರತದ ಸಾರ್ವಜನಿಕ ಸೇವಾ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ ಈ ಸಾಧನೆಯು ಭಾರತದ ಸಾರ್ವಜನಿಕ ಡಿಜಿಟಲ್ ಮಾಧ್ಯಮ ಪರಿಸರ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಗುರುತಿಸುತ್ತದೆ ಅಲ್ಲದೆ ಭಾರತ ಮತ್ತು ಪ್ರಪಂಚದಾದ್ಯಂತದ ಪ್ರೇಕ್ಷಕರಿಗೆ ವಿಶ್ವಾಸಾರ್ಹ ಮತ್ತು ವೈವಿಧ್ಯಮಯ ಮಾಹಿತಿಯನ್ನು ನೀಡುವ ಸ್ಥಳೀಯ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಹೆಚ್ಚುತ್ತಿರುವ ಪ್ರಾಬಲ್ಯವನ್ನು ಪ್ರತಿಬಿಂಬಿಸುತ್ತದೆ ಇಂದು ವೇವ್ಸ್ ಒಟಿಟಿ ಮನರಂಜನೆ ಸುದ್ದಿ ಶಿಕ್ಷಣ ಸಂಸ್ಕೃತಿ ಆಧ್ಯಾತ್ಮಿಕತೆ ಮತ್ತು ಸಾರ್ವಜನಿಕ ಸೇವಾ ಪ್ರಕಾರಗಳಲ್ಲಿ 24,000 ಹೆಚ್ಚು ಕಂಟೆಂಟ್ ಟೈಟಲ್ಗಳು ಮತ್ತು 15,000 ಗಂಟೆಗಳಿಗೂ ಹೆಚ್ಚು ಚಿತ್ರಗಳನ್ನು ಆಯೋಜಿಸುತ್ತದೆ ಈ ವೇದಿಕೆಯು 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು 200 ಹೆಚ್ಚು ರೇಡಿಯೋ ಸೇವೆಗಳು ಲೈವ್ ಈವೆಂಟ್ ಸ್ಕ್ರೀಮಿಂಗ್ 79 PM ಇ ವಿದ್ಯಾ ಚಾನೆಲ್ಗಳ ಮೂಲಕ ಶೈಕ್ಷಣಿಕ ವಿಷಯ ಯೋಜನೆ ಕುರುಕ್ಷೇತ್ರ ಮತ್ತು ರೋಜ್ಗಾರ್ ಸಮಾಚಾರ ಪತ್ರಿಕೆಯ ಡಿಜಿಟಲ್ ಆವೃತ್ತಿಗಳು ಪ್ರಮುಖ ದೇವಾಲಯಗಳಿಂದ ಭಕ್ತಿ ಸ್ಟ್ರೀಮ್ಗಳು ಮತ್ತು ಪ್ರಸಾರ ಭಾರತಿಯಿಂದ 1,000+ ಗಂಟೆಗಳ ಕಾರ್ಯಕ್ರಮಗಳನ್ನು ನೀಡುತ್ತದೆ ಮೊಬೈಲ್ ವೆಬ್ ಮತ್ತು ಸಂಪರ್ಕಿತ ಟಿವಿ ಸಾಧನಗಳಲ್ಲಿ ಲಭ್ಯವಿರುವ ವೇವ್ಸ್ ಒಟಿಟಿ ಈಗ 130 ಹೆಚ್ಚು ದೇಶಗಳಲ್ಲಿ ಪ್ರೇಕ್ಷಕರನ್ನು ತಲುಪುತ್ತದೆ ವಿವಿಧ ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತದೆ ಮತ್ತು ವ್ಯಾಪಕ ಶ್ರೇಣಿಯ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಮನರಂಜನಾ ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶವನ್ನು ಒದಗಿಸುತ್ತದೆ ಕಾರ್ಯಕ್ರಮಗಳ ನಿರಂತರ ವಿಸ್ತರಣೆ ಕಾರ್ಯತಂತ್ರದ ಡಿಜಿಟಲ್ ಪಾಲುದಾರಿಕೆ ವ್ಯಾಪಕ ಸಾಧನ ಲಭ್ಯತೆ ಮತ್ತು ವರ್ಧಿತ ಬಳಕೆದಾರ ಅನುಭವದ ಮೂಲಕ ವೇದಿಕೆಯು ನಿರಂತರ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಭಕ್ತಿಪೂರ್ವಕ ಲೈವ್ ಸ್ಟ್ರೀಮ್ಗಳು ಶೈಕ್ಷಣಿಕ ವಿಷಯ ಡಿಜಿಟಲ್ ಪ್ರಕಟಣೆಗಳು ಹಳೆಯ ಸಂಗ್ರಹಣೆಗಳು ಮತ್ತು ಲೈವ್ ಈವೆಂಟ್ ಕವರೇಜ್ನಂತಹ ಇತ್ತೀಚಿನ ಸೇರ್ಪಡೆಗಳು ಪ್ರೇಕ್ಷಕರನ್ನು ಮತ್ತಷ್ಟು ಆಕರ್ಷಿಸಿದೆ ದೂರದರ್ಶನದ ಜನಪ್ರಿಯ ಹಳೆಯ ಧಾರಾವಾಹಿಗಳಾದ ರಾಮಾಯಣ ಮಹಾಭಾರತ ಶಕ್ತಿಮಾನ್ ಹಮ್ಲೋಗ್ ಮುಂತಾದ ಧಾರಾವಾಹಿಗಳು ಇಲ್ಲಿ ಲಭ್ಯವಿವೆ 140 ಹೆಚ್ಚು ಲೈವ್ ಟಿವಿ ಚಾನೆಲ್ಗಳು ಮತ್ತು 200 ಹೆಚ್ಚು ರೇಡಿಯೋ ಸೇವೆಗಳು ಇದರಲ್ಲಿವೆ ವಿವಿಧ ಭಾಷೆಗಳ ಚಲನಚಿತ್ರಗಳು ಸುದ್ದಿ ಕ್ರೀಡೆ ಸಾಕ್ಷ್ಯಚಿತ್ರಗಳು ಹಾಗೂ ವೇವ್ಸ್ ಮೂಲಕ ಹೊಸ ಕಾರ್ಯಕ್ರಮಗಳು ಲಭ್ಯ ಇವೆ ಈ ವೇದಿಕೆ ಕನ್ನಡ ಸೇರಿದಂತೆ 10 ಹೆಚ್ಚು ಭಾಷೆಗಳಲ್ಲಿ ಆಪ್ ಇಂಟರ್ಫೇಸ್ ಹೊಂದಿದ್ದು ಒಟ್ಟು 26 ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಕಾರ್ಯಕ್ರಮ ಒದಗಿಸುತ್ತದೆ ವಿದ್ಯಾರ್ಥಿಗಳಿಗಾಗಿ ಇ ಬುಕ್ಸ್ ನಿಯತಕಾಲಿಕೆಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಸಾಮಗ್ರಿಗಳನ್ನು ಇದು ಒಳಗೊಂಡಿದೆ ಆಪ್ನಲ್ಲಿ ಹೆಚ್ಚುವರಿ ಡೌನ್ಲೋಡ್ ಇಲ್ಲದೆ ಉಚಿತ ಮೊಬೈಲ್ ಆಟಗಳಿವೆ ಸರ್ಕಾರದ ಒಎನ್ಡಿಸಿ ನೆಟ್ವರ್ಕ್ ಮೂಲಕ ವಿಡಿಯೋ ನೋಡುತ್ತಲೇ ಆಪ್ನಿಂದ ನೇರವಾಗಿ ಶಾಪಿಂಗ್ ಮಾಡುವ ವಿಶೇಷ ಸೌಲಭ್ಯವೂ ಇದರಲ್ಲಿದೆ ಇದು ಆಂಡ್ರಾಯ್ಡ್ ಐಒಎಸ್ ಮತ್ತು ಸ್ಮಾರ್ಟ್ ಟಿವಿಗಳಲ್ಲಿ ಲಭ್ಯವಿದೆ ಇದರಲ್ಲಿ ಉಚಿತ ಕಂಟೆಂಟ್ ಜೊತೆಗೆ ಜಾಹೀರಾತು ರಹಿತ ವೀಕ್ಷಣೆಗಾಗಿ ಕಡಿಮೆ ದರದ ಚಂದಾದಾರಿಕೆ ಯೋಜನೆಗಳು ಇವೆ ಉದಾಹರಣೆಗೆ ತಿಂಗಳಿಗೆ 30 ರೂಪಾಯಿಗಳಿಂದ ವರ್ಷಕ್ಕೆ 999 ರೂಪಾಯಿಗಳವರೆಗಿನ ಬೇರೆ ಬೇರೆ ಪ್ಲಾನ್ಗಳಿವೆ 1 ಕೋಟಿಗೂ ಹೆಚ್ಚು ನೋಂದಾಯಿತ ಬಳಕೆದಾರರು ಮತ್ತು 1,40,00,000 ಹೆಚ್ಚು ಡೌನ್ಲೋಡ್ಗಳೊಂದಿಗೆ ವೇವ್ಸ್ ಒಟಿಟಿ ಈಗ ತನ್ನ ಮುಂದಿನ ಹಂತದ ಬೆಳವಣಿಗೆಯ ಮೇಲೆ ಗಮನಹರಿಸಿದೆ ಈ ಸಾಧನೆಯು ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಸಾರ್ವಜನಿಕ ಸೇವಾ ಮಾಧ್ಯಮದ ಬೆಳೆಯುತ್ತಿರುವ ಪ್ರಸ್ತುತತೆಯನ್ನು ಪ್ರದರ್ಶಿಸುತ್ತದೆ ಮತ್ತು ದೂರದರ್ಶನ ರೇಡಿಯೋ ಜೊತೆಗೆ ಪ್ರಚಲಿತ ವಿಷಯಗಳು ಶಿಕ್ಷಣ ಸಂಸ್ಕೃತಿ ಮತ್ತು ಪರಂಪರೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಒಂದೇ ತಾಣದಲ್ಲಿ ಲಭ್ಯಗೊಳಿಸುವ ದೃಷ್ಟಿಕೋನಕ್ಕೆ ಬೆಂಬಲ ನೀಡುತ್ತದೆ ಭಾರತೀಯ

0: ಸಂಸ್ಕೃತಿ, ಇತಿಹಾಸ, ಶಿಕ್ಷಣ ಮತ್ತು ಈ ಪೀಳಿಗೆಯ ಮನರಂಜನೆಯನ್ನು ಒಂದೇ ಸೂರಿನಡಿ ಇಡೀ ಕುಟುಂಬಕ್ಕೆ ತಲುಪಿಸುವ ಉದ್ದೇಶದಿಂದ ಈ ವೇವ್ಸ್ ಒಟಿಟಿ ಆಪ್ ಅನ್ನು ತರಲಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35.14.
2: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
1: ಪ್ರಿಯ ಕೆಳಗರೆ ಗಮನಿಸಿ, ಇಂದು ಸಂಜೆ 6:50 ಕೃಷಿರಂಗ. ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾದ ಎಚ್ಎಸ್ ಧರ್ಮರಾಜ್ ಅವರಿಂದ ಮಾಹಿತಿಯನ್ನು ಕೇಳುತ್ತೀರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:37 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ 6:37:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
6: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
7: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
6: ಯು ಆರ್ ಅನಂತಮೂರ್ತಿ,
7: ಗಿರೀಶ್ ಕಾರ್ನಾಡ್,
6: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
7: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
6: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
7: ಸಿರಿಗನ್ನಡಂ ಗೆಲುಗೆ,
6: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ. ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026 ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿ ರಾಜೀನಾಮೆ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೊಂದಿಗೆ ಚರ್ಚೆ ನಡೆಸಿದ್ದು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ವರಿಷ್ಠರು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಸರ್ಕಾರಕ್ಕೆ ಸಾಧ್ಯವಿಲ್ಲ ಎಂದಾದರೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ 4 ಶಕ್ತಿ ಕೇಂದ್ರಗಳನ್ನು ಹೊಂದಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಮುಖ್ಯಮಂತ್ರಿ ಹುದ್ದೆಗಾಗಿ ಹೋರಾಟ ನಡೆಯುತ್ತಿತ್ತು. ಇದೀಗ ಪ್ರಮಾಣ ವಚನ ಸ್ವೀಕರಿಸಿದ 48 ಗಂಟೆಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ಕೊರತೆಯನ್ನು ಉಲ್ಲೇಖಿಸಿದ್ದಾರೆ. ಖಾತೆ ಹಂಚಿಕೆಗೆ ಸಂಬಂಧಿಸಿದಂತೆ ಸಚಿವರ ಅಸಮಾಧಾನ ಆಡಳಿತ ಪಕ್ಷದ ಆಂತರಿಕ ಸಂಘರ್ಷಗಳನ್ನು ಬಹಿರಂಗಪಡಿಸಿದೆ ಎಂದು ಟೀಕಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಕೂಡ್ಲಿಗಿಯ ಚಿಕ್ಕಚೋಗಿಹಳ್ಳಿಯಲ್ಲಿ ಸ್ಥಳೀಯ ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಭೋಜನ ಸವಿಯುತ್ತ ಸಂವಾದ ನಡೆಸಿದರು. ಕೇಂದ್ರ ಸರ್ಕಾರದ ವಿವಿಧ ಉಪಕ್ರಮಗಳಿಂದ ಬೆಂಬಲಿತವಾಗಿರುವ ಸ್ವಸಹಾಯ ಗುಂಪುಗಳು ಹಾಗೂ ತಳಮಟ್ಟದಲ್ಲಿ ಜೀವನೋಪಾಯವನ್ನು ಬಲಪಡಿಸುವಲ್ಲಿ ಹಾಗೂ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಜೊತೆಗೆ ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಜರ್ಮನಿಯ ತುರಿಂಜಿಯಾ ಪ್ರಾಂತ್ಯದ ಮಂತ್ರಿಮಂಡಲದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗದ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಕರ್ನಾಟಕ ಮತ್ತು ತುರಿಂಜಿಯಾ ಪ್ರಾಂತೀಯ ಸರ್ಕಾರಗಳು ಜೊತೆಗೂಡಿ ನಾವೀನ್ಯತೆ ಮತ್ತು ಮುಂದಿನ ತಲೆಮಾರಿನ ತಂತ್ರಜ್ಞಾನದತ್ತ ಗಮನ ಹರಿಸಲಿವೆ ಎಂದು ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಕರ್ನಾಟಕ ಮತ್ತು ತುರಿಂಜಿಯಾ ನಡುವೆ ಆಪ್ಟಿಕ್ಸ್ ಮತ್ತು ಫೋಟಾನಿಕ್ಸ್, ಸೆಮಿಕಂಡಕ್ಟರ್, ಬಯೋಟೆಕ್, ವಿದ್ಯುಚ್ಚಾಲಿತ ವಾಹನ ತಯಾರಿಕೆ, ಮರುಬಳಕೆ ಇಂಧನ, ಆಧುನಿಕ ತಯಾರಿಕಾ ಕ್ಷೇತ್ರಗಳಲ್ಲಿ ಉಜ್ವಲ ಅವಕಾಶಗಳಿದ್ದು ತುರಿಂಜಿಯಾ ಪ್ರಾಂತ್ಯದ ಕಂಪನಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಮಾರಿಯೋ ವಾಲ್ಟ್, ರಾಜ್ಯದಲ್ಲಿರುವ ಸಂಶೋಧನೆ ಮತ್ತು ಅಭಿವೃದ್ದಿ ಕಾರ್ಯ ಪರಿಸರ, ಡಿಜಿಟಲ್ ಪ್ರತಿಭಾ ಸಂಪನ್ಮೂಲ, ಎಂಜಿನಿಯರಿಂಗ್, ವಿಶ್ವದರ್ಜೆಯ ನವೋದ್ಯಮ ಕಾರ್ಯ ಪರಿಸರ, ಕ್ವಾಂಟಮ್ ತಂತ್ರಜ್ಞಾನ, ಏರೋಸ್ಪೇಸ್ ವಲಯಗಳಲ್ಲಿ ಇರುವ ಮೂಲಸೌಕರ್ಯ ಇತ್ಯಾದಿಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ತರುವ ಉದ್ದೇಶದೊಂದಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಬದಲಾಗಿ ಕೃತಕ ಬುದ್ದಿಮತ್ತೆ ಜಿಪಿಎಸ್ ಆಧಾರಿತ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಇನ್ನುಮುಂದೆ ಬೆಳಗ್ಗೆ 10 ಗಂಟೆ ಒಳಗೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಾಗಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET ಫಲಿತಾಂಶವನ್ನು ನಾಳೆ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವರೂ ಆದ ಪ್ರಾಧಿಕಾರದ ಸಹ ಅಧ್ಯಕ್ಷ ಡಾ ಶರಣಪ್ರಕಾಶ್ ಪಾಟೀಲ್ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮಧ್ಯಾಹ್ನ 2 ಗಂಟೆ ಬಳಿಕ ಆಯೋಗದ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ್ ಪುರಸ್ಕಾರಕ್ಕೆ ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಭಾಜನವಾಗಿವೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಉಡುಪಿಯ ಮುದ್ರಾಳಿ, ಮಡಾಮಕ್ಕಿ, ಬಣ್ಸೆ, ಹಕ್ಲಾಡಿ, ಸಾಣೂರು ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿ ಪಡೆದಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ದಿ ಅಧಿಕಾರಿ ಸತೀಶ್ ವಡ್ಡರ್ಸೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
3: ಕೇಂದ್ರ ಸರ್ಕಾರದ ದೀನದಯಾಳ್ ಉಪಾಧ್ಯಾಯ ಪಂಚಾಯತ್ ರಾಜ್ ಸತತ್ ವಿಕಾಸ್ ಪುರಸ್ಕಾರಕ್ಕೆ ಈ ಬಾರಿ ಕರ್ನಾಟಕ ರಾಜ್ಯದಿಂದ 6 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರ್ತಾರೆ. ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರುವಂತದ್ದು ಒಂದು ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯತ್, ಮಡಮಕ್ಕಿ ಗ್ರಾಮ ಪಂಚಾಯತ್, ಕುಂದಾಪುರ ತಾಲೂಕಿನ ವಣ್ಸೆ ಗ್ರಾಮ ಪಂಚಾಯತ್, ಹಕ್ಲಾಡಿ ಗ್ರಾಮ ಪಂಚಾಯತ್ ಮತ್ತು ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯಿತಿಗಳು ಈ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆಯಾಗಿರುತ್ತದೆ. ರಾಷ್ಟ್ರಪತಿಗಳ ಪರವಾಗಿ ಕೇಂದ್ರ ಪಂಚಾಯತ್ ರಾಜ್ ಸಚಿವರಾದ ರಾಜೀವ್ ರಂಜನ್ ಸಿಂಗ್, ಇತರ ಸಚಿವರು ಹಾಗೂ ಅಧಿಕಾರಿಗಳು ಈ ಪ್ರಶಸ್ತಿಯನ್ನ ಗ್ರಾಮ ಪಂಚಾಯಿತಿಗೆ ನೀಡಿರ್ತಾರೆ.
2: ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ತನ್ನ ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಖನಿಜ ತೈಲಕ್ಕೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಏಸ್ಟರ್ ಆಯಿಲ್ಗೆ ಬದಲಾಯಿಸಿದೆ. ರಾಜ್ಯಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3,754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಏಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಈಗಾಗಲೇ ಕೆಪಿಟಿಸಿಎಲ್ ವತಿಯಿಂದ ಪ್ರಾಯೋಗಿಕವಾಗಿ 45 ಟ್ರಾನ್ಸ್ಫಾರ್ಮರ್ಗಳಲ್ಲಿ ನ್ಯಾಚುರಲ್ ಏಸ್ಟರ್ ಆಯಿಲ್ ಅಳವಡಿಸಲಾಗಿದ್ದು ಸುಮಾರು 1,500 ಲೀಟರ್ಗಳಷ್ಟು ಮಿನರಲ್ ಆಯಿಲ್ ಬಳಕೆಯನ್ನು ತಪ್ಪಿಸಲಾಗಿದೆ. ರಾಜ್ಯದ ವಿವಿಧೆಡೆ ಇಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರಿಸರ ಮತ್ತು ಹವಾಮಾನ ಬದಲಾವಣೆ ಅಧ್ಯಯನ ವಿಭಾಗದ ಎನ್ಎಸ್ಎಸ್ ಸಹಯೋಗದಲ್ಲಿ ಆಚರಿಸಲಾದ ಕಾರ್ಯಕ್ರಮವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭವಿಷ್ಯದ ಹಿತದೃಷ್ಟಿಯಿಂದ ವಿದ್ಯಾಸಂಸ್ಥೆಗಳು ಯುವ ಪೀಳಿಗೆ ಪರಿಸರ ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೆವಿಜಿ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಪರಿಸರ ತಜ್ಞ ಹಾಗೂ ನಿವೃತ್ತ ಉಪನ್ಯಾಸಕ ಡಾ ಶ್ರೀಶಾ ಕುಮಾರ್ ಎಂಕೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪರಿಸರವನ್ನು ಉಳಿಸಿ ಬೆಳೆಸುವಂತೆ ಕರೆ ನೀಡಿದರು. ರೈತರ ಉಳಿವಿಗಾಗಿ ಕೆರೆ ಕಟ್ಟೆಗಳನ್ನು ಉಳಿಸಿ ಪರಿಸರವನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವು ಪ್ರದೇಶಗಳಲ್ಲಿ ನೈರುತ್ಯ ಮುಂಗಾರು ಮುಂದುವರೆದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಕರಾವಳಿ ಸೇರಿದಂತೆ ಹಲವೆಡೆ ಇಂದು ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ

0: ಸಚಿವ ಎಚ್.ಕೆ. ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ, ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026ನೇ ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:50 15 ಸೆಕೆಂಡುಗಳು. ಈಗ ಕಾರ್ಯಕ್ರಮ ಕೃಷಿರಂಗ.

0: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಾಫಿ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕೃಷಿಕರಾದ HS ಧರ್ಮರಾಜ್ ಅವರಿಂದ ಮಾಹಿತಿಗಳು.
1: ಕಾಫಿ ಅಂತ ಅನ್ನೋದು ಒಂದು ವಿಶೇಷವಾದ ಬೆಳೆ, ಅದಕ್ಕೆ ಈಕ್ವಲ್ ಆಗಿ ಇನ್ನು ಪಕ್ಕಕ್ಕೆ ಯಾವ ಬೆಳೆನೂ ಬರೋದು ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ. ಹೇಗೆ ಹೇಳ್ಬೋದು ಅಂದರೆ, ನಮ್ಮ ಮೂರು ಜಿಲ್ಲೆದು ಚಿಕ್ಕಮಗಳೂರು, ಹಾಸನ್, ಕೊಡಗು, ನಾವು ಉತ್ತಮವಾಗಿ ಜೀವನ ಕ್ರಮ ಅನುಸರಿಸೋದಕ್ಕೆ ಕಾರಣ ಆಗಿರೋಂಥದ್ದು ಕಾಫಿ. ಅದ್ರ ಜೊತೆಗೆ ಸಹಕಾರಿಯಾಗಿ ನಮಗೆ ಹಲವು ಕ್ರಾಪ್ಗಳಿರ್ಬೋದು, ಬಟ್ ಮುಖ್ಯವಾಗಿ ನಮಗೆ ಬೆನ್ನೆಲುಬಾಗಿರೋವಂಥದ್ದು ಕಾಫಿ. ಮತ್ತು ಅದು ಸ್ಥಿರವಾಗಿದೆ, ಬೇರೆ ಯಾವ ಕ್ರಾಪಲ್ಲೂ ಆ ಥರ ಸ್ಥಿರತೆ ಕಂಡಿಲ್ಲ ನಾನು ಇಲ್ಲಿವರೆಗೂ. ಒಂದ್ಸರಿ ವಿಪರೀತ ರೇಟ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಕೇಳೋದೇ ಇಲ್ಲ, ಇನ್ನೊಂದು ಸ್ವಲ್ಪ ಬೆಳೆ ಕಂಪ್ಲೀಟ್ ನಾಶ ಆಗುತ್ತೆ. ಹಾಗಾಗಿ ಕಾಫಿ ನಮಗೆ ಮುಖ್ಯವಾಗಿ ಆಯ್ಕೆ ಮಾಡ್ಕೊಂಡೋದು, ಅದು ದೃಢವಾಗಿ ನಂಬಿ ನಾವು ಜೀವನ ಮಾಡೋದಕ್ಕೆ ಅದು ನಮಗೆ ಸಹಕಾರಿಯಾಗಿದೆ. ಮಣ್ಣಿನ ಬಗ್ಗೆ ಏನಂತ ಅಂದರೆ, ನಮ್ಮ ಮಣ್ಣಿಗೆ ಹೆಚ್ಚು ಗೌರವ ಕೊಡಲೇಬೇಕಾಗತ್ತೆ. ಮಣ್ಣನ್ನು ಬಳಸಿ ನಾವು ಕಾಫಿ, ಕಾಳುಮೆಣಸು, ಅಡಿಕೆ, ಏಲಕ್ಕಿ ಎಲ್ಲ ಬೆಳೀತಾ ಇದ್ದೀವಿ. ಅದನ್ನು ಹೆಂಗೆ ಅಂದ್ರಂಗೆ ನಾವು ಉಪಯೋಗಿಸ್ಕೊಳಕ್ಕೆ ಆಗೋದಿಲ್ಲ. ಮಣ್ಣಿನ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಉತ್ತಮವಾದ ಬೆಳೆ ತೆಗಿಬೇಕು ಅಂತ ಅಂದಾಗ ನಾವು ಮಣ್ಣಿನ ಗುಣಮಟ್ಟ ಪರೀಕ್ಷೆ ಅಂದರೆ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಬೇಕು. ಇಲ್ಲಿ ನಮಗೆ ತೊಂದರೆ ಆಗ್ತಿರೋದೇನು ಅಂದರೆ, ಹೆಚ್ಚಿನ ಜನ ಅದಕ್ಕೆ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣಿನ ರಸಸಾರ ಹೇಗಿರುತ್ತೆ ಅದ್ರ ಮೇಲೆ ನಾವು, ಕೆಲವರು ತುಂಬ ಗೊಬ್ಬರ ಹಾಕ್ತೀವಿ ನಮಗಾದರೂ ಬೆಳೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ pH ಏನಾರು ಕಡಿಮೆ ಇತ್ತು ಅಂದರೆ, ನಾವು ಎಷ್ಟು ಗೊಬ್ಬರ ಹಾಕಿದ್ರು ಅದು ಗೊಬ್ಬರನ ಹೀರ್ಕೊಳ್ಳೋ ಅಂತ ಶಕ್ತಿ ಇರಲ್ಲ. ಮಣ್ಣಿನ ರಸಸಾರ 6.5-7 ನಾವು ಹಾಕೋಂಥ ಎಲ್ಲ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಅದಕ್ಕೆ ಆಗತ್ತೆ. ಅದೇ 5.5 ಈ ಥರ ಎಲ್ಲ ಬಂದಾಗ ಕೆಲವು ನ್ಯೂಟ್ರಿಷನ್ ಅದಕ್ಕೆ ಅಪ್ಟೇಕ್ ಆಗಲ್ಲ. ನೆಕ್ಸ್ಟ್ ಏನಂತಂದರೆ, ಮಣ್ಣಿನ ಸ್ಟ್ರೆಂತ್ ನಾವು ನೋಡಬೇಕಾಗಿರೋದು ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ, ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಸಾವಯವ ಇಂಗಾಲನ ನಾವು ಹೆಂಗೆ ಜಾಸ್ತಿ ಮಾಡ್ಕೋಬೇಕು ಅನ್ನೋದಕ್ಕೆ, ಒಂದು ಹಸಿರೆಲೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅದನ್ನು ಹೇರಳವಾಗಿ ನಮ್ಮ ಭೂಮಿಗೆ ಸೇರಿಸಬೇಕಾಗತ್ತೆ. ಒಣ ತರಗು, ಕಡ್ಡಿ, ಕಸ ಏನು ಬೀಳುತ್ತೆ ತೋಟದಿಂದ ಆಚೆ ಹಾಕಬಾರ್ದು, ಅದನ್ನೆಲ್ಲ ನಾವು ಅಲ್ಲೇ ಮಣ್ಣಿಗೆ ಸೇರಿಸ್ತಾ ಹೋಗಬೇಕು. ಇದಿಷ್ಟು ನಾವು ಮಣ್ಣಿನ ಕೇರ್ ತಗೊಂಡ್ರೆ, ಅದ್ರ ನೆಕ್ಸ್ಟ್ ತಳಿ ಆಯ್ಕೆ, ಕಾಫಿ ಅತಿ ಹೆಚ್ಚು ನಾವು ಇಳುವರಿ ಪಡೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಅಂದರೆ, ಒಂದು ಗುಣಮಟ್ಟದ ಗಿಡದನ್ನು ತಳಿನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇವತ್ತಿನ ವಾತಾವರಣಕ್ಕೆ ಯಾವ ಗಿಡ ನಮಗೆ ಹೊಂದಾಣಿಕೆ ಆಗುತ್ತೆ ಅದನ್ನು ನೋಡಿ ನಾವು ಗಿಡದ ಆಯ್ಕೆ ಮಾಡಿಕೊಂಡು ಮುಂದೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಅಂದರೆ ನೀರು ಬರುತ್ತೆ, ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ನೀರಿನ ನಿರ್ವಹಣೆ ಮತ್ತು ಬೆಳಕು, ಗಾಳಿ, ಬೆಳಕು, ನೀರು, ಇದು ಭಾಳ ಮುಖ್ಯವಾಗಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರ ನೆಕ್ಸ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಅದಕ್ಕೂ ನಾವು ತಿಳ್ಕೊಬೇಕಾಗತ್ತೆ ಒಂದು ಒಳ್ಳೆ ಕ್ರಾಪ್ ತಗೋಬೇಕಾದ್ರೆ. ಮತ್ತು ನ್ಯೂಟ್ರಿಷನ್, ನಾವು ಹೆಚ್ಚು ಕೊಟ್ಟರೂ ತಪ್ಪಾಗತ್ತೆ, ಕಡಿಮೆ ಕೊಟ್ಟರೂ ತಪ್ಪಾಗತ್ತೆ. ಮತ್ತು ಕೃಷಿಯಲ್ಲಿ ಹಲವಾರು ವಿಧಗಳಿದ್ದಾವೆ, ಆಯ್ಕೆ ನಮಗೆ ಬಿಟ್ಟಿದ್ದು. ಕೆಲವರು ನ್ಯಾಚುರಲ್ ಫಾರ್ಮಿಂಗ್ ಅಂತೇಳಿ ಸಮರ್ಥವಾಗಿ ಮಾಡ್ತಾ ಇದ್ದಾರೆ, ಸಮರ್ಥವಾಗಿ ಮಂಡನೆ ಮಾಡ್ತಾರೆ.

ಕೆಲವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ಅದರಲ್ಲಿ ಎಸ್ಎಸ್ ಕಂಡಿದ್ದಾರೆ. ಅದೇ ಈಗ ಎಲ್ಲರಿಗೂ ಗೊಂದಲ ಆಗಿರೋ ಅಂಥದ್ದು. ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಾ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾ, ಕೆಮಿಕಲ್ ಫಾರ್ಮಿಂಗ್ ಮಾಡಬೇಕಾ, ಇದು ಎಲ್ಲರಿಗೂ ಈಗ ಇತ್ತೀಚೆಗೆ ಕಾಡ್ತಾ ಇರೋಂಥ ಗೊಂದಲ. ಸುಮಾರು ವಿಧದ ಕೃಷಿಯನ್ನು ನಾವು ಮಾಡ್ಬೋದು, ಅವರದೇ ಆದ ವಿಧದಲ್ಲಿ ಕೃಷಿ ಮಾಡಿ ಗೆದ್ದವರಿದ್ದಾರೆ. ನಾನು ಈ ಕ್ರಮನೆಲ್ಲ ಅನುಸರಿಸಿ ನಾನು ಆಯ್ಕೆ ಮಾಡ್ಕೊಂಡಿರೋಂಥದ್ದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ, ಕೆಮಿಕಲ್ ಫಾರ್ಮಿಂಗ್ ಅಲ್ಲ, ಇಂಟಿಗ್ರೇಟೆಡ್ ಫಾರ್ಮಿಂಗ್. ಎಲ್ಲನೂ ಸೇರಿಸಿ ಸಮಗ್ರವಾಗಿ ನಾವು ಯಾವ್ದಕ್ಕೆ ಒತ್ತು ಎಷ್ಟು ಕೊಡಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕಾಗತ್ತೆ. ಮಣ್ಣಿಗೆ ಅತಿ ಹೆಚ್ಚು ಗೌರವ ಕೊಡಬೇಕಾಗತ್ತೆ. ಮೈಕ್ರೋಕ್ಸ್ ಸೂಕ್ಷ್ಮ ಜೀವಿಗಳು ತುಂಬ ಮುಖ್ಯ ನಮ್ಮ ಭೂಮಿನಲ್ಲಿ. ಹಂಗಂತೇಳಿ ಅದೊಂದನ್ನೇ ನಾವು ತಲೆ ಮೇಲೆ ಕೂರಿಸ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೆ ಎಷ್ಟು ಗೌರವ ಕೊಡಬೇಕು, ಮತ್ತು ಬ್ಯಾಲೆನ್ಸಾಗಿ ನಾವು ವರ್ಕ್ ಮಾಡ್ತಾ ಹೋದಾಗ ನಮಗೆ ಯಶಸ್ವಿಯಾಗಿ ನಾವು ಬೆಳೆ ಬೆಳಿಬೋದು. ಮತ್ತು ಒಂದಷ್ಟು ನಾನು ಎಲ್ಲ ಪ್ರಯೋಗನೂ ಮಾಡಿದ್ದೀನಿ, ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್. ನಮ್ಮ ಇಂಡ್ಯಾದಲ್ಲಿ 145 ಕೋಟಿ ಜನ ಇದೆ, ಎಲ್ಲರ ಹತ್ರನೂ ಭೂಮಿ ಇಲ್ಲ. ನನಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ನಂಗೆ ಸಿಕ್ಕ ದೊಡ್ಡ ಸಾಕು, ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ನಂಗೆ ಸಿಕ್ಕ ದೊಡ್ಡ ಸಾಕು ಅಂತ ಅಂದರೆ ಎಲ್ಲರಿಗೂ ಆಹಾರ ಪೂರೈಸೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರವ್ರದ್ದೇ ವಿಧದಲ್ಲಿ ನಮ್ಮ ಉದ್ದೇಶ ಏನಂತಂದರೆ, ಅದರಲ್ಲೂ ನನ್ನ ಉದ್ದೇಶ ಏನಂತಂದರೆ, ಎಲ್ಲರಿಗೂ ಆಹಾರ ಸಿಗಬೇಕು, ಅದರಲ್ಲಿ ವಿಷ ಇರಬಾರ್ದು, ವಿಷಮುಕ್ತ ಆಹಾರನ ಉತ್ಪಾದನೆ ಮಾಡಬೇಕು. ನಾವು ಕಾಫಿ ಬೆಳಿತೀವಿ, ಅದರಲ್ಲಿ ವಿಷದ ಅಂಶ ಇರಬಾರ್ದು. ಮೆಣಸು ಬೆಳಿತೀವಿ, ಅದರಲ್ಲಿ ವಿಷದ ಅಂಶ ಇರಬಾರ್ದು. ಏಲಕ್ಕಿ ಬೆಳಿತೀವಿ, ಅದರಲ್ಲಿ ವಿಷ ಕ್ಯಾರಿ ಆಗಬಾರ್ದು. ಈ ಥರದನ್ನು ನಾವು ಇಟ್ಕೊಂಡು ನಾವು ಬೆಳೆ ಬೆಳಿತಿರೋ ಅಂಥದ್ದು. ನನಗೆ ಹೆಮ್ಮೆ ಇದೆ, ನಾನು ಬೆಳಿತಿರೋ ಪದಾರ್ಥದಲ್ಲಿ ನಾನು ಮಾರ್ಕೆಟಿಗೆ ಕೊಡುವಾಗ ಅದರಲ್ಲಿ ವಿಷದ ಅಂಶ ಇಲ್ಲ ಅಂತ. ಯಾಕೆ ಅಂದರೆ ಅದು ಯುರೋಪ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ನಾವು ಲ್ಯಾಬ್ ಟೆಸ್ಟಿಂಗ್ ಮಾಡಿಸಿದಾಗ ಅದರಲ್ಲಿ ವಿಷ ಇಲ್ಲ. ಇದು ಭಾಳ ಮುಖ್ಯವಾಗಿ ನಮ್ಗೆ ಗಮನಿಸಬೇಕಾಗಿರೋದು. ಮತ್ತು ಪ್ರೊಡಕ್ಷನ್ ನಾವು ತೆಗಿಲೇಬೇಕಾಗತ್ತೆ. ಒಂದು ವರ್ಷ ಭಾಳ ದೊಡ್ಡ ಪ್ರೊಡಕ್ಷನ್ ಬಂದು ಮತ್ತು ನೆಕ್ಸ್ಟ್ ಇಯರ್ಗೆ ಅರ್ಧಕ್ಕಿಂತ ಜಾಸ್ತಿ ಕುಸಿದಾಗ ನಾವು ಸ್ಟೇಬಲಾಗಿ ಇರೋದಕ್ಕೆ ಆಗೋದಿಲ್ಲ. ಆಗ ನಾವು ಬ್ಯಾಂಕ್ಗಳ ಮೊರೆ ಹೋಗ್ತೀವಿ, ಅದನ್ನು ತಪ್ಪಿಸ್ಬೇಕು. ಅದಕ್ಕೆ ಕಾರಣಕ್ಕೋಸ್ಕರ ಮತ್ತು ನಾವು ಯಾವ ಬೆಳೆ ಬೆಳಿತೀವಿ ಅದರಲ್ಲಿ ನಾವು ಹಿಡಿತ ಇಟ್ಕೊಂಡಿರ್ಬೇಕು, ತಿಳ್ಕೋಬೇಕು, ಅದ್ರ ಬಗ್ಗೆ ನಾವು ಜ್ಞಾನ ಪಡ್ಕೋಬೇಕು. ಕಾಫಿ ಅಂದ್ರೇನು, ಮೆಣಸು ಅಂದ್ರೇನು, ಅದಕ್ಕೆ ಯಾವ ಥರ ಡಿಸೀಸ್ ಬರುತ್ತೆ, ಆ ಡಿಸೀಸ್ ಬಂದರೆ ಏನು ರೆಮಿಡಿ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮಾಡಿದಾಗ ಮಾತ್ರ ಲಾಭದಾಯಕವಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಯಿತು, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಬೇರೆ ಎಲ್ಲ ಜ್ಞಾನ ಇದೆ, ಕಂಪ್ಲೀಟ್ ಎಷ್ಟು ಬೇಕಷ್ಟೊಂದು ಗೊಬ್ಬರ ಹಾಕಿ ಮಾಡ್ತೀನಿ ಅಂದರೂ ತಪ್ಪಾಗುತ್ತೆ. ಅಗತ್ಯಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಗೊಬ್ಬರನ ಕೊಡಬೇಕಾಗುತ್ತೆ. ಮೊದಲಿಗೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ನಾವು ಆ ಗೊಬ್ಬರದ ಬಗ್ಗೆ ತಿಳ್ಕೊಬೇಕಾಗತ್ತೆ ಏನಂತೇಳಿ. ಪ್ರೈಮರಿ ನ್ಯೂಟ್ರಿಯೆಂಟ್ NPK, ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಬೋರಾನ್, ಐರನ್, ಮಾಲಿಬ್ಡಿನಿಯಂ, ಈ ಥರ ಎಲ್ಲವೂ ನಾವು ಅರ್ಥ ಮಾಡಿಕೊಂಡು ಕೊಡಬೇಕಾಗತ್ತೆ. ಯಾವಾಗ ಯಾವುದನ್ನು ಕೊಡಬೇಕಾಗತ್ತೆ, ನೈಟ್ರೋಜನನ್ನು ಎಷ್ಟು ಕೊಡಬೇಕಾಗತ್ತೆ, ಯಾವ ರೂಪದಲ್ಲಿರೋದನ್ನು ಕೊಡಬೇಕಾಗತ್ತೆ, ಪೊಟ್ಯಾಶ್ ಎಷ್ಟು ಕೊಡಬೇಕಾಗತ್ತೆ, ಫಾಸ್ಫರಸನ್ನು ಎಷ್ಟು ಕೊಡಬೇಕಾಗತ್ತೆ. ಇಲ್ಲಿ ತೊಂದರೆ ಆಗ್ತಿರೋದೇನಂತಂದರೆ ಏನೂ ನೋಡ್ತಾ ಇಲ್ಲ, ಅವೈಜ್ಞಾನಿಕವಾಗಿ ಗೊಬ್ಬರ ಹಾಕ್ತಿರೋದ್ರಿಂದ ನಮಗೆ ಸಾಕಷ್ಟು ತೊಂದರೆ ಸಿಗಾಕೋತಾ ಇದ್ದೀವಿ ನಾವು. ಉದಾಹರಣೆಗೆ ನೈಟ್ರೋಜನ್ ಜಾಸ್ತಿ ಆದರೆ ಹಲವಾರು ಡಿಸೀಸ್ಗಳು ಕಾಡುತ್ತೆ. ಶಾರ್ಟ್ ಹೋಲ್ ಬೋರರ್ ಇರ್ಬೋದು, ಫಂಗಲ್ ಡಿಸೀಸ್ ಇರ್ಬೋದು, ಕಾಫಿ ನೋಟ್ಸ್ ದೂರ ದೂರ ಹೋಗುತ್ತೆ. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನೈಟ್ರೋಜನ್ ಜಾಸ್ತಿ ಆಗ್ದಂಗೆ ಅವಾಯ್ಡ್ ಮಾಡಬೇಕಾಗತ್ತೆ ನಾವು. ಅಂದರೆ ನೈಟ್ರೋಜನ್ ಬೆಳೆಯೋದಕ್ಕೆ ಎಷ್ಟು ಮುಖ್ಯ ಅಷ್ಟು ಮಾತ್ರ ನಾವು ಬಳಕೆ ಮಾಡ್ಕೋಬೇಕಾಗತ್ತೆ. ಅತಿ ಹೆಚ್ಚು ಬಳಸಿದಾಗ ನಾವು ಪ್ರಾಬ್ಲಮಿಗೆ ಸಿಗಾಕೋತೀವಿ. ನನ್ನ ಗಮನದ ಪ್ರಕಾರ ನೈಟ್ರೋಜನ್ ತುಂಬ ಕಡಿಮೆ ಬಳಸೋದಷ್ಟು ಸೇಫ್ ಆಗಿರ್ತೀವಿ ನಾವು, ಎಷ್ಟು ಬೇಕು ಅಗತ್ಯಕ್ಕೆ ತಕ್ಕನಾಗಿ ಬಳಸಬೇಕಾಗತ್ತೆ. ಹಾಗಾಗಿ ನಾವು ಇವಕ್ಕೆಲ್ಲ ಒತ್ತು ಕೊಡಬೇಕಾಗತ್ತೆ. ಫಾಸ್ಫರಸ್ಸು ಅಧಿಕವಾಗಿ ನಮಗೆ ತೊಂದರೆ ಆಗ್ತಾ ಇದೆ, ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಫಾಸ್ಫರಸ್ಸು ಜಾಸ್ತಿ ಬೇಡ, ನಮ್ಮ ಭೂಮಿನಲ್ಲೇ ಇದೆ, ಮತ್ತು ಅಧಿಕವಾಗಿ ನಾವು ತೊಗೊಂಡೋಗಿ ಹಾಕ್ತಾ ಇದ್ದಾಗ ಇನ್ನೂ ತೊಂದರೆಗೆ ಸಿಗಾಕೋತಿದ್ದೀವಿ. ಪೊಟ್ಯಾಶು ಜಾಸ್ತಿ ಬೇಕಾಗತ್ತೆ, ಅದು ಯಾವ ಫಾರ್ಮಲ್ಲಿ ಇರೋದನ್ನು ಕೊಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಬೆಳೆ ಪ್ರಕಾರ ನಾವು ಅದನ್ನು ನಿರ್ಧಾರ ಮಾಡಿ ಕೊಡಬೇಕಾಗತ್ತೆ. ಅದರ ನಂತರ ಸೆಕೆಂಡ್ರಿ ನ್ಯೂಟ್ರೆಂಟ್, ನನಗೆ ಆಶ್ಚರ್ಯ ತರಿಸೋಂಥದ್ದು ಸೆಕೆಂಡ್ರಿ ನ್ಯೂಟ್ರೆಂಟ್ ನಾನು ತುಂಬ ಜನರ ಜೊತೆ ನಾನು ಚರ್ಚೆ ಮಾಡ್ತಾ ಇರ್ತೀನಿ. ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ಮಹತ್ವ ಕೊಟ್ಟಿಲ್ಲ. NPK ಪ್ರೈಮರಿ ನ್ಯೂಟ್ರೆಂಟಿಗೆ ಮಹತ್ವ ಕೊಟ್ಟು 99% ಜನ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೆಕೆಂಡ್ರಿ ನ್ಯೂಟ್ರೆಂಟ್ ನನಗೆ ನಿಜವಾಗ್ಲೂ ಆಶ್ಚರ್ಯ ತರಿಸೋದು ಅಂದರೆ 2-3% ಜನ ಮಾತ್ರ ಮಾಡ್ತಾ ಇರ್ಬೋದು, ಸೆಕೆಂಡ್ರಿ ನ್ಯೂಟ್ರೆಂಟ್ ಫಾಲೋ ಮಾಡ್ತಾ ಇಲ್ಲ. ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ಗೆ ಮಹತ್ವ ಕೊಟ್ಟಿಲ್ಲ, ನಿಜವಾಗ್ಲೂ ಆಶ್ಚರ್ಯ ತರಿಸೋ ಅಂಥದ್ದು. ಅದ್ರ ನೆಕ್ಸ್ಟು ಮೈಕ್ರೋ ನ್ಯೂಟ್ರೆಂಟ್ 75% ಜನ ಬಳಕೆ ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಜಂಪ್ ಮಾಡಿ ಅದನ್ನು ಬಿಟ್ಟು ಮುಂದೆ ಹೋದರು ಅನ್ನೋದು ಇವತ್ತಿಗೂ ನನಗೆ ಅರ್ಥ ಆಗ್ತಾ ಇಲ್ಲ. ಮೈಕ್ರೋ ನ್ಯೂಟ್ರೆಂಟ್ ಸ್ಪ್ರೇ ಮಾಡ್ತಾ ಇದ್ದಾರೆ. ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ಗೆ ಮಹತ್ವ ಕೊಡಿ, ನಿಮ್ಮ ಕ್ರಾಪ್ ಆಟೋಮೆಟಿಕ್ಲಿ 30% ಜಾಸ್ತಿ ಆಗುತ್ತೆ. ಭಾಳ ದೊಡ್ಡ ವಿಷಯ ಏನಲ್ಲ ಅದು. ಅದನ್ನು ಅರ್ಥ ಮಾಡ್ಕೊಂಡು ಯಾವಾಗ ಕೊಡಬೇಕು ಅನ್ನೋದು ಭಾಳ ಮುಖ್ಯ. ನನಗೆ SS ಯಾವಾಗ ಸಿಕ್ತು ಅಂತಂದರೆ ಸೆಕೆಂಡ್ರಿ ನ್ಯೂಟ್ರೆಂಟಿಗೆ ನಾನು ಒತ್ತು ಕೊಟ್ಟಾಗ. ಮತ್ತು ಇಲ್ಲೊಂದಷ್ಟು ತಪ್ಪು ಮಾಹಿತಿಗಳು ಹೋಗ್ತಾ ಇರುತ್ತೆ.

ತುಂಬ ಜನ ಕ್ಯಾಲ್ಶಿಯಂ ಕೊಡ್ತಾ ಇದ್ದೀವಿ ನಾವು ಅಂತ ಹೇಳ್ತಾರೆ. ಏನು ಅಂದರೆ ಸುಣ್ಣ, ಸುಣ್ಣ ಇದೆಯಲ್ಲ ಅದು ಅವೈಲೇಬಲ್ ಫಾರ್ಮಲ್ ಇರಲ್ಲ. ಅದು ನಮ್ಮ ಸಾಯಿಲ್ ಕಂಡೀಷನರ್ಗಳಿದ್ದಾವೆ ಮತ್ತು ಸುಣ್ಣ ಇದೆ, ಅದನ್ನು ನಾವು ಪ್ಲ್ಯಾಂಟಿಗೆ ಸಿಗಲ್ಲ. ಅದು ನಮ್ಮ ಮಣ್ಣನ್ನು ಪಿ ಎಚ್ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಆ ಸುಣ್ಣನ ಬಳಕೆ ಮಾಡ್ತಾ ಇದ್ದೀವಿ. ಕ್ಯಾಲ್ಶಿಯಂ ನಮ್ಮ ಗಿಡಕ್ಕೆ ತಲುಪಿಸ್ಬೇಕು ಅಂದಾಗ ನೈಟ್ರೈಟ್ ಫಾರ್ಮಿಗೆ ಬ್ಲೆಂಡ್ ಆಗಿರೋಂಥದ್ದು, ಅಂದರೆ ಕ್ಯಾಲ್ಶಿಯಂ ನೈಟ್ರೈಟ್ ಆ ರೂಪದಲ್ಲಿ ಕೊಟ್ಟಾಗ ಮಾತ್ರ ಕ್ಯಾಲ್ಶಿಯಂ ಸಿಗುತ್ತೆ. ಅದರ ನೆಕ್ಸ್ಟ್ ಮೆಗ್ನೀಷಿಯಂ, ಮಾರ್ಕೆಟಲ್ಲಿ ನಮಗೆ ಮೆಗ್ನೀಷಿಯಮ್ಮು, ಪೊಟ್ಯಾಷು, ಸಲ್ಫರು ಬ್ಲೆಂಡ್ ಆಗಿರೋಂಥ ಪದಾರ್ಥಗಳು ನಾಲ್ಕೈದಿದೆ, ಉತ್ತಮ ಗುಣಮಟ್ಟದ ಗೊಬ್ಬರಗಳಿದ್ದಾವೆ. ಅದನ್ನು ನಾವು ಸಣ್ಣ ಪ್ರಮಾಣದಲ್ಲಿ, ಇವೆಲ್ಲ ಅಧಿಕವಾಗಿ ಬಳಸೋ ಅವಶ್ಯಕತೆ ಇಲ್ಲ, ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ ಓನ್ಲಿ 50-75 grams ನೀವು ಒಂದು ಗಿಡಕ್ಕೆ ಸಪ್ಲೈ ಮಾಡಿ. ದಯವಿಟ್ಟು ಇದನ್ನು ನೀವು 1 acre ಟ್ರಯಲ್ ಮಾಡಿ ನೋಡಿ, ಇಷ್ಟೋವರೆಗೂ ನೀವೆಷ್ಟು ಕಳ್ಕೊತಾ ಇದ್ರಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. 2018 42 bags ಪಾರ್ಚ್ಮೆಂಟ್ ಅರೇಬಿಕದಲ್ಲಿ ನಾವು ಹಾರ್ವೆಸ್ಟ್ ಮಾಡಿದ್ವಿ, ಮತ್ತು ಅದರ ನಂತರ ದಿನಗಳಲ್ಲಿ 28, 25, 30 bags ನಿರಂತರವಾಗಿ ನಾವು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬರೀ ಪ್ರೊಡಕ್ಷನ್ ಅಲ್ಲ, ಅತ್ಯಂತ

ಕರೆಗೆ ಟ್ರಯಲ್ ಮಾಡಿ ನೋಡಿ, ಇಷ್ಟೋವರೆಗೂ ನೀವು ಎಷ್ಟು ಕಳ್ಕೊತಾ ಇದ್ರಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಟೂ ತೌಸಂಡ್ 42 ಬ್ಯಾಗ್ ಪಾರ್ಚ್ಮೆಂಟ್ ಅರೇಬಿಕದಲ್ಲಿ ನಾವು ಹಾರ್ವೆಸ್ಟ್ ಮಾಡಿದ್ವಿ, ಮತ್ತು ಅದರ ನಂತರ ದಿನಗಳಲ್ಲಿ 28, 25, 30 ಬ್ಯಾಗು ನಿರಂತರವಾಗಿ ನಾವು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬರೀ ಪ್ರೊಡಕ್ಷನ್ ಅಲ್ಲ, ಅತ್ಯಂತ ಗುಣಮಟ್ಟದ ಕಾಫಿನ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಎ ಗ್ರೇಡ್ ಜಾಸ್ತಿ ಇದೆ, ಕಪ್ ಟೇಸ್ಟ್ ಚೆನ್ನಾಗಿದೆ. ಈ ಕಪ್ ಟೇಸ್ಟ್ ಯಾಕೆ ಚೆನ್ನಾಗಿ ಬರುತ್ತೆ ಅಂದರೆ, ಕಂಪ್ಲೀಟ್ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿದಾಗ ನಮಗೆ ಕಪ್ಪಿಂಗ್ ಕ್ವಾಲಿಟಿ ಸಿಗುತ್ತೆ. ಕಾಫಿ ನಿರ್ಧಾರ ಆಗೋದು ಕಪ್ಪಿಂಗ್ ಕ್ವಾಲಿಟಿ ಮೇಲೇ ಬೇಡಿಕೆ ಬರೋವಂಥದ್ದು, ಹಾಗಾಗಿ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಅದರ ನಂತರ ಸ್ಪ್ರೇ ರೂಪದಲ್ಲಿ ನೀವು ಮೈಕ್ರೋ ನ್ಯೂಟ್ರೆಂಟನ್ನು ಕೊಡಬೇಕಾಗತ್ತೆ. ದಯವಿಟ್ಟು ಮಣ್ಣಿನ ಮುಖಾಂತರ ಮೈಕ್ರೋ ನ್ಯೂಟ್ರೆಂಟನ್ನು ಕೊಡೋದನ್ನು ಅವಾಯ್ಡ್ ಮಾಡಿ. ಯಾಕೆ ಅಂತ ಅಂದರೆ, ಅವು ಬೋರಾನ್ ಇರ್ಬೋದು, ಜಿಂಕ್ ಇರ್ಬೋದು, ಅಷ್ಟು ಸುಲಭವಾಗಿ ಅಪ್ಟೇಕ್ ಆಗಲ್ಲ. ನೀವು ತಗೊಂಡೋಗಿ ಭೂಮಿಗೆ ಡೈರೆಕ್ಟ್ ಹಾಕಿದಾಗ ಅದು ಅಲ್ಲೇ ಇಟ್ಕೊಂಡ್ರೆ ಅದು ಒಂದರ ಜೊತೆಗೆ ಇನ್ನೂ ಹಲವು ನ್ಯೂಟ್ರಿಷನನ್ನು ಅಲ್ಲೇ ಹಿಡಿದು ಇಟ್ಕೊಳ್ಳುತ್ತೆ. ನಮಗೆ ನಮ್ಮ ಭೂಮಿನಲ್ಲಿ ಟ್ರಬಲ್ ಆಗಿರೋದೇ ಹಾಗೆ, ಫಾಸ್ಫರಸ್ ಅಲ್ಲೇ ಮಣ್ಣಲ್ಲೇ ಉಳ್ಕೊಂಡ್ರೆ ಪೊಟ್ಯಾಷಿಯನ್ ಹೋಗೋಕೆ ಬಿಡೋದಿಲ್ಲ, ಅಥವಾ ನೆಕ್ಸ್ಟ್ ಜಿಂಕನ್ನು ಹೋಗೋಕೆ ಬಿಡೋದಿಲ್ಲ, ಮೆಗ್ನೀಷಿಯಂನ ಹೋಗಕ್ಕೆ ಬಿಡೋದಿಲ್ಲ. ಹಾಗಾಗಿ ಮಣ್ಣಲ್ಲಿ ನಮಗೆ ಅಲ್ಲೇ ನಿಲ್ಲ ಅಂಥದ್ದನ್ನು ಇದ್ದಂಗೆ ನಾವು ನೋಡ್ಕೋಬೇಕಾಗತ್ತೆ. ಈಗ ನಾವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಪೊಟ್ಯಾಶ್ ಜಾಸ್ತಿ ಇದೆ ಅಂತೇಳಿ, ಅದಕ್ಕೆ ಫಾಸ್ಫರಸ್ ನಮ್ಮ ಮಣ್ಣಲ್ಲಿ ಜಾಸ್ತಿ ಇದೆ ಅಂತ, ನೀವು ಫಾಸ್ಫರಸ್ ಕಮ್ಮಿ ಮಾಡಿದ್ರೆ ನೀವು ಕ್ರಾಪನ್ನು ಕಳ್ಕೊತೀರಿ. ಏನಾಗಿರುತ್ತೆ ಅದು, ಅವೈಲೇಬಲ್ ಫಾರ್ಮಲ್ಲಿ ಇರಲ್ಲ, ಅದು ಅಲ್ಲಿ ನಿಮಗೆ ಮಣ್ಣಲ್ಲಿ ತೋರಿಸ್ತಾ ಇರುತ್ತೆ, ಬಟ್ ಪ್ಲಾಂಟಿಗೆ ಸಿಗ್ತಾ ಇರಲ್ಲ. ಅದನ್ನು ನೀವು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ, ಜೀವಾಮೃತದ ಮೊರೆ ಹೋಗಬೇಕಾಗತ್ತೆ. ಜೀವಾಮೃತನ ಹಾಕಿ ಮೈಕ್ರೋಬ್ಸ್ದು ಆ್ಯಕ್ಟಿವಿಟೀಸಲ್ಲಿ ನೀವು ಜಾಸ್ತಿ ಮಾಡಿದಾಗ ಅದರಲ್ಲಿ ಅಪ್ಟೇಕ್ ಆಗುತ್ತೆ. ಹಾಗಾಗಿ ಆ ಥರ ಜೀವಾಣುಗಳನ್ನು ಉಪಯೋಗಿಸಿದಾಗ ನೀವು ಅಲ್ಲಿ ಮಣ್ಣಲ್ಲೇ ಉಳ್ಕೊಳ್ಳೋವಂಥದ್ದು ಮೇಲೆ ಹೋಗಿ ಮಣ್ಣು ಆರೋಗ್ಯಕರವಾಗಿ ಇರುತ್ತೆ. ಇದನ್ನೆಲ್ಲ ನಾವು ಗಮನದಲ್ಲಿ ತಗೊಂಡು ನಾವು ತೀವ್ರವಾಗಿ ಅಂದರೆ ನಮ್ಮನ್ನು ಸಂಪೂರ್ಣ ನಾವು ಕೃಷಿನ ತೊಡಗಿಸ್ಕೊಂಡಾಗ ಮಾತ್ರ ಇದೆಲ್ಲ ಅರ್ಥ ಆಗುತ್ತೆ. ಈ ಕ್ರಮನ ಅನುಸರಿಸಿ ಮತ್ತೆ ನಾವು ಜೀವಾಣುಗಳಿಗೂ ಮಾತು ಕೊಡ್ತೀವಿ. ನಮ್ದೇನಂತಂದರೆ, ಗೊಬ್ಬರ ನಾನು ಎಷ್ಟು ಕೊಡ್ತೀನಿ ಅಂತ ಕೇಳಿದ್ರೆ 5 ರೌಂಡ್ ಗೊಬ್ಬರ ಕೊಡ್ತೀನಿ ನಾನು. ಅಂದರೆ ಕೆಲವರು ಏನು ಹೇಳ್ತಾರೆ, 300-400 ಗ್ರಾಮ್ ಅತಿ ದೊಡ್ಡ ತಪ್ಪು. ಒಂದು ಸರಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಗಿಡದ ಬುಡಕ್ಕೆ ಗೊಬ್ಬರ ಹಾಕೋದು ಭಾಳ ದೊಡ್ಡ ತಪ್ಪಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಒಂದು 300, 350 ಗ್ರಾಮ್, 400 ಗ್ರಾಮ್ ಕೊಡ್ತಾ ಇದ್ದಾರೆ. 3 ಕಂತಿನಲ್ಲಿ 1 ಕೆಜಿ 200 ಗ್ರಾಮ್ ಆಯಿತು. ನಾನು ಕೊಡ್ತಾ ಇರೋ ಅಂಥದ್ದು 800-900 ಗ್ರಾಮ್ ಮಾತ್ರ, 4-5 ಕಂತುಗಳಲ್ಲಿ. ಹೆಚ್ಚು ಕ್ವಾಂಟಿಟಿ ನಾನು ಗಿಡದ ಬುಡಕ್ಕೆ ಹಾಕಿದಾಗ ರೂಟ್ ಸಿಸ್ಟಮ್, ಫೀಡರ್ ರೂಟ್ಸ್ ಏನಿದೆ ಅದು ಏಟಾಗುತ್ತೆ, ಸತ್ತೋಗುತ್ತೆ, ಗೊಬ್ಬರ ಹೀರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದನ್ನೇ ನೀವು ಸ್ಪ್ರೆಡ್ ಮಾಡೋ ಥರ, ರಂಗೋಲಿ ಥರ ಹಾಕಬಾರ್ದು, ಸ್ಪ್ರೆಡ್ ಆಗಬೇಕು. ಆ ಕಾಳುಗಳು ಸ್ಪ್ರೆಡ್ ಆಗಬೇಕು, ಆಗ ಆ ರೂಟನ್ನು ಸುಡಲ್ಲ, ಅದು ಸ್ಕಾಚಿಂಗ್ ಮಾಡಲ್ಲ. ಅದು 150-200 ಗ್ರಾಮ್ ಮಾತ್ರ ಕೊಡಬೇಕು ಒಂದು ಸರಿಗೆ, ಆಗ ನಮ್ಮ ಮಣ್ಣಲ್ಲಿ ಸುಡಲ್ಲ, ಯಾವುದೇ ಎರೆಹುಳುಗಳಿಗಾಗಲಿ ಬೇರೆ ಏನಕ್ಕೂ ತೊಂದರೆ ಆಗಲ್ಲ. ಈ ಥರ ಕ್ರಮಗಳನ್ನು ಅನುಸರಿಸ್ಕೋಬೇಕಾಗತ್ತೆ. ಮತ್ತು ನಮ್ಮ ಗೊಬ್ಬರದ ಆಯ್ಕೆ, ನಾನು ಡೈರೆಕ್ಟ್ ಯೂರಿಯಾ ತರದ್ ಬಿಟ್ಟು ನಮ್ಮ ತೋಟಕ್ಕೆ 10 ವರ್ಷ ಆಯಿತು. ಯೂರಿಯಾದ ರೂಪದಲ್ಲಿ ನಾನು ನೈಟ್ರೋಜನ್ ಬಳಕೆ ಮಾಡ್ತಾ ಇಲ್ಲ. ಯೂರಿಯಾ ಅತಿ ಹೆಚ್ಚು ಮಣ್ಣನ್ನು ಹಾನಿ ಮಾಡುತ್ತೆ ಅಂತೇಳಿ ಅದನ್ನು ಸ್ಪ್ರೇ ರೂಪದಲ್ಲಿ ಕೊಡಬೇಕು ಅಂತ ನ್ಯಾನೋ ರೂಪಕ್ಕೆ ತಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನೈಟ್ರೋಜನ್ ಬದಲಿಗೆ, ನೈಟ್ರೋಜನ್ ಬೇಕು, ಯೂರಿಯಾ ರೂಪದಲ್ಲಿ ಬೇಡ. ನೈಂಟಿನಾಲ್ ಇದೆ, ಕ್ಯಾಲ್ಸಿಯಂ ನೈಟ್ರೇಟ್ ಇದೆ, ಕ್ಯಾಲ್ಸಿಯಂ ನೈಟ್ರೇಟ್ ಸ್ಕಾರ್ಚಿಂಗ್ ಮಾಡಲ್ಲ. ಹಾಗಾಗಿ ನಾವು ಈ ಥರದನ್ನು ಅಳವಡಿಸ್ಕೋಬೇಕಾಗತ್ತೆ. ಪೊಟ್ಯಾಶು, ಮೆಗ್ನೀಷಿಯಮ್ಮು, ಸಲ್ಫರ್ ಎಲ್ಲ ನ್ಯಾಚುರಲ್ ಸೋರ್ಸಲ್ಲೇ ಸಿಗ್ತಾ ಇದೆ, ಸ್ವಲ್ಪ ದುಬಾರಿ. ಬಟ್ ನಾನು ಬಳಸ್ತಾ ಇರೋಂಥದ್ದೆಲ್ಲ ಮಣ್ಣಿಗೆ ಹಾನಿ ಮಾಡದಲ್ಲೇ ಇರೋಂಥ ಗೊಬ್ಬರಗಳು, ಸ್ವಲ್ಪ ಎಕ್ಸ್ಪೆನ್ಸಿವ್. ಮತ್ತು ನಾವು ಕ್ರಿಮಿನಾಶಕಗಳನ್ನು ಬಳಸ್ತಾ ಇರೋಂಥದ್ದೆಲ್ಲ ವಿಷ ಕ್ಯಾರಿ ಆಗಲ್ಲ, ನೇಚರ್ಗೆ ತುಂಬ ತೊಂದರೆ ಮಾಡಲ್ಲ, ಬಟ್ ತುಂಬ ಎಕ್ಸ್ಪೆನ್ಸಿವ್. ನಾವು ಲಾಭದಾಯಕವಾಗಿ ಕೃಷಿ ಮಾಡಿದಾಗ ಅದನ್ನೆಲ್ಲ ನಾವು ಅಳವಡಿಸ್ಕೋಬೋದು. ಉದಾಹರಣೆಗೆ ಒಂದು ಕ್ಲೋರೋಫಾರಿಪಾಸ್ ಅಂತ ಇಟ್ಕೊಳ್ಳಿ, ಅದನ್ನು ಡ್ರಂಚ್ ಮಾಡಿದ್ರೆ 350-400 ರೂಪಾಯಿ. ಅದು ನಾನು ಬಳಸ್ತಾ ಇರೋಂಥದ್ದು 4,500-5,000 ರೂಪಾಯಿ ಲೀಟ್ರು. ಈ 400 ರೂಪಾಯಿ ವರ್ಸಸ್ 4,000 ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನಮಗೆ ಅಧಿಕ ಲಾಭ ತಗೋತಾ ಇದ್ದಾಗ ಇದನ್ನೆಲ್ಲ ಬಳಸ್ಬೋದು. ಹಾಗಾಗಿ ನಿಮ್ಮ ಆಯ್ಕೆ, ಯಾವುದು ನಮಗೆ ನೇಚರ್ಗೆ ಮತ್ತು ನಮ್ಮ ಭೂಮಿಗೆ ಹಾನಿ ಮಾಡುತ್ತೆ, ಎರೆಹುಳುಗಳಿಗೆ ಮೈಕ್ರೋಬ್ಸ್ಗೆ ಹಾನಿ ಮಾಡುತ್ತೆ, ಅದನ್ನು ನೀವು ಬಿಟ್ಟು ಒಳ್ಳೆ ಗೊಬ್ಬರಗಳನ್ನು ಆಯ್ಕೆ ಮಾಡಿಕೊಂಡಾಗ ನಿಮಗಿದೆಲ್ಲ ಸಾಧ್ಯ ಆಗುತ್ತೆ. ನನಗೆ ಹೆಮ್ಮೆ ಇದೆ, ನನ್ನ ಮಣ್ಣು ಆರೋಗ್ಯವಾಗಿದೆ. ಯಾಕೆಂದರೆ ಈ ವರ್ಷ ನಾನು 1 ಎಕರೆನಲ್ಲಿ ಅರೇಬಿಕನ 50 ಚೀಲ ಪಾರ್ಚ್ಮೆಂಟು ಟಾರ್ಗೆಟ್ ಮಾಡ್ತಾ ಇದ್ದೀನಿ. 50 ಬ್ಯಾಗ್ ತೊಗೋಬೇಕು ಅಂದರೆ ನಾವು 25-30 ವರ್ಷದಿಂದ ನಾವು ಇದೇ ಥರ ಫಾರ್ಮಿಂಗ್ ಮಾಡ್ಕೋಬತ್ತಿರೋದ್ರಿಂದ ಮಣ್ಣು ಸಾಯುತ್ತೆ, ಮಣ್ಣು ಏನು ಆಗುತ್ತೆ ಅನ್ನೋ ಆತಂಕ ಖಂಡಿತವಾಗಿ ಬೇಡ. ನಾವು ಒಂದಷ್ಟು ಜವಾಬ್ದಾರಿ ತೊಗೊಂಡು ಮಾಡಿದಾಗ ಆ ಥರ ಏನಾದ್ರು ಆಗಬೇಕಾಗಿತ್ತು ಅಂದರೆ ನಾನು ಈ ವರ್ಷ 50 ಚೀಲ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ನಮ್ಮದು RS ಸರ್ಟಿಫೈಡ್ ಅಂದರೆ ಪ್ರತಿ ವರ್ಷ ನೀರು ಪರೀಕ್ಷೆ ಆಗುತ್ತೆ, ಮಣ್ಣು ಪರೀಕ್ಷೆ ಆಗುತ್ತೆ, ಅದರಲ್ಲೆಲ್ಲವೂ ಪಾಸ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಇದನ್ನೆಲ್ಲ ಅಳವಡಿಸ್ಕೊಂಡು ಲಾಭದಾಯಕವಾಗಿ ನಾವು ಕಾಫಿನ ಬೆಳಿಬೋದು. ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ. ಇಲ್ಲೇನಂದರೆ ಪ್ಲ್ಯಾಂಟೇಷನಿಗೆ ನಾವು ದುಡ್ಡು ಹಾಕಿದ್ರೆ ಮಾತ್ರ ನಾವು ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
50 ಚೀಲ ಕೆಲವರಿಗೆ ಆಶ್ಚರ್ಯ ತರಬಹುದು.

ಮೊನ್ನೆ ಯಾರ ಕೇಳ್ತಾ ಇದ್ರು, ನನಗೆ 10 ಚೀಲ ಬೆಳೆಯೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಎಕರೆಗೆ, ನೀವು ಹೆಂಗೆ 50 ಚೀಲ ಬೆಳಿತೀರಿ, ಡಬ್ಬಲ್ ಬೆಳಿಬೋದು 50 ಹೆಂಗೆ ಅಂತ. ಭಾಳ ಸಿಂಪಲ್ ಇದೆ. ಏನಂದರೆ ಅರೇಬಿಕಾ 5x5 ಚಂದ್ರಗಿರಿ ಏನಿದೆ, ಯಾರನ್ನ ಕೇಳ್ತೀನಿ ಹಂಗಂದವ್ರಿಗೆ, 3 ಕೆಜಿ ಕುಯ್ಯೋಕ್ಕಾಗುತ್ತಾ ಒಂದು ಗಿಡದಲ್ಲಿ? ನಿಮಗೆ ಓನ್ಲಿ 3 ಕೆಜಿಸ್, ಅದಕ್ಕಿಂತ ಜಾಸ್ತಿ ಕುಯ್ಬೋದು. 3 ಕೆಜಿ ಕುಯ್ದ್ರೆ 22 ಚೀಲ ಕಾಫಿ ಎಕರೆಗೆ. ನಾನೀಗ 50 ಚೀಲ ಟಾರ್ಗೆಟ್ ಮಾಡ್ತಿರೋದು 6.5 ಕೆಜಿ ಒಂದು ಗಿಡದಲ್ಲಿ ಫ್ರೂಟ್ ಕುಯ್ಬೇಕು. ಎಲ್ಲ ಗಿಡದಲ್ಲೂ ನಾನು 6.5 ಕೆಜಿ ಹಣ್ಣು ಕುಯ್ದ್ರೆ ನನಗೆ 50 ಕೆಜಿಗೆ ರೀಚ್ ಆಗ್ತೀನಿ. 2018 ಅದೇ ಬ್ಲಾಕಲ್ಲಿ ನಾನು 42 ಬ್ಯಾಗ್ ಹಾರ್ವೆಸ್ಟ್ ಮಾಡಿದ್ದೀನಿ. 8 ಬ್ಯಾಗ್ ಹೆಚ್ಚಿನ ನಿರೀಕ್ಷೆ ಈ ವರ್ಷ ಮಾಡ್ತಾ ಇದ್ದೀನಿ. ಗಿಡದ ಎತ್ತರನ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಯಾಕೆಂದ್ರೆ ನಾನು ಅರ್ಧಂಬರ್ಧ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನಮ್ದು ತೋಟದಲ್ಲಿ ಅರೇಬಿಕ ಇರೋಂಥದ್ದು 6, 7, 8 up to 10 feet ವರೆಗೂ ನಾವು ಅರೇಬಿಕ ಗಿಡನ ಪೋಷಣೆ ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಗಿಡದಲ್ಲಿ 18 ಕೆಜಿ ವರೆಗೂ ಇದೆ, ಒಂದೇ ಗಿಡದಲ್ಲಿ 18 ಕೆಜಿ, ಇನ್ಯಾವುದ್ರಲ್ಲೂ ಕಡಿಮೆ ಇರುತ್ತೆ, 2 ಕೆಜಿ ಇರುತ್ತೆ. ಆ್ಯಾವ್ರೇಜ್ ನಮಗೆ 6.5 ಕೆಜಿ ಸಿಕ್ಕಿದ್ರೆ 50 ಕೆಜಿನ ನಾವು ಟಾರ್ಗೆಟ್ ಮಾಡ್ಬೋದು. ಇದು ಭಾಳ ವಿಶೇಷ ಏನಲ್ಲ, ಬ್ರೆಜಿಲ್ಗೆ ಹೋಗಿದ್ದೆ, ಬ್ರೆಜಿಲಲ್ಲಿ ಹಲವಾರು ತೋಟಗಳ ವೀಕ್ಷಣೆ ಮಾಡಿದಾಗ ಅಲ್ಲಿ 50-60 ಚೀಲ ಕಾಫಿನ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಏನು ನಾನು ಕುಯ್ತಾ ಇರೋಂಥದ್ದಲ್ಲ, ಅಲ್ಲಿ ಅವ್ರು ಕುಯ್ತಾ ಇದ್ದಾರೆ ಅಂದರೆ ನಮಗೆ ಯಾಕೆ ಆಗ್ತಾ ಇಲ್ಲ, ನಾವು ಕೆಲವನ್ನ ಅಳವಡಿಸ್ಕೋತಾ ಇಲ್ಲ, ಬರೀ ಗೊಂದಲದಲ್ಲಿದ್ದೀವಿ. ನಾನು ಗೊಬ್ಬರ ಹಾಕಬೇಕಾ ಬೇಡವಾ, ಈ ಔಷಧಿ ಹೊಡಿಬೇಕಾ ಬೇಡವಾ, ಕಾಫಿಗೆ ಅಂತ ಏನು ಒಂದು ಗೈಡೆನ್ಸ್ ಇದೆ, ಇಷ್ಟು ಕ್ರಮ ಅನುಸರಿಸಬೇಕು ಅಂತ ಕಾಫಿ ಬೋರ್ಡ್ ಹೇಳಿದೆ. ಅದ್ರ ಪ್ರಕಾರ ನಾವು ಹೋದರೆ ಒಂದಷ್ಟು ನಮ್ಮ ನಾಲೆಡ್ಜನ್ನೇ ನಾವು ಅದಕ್ಕೆ ಸೇರಿಸ್ಕೊಂಡು ಮಾಡಿದಾಗ ಖಂಡಿತವಾಗೂ ನಾವು ಮಾಡ್ಬೋದು. ಇನ್ನು ರೋಬಸ್ಟ ವಿಚಾರಕ್ಕೆ ಬಂದರೆ 60-70 ಚೀಲ ಭಾಳ ಈಸಿಯಾಗಿ ಕುಯ್ಬೋದು. ಅರೇಬಿಕ ಕುಯ್ಯೋಕ್ಕೆ ಕಷ್ಟ ಆಗುತ್ತೆ. 100 ಬ್ಯಾಗ್ವರೆಗೂ ಕುಯ್ದಿರೋ ಉದಾಹರಣೆ ಇದೆ, 100 ಬ್ಯಾಗು ಕುಯ್ಬೋದು ಚರಿನ. ಒಂದಷ್ಟು ಕ್ರಮ ಅನುಸರಿಸ್ಬೇಕು, 1 ಎಕರೆಗೆ 500 ಗಿಡ ಇದೆ ಅಂತ ಇಟ್ಕೊಳ್ಳಿ, 500 ಪ್ಲಾಂಟ್ಸ್ ಆ್ಯಾವ್ರೇಜ್. ಒಂದು ಗಿಡದಲ್ಲಿ 10 ಕೆಜಿ ಟಾರ್ಗೆಟ್ ಮಾಡಿದ್ರೆ ನಮಗೆ 45 ಚೀಲ ಕಾಫಿ ಆಯಿತು. 10 ಕೆಜಿ ಫ್ರೂಟ್ಸ್, ಅಷ್ಟು ದೊಡ್ಡ ಗಿಡದಲ್ಲಿ 10 ಕೆಜಿ ಕುಯ್ಯೋಕ್ಕಾಗೋದಿಲ್ವಾ? ಒಂದು ಗಿಡ ನೀವು ಹೋಗಿ ಚೆಕ್ ಮಾಡಿ ನೋಡಿ, 40 ಕೆಜಿವರೆಗೂ ಇರುತ್ತೆ. ಅಂದರೆ ಅಷ್ಟು ಗಿಡದಲ್ಲಿ ಕ್ರಾಪ್ ಸಿಗ್ತಾ ಇರಬೇಕು ನಮಗೆ. ಆ ಥರ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಅದಕ್ಕೆ ಎಷ್ಟು ಬೇಕಾಗುತ್ತೆ ನ್ಯೂಟ್ರಿಷನ್ನು, ನಾನು ಮುಖ್ಯವಾಗಿ ಇನ್ನೂ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಇಲ್ಲಿ ಸೆಕೆಂಡ್ರಿ ನ್ಯೂಟ್ರೆಂಟ್ಗೆ ಇಗ್ನೋರ್ ಮಾಡ್ತಾ ಇದ್ದೀರಾ ಅಲ್ಲ, ಸೆಕೆಂಡ್ರಿ ನ್ಯೂಟ್ರೆಂಟ್ಗೆ ಒತ್ತು ಕೊಡಿ. ಕ್ಯಾಲ್ಶಿಯಂ ನೈಟ್ರೇಟ್ ಸಣ್ಣ ಪ್ರಮಾಣದಲ್ಲಿ 2 ಸರಿ ಕೊಡಿ. ಗುಣಮಟ್ಟದ ಗೊಬ್ಬರ, ಮಣ್ಣು ಹಾಳಾಗೋಂಥ ಗೊಬ್ಬರನ ಖಂಡಿತ ಹೇಳ್ತಾ ಇಲ್ಲ. ಮೆಗ್ನೀಷಿಯಂ ಸಲ್ಫರ್ ಪೊಟ್ಯಾಶ್ ಕಾಂಬಿನೇಷನ್ ಇರೋಂಥ ಗೊಬ್ಬರ, ನ್ಯಾಚುರಲ್ ಸೋರ್ಸ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಇರೋಂಥವು ಸಿಗ್ತಾ ಇದ್ದಾವೆ, ಅದನ್ನು ನೀವು 2 ಸರಿ 100-100 ಗ್ರಾಮ್ ಕೊಡಿ. ಶನಿವಾರ ಸಂತೆ ಹತ್ರ ಹೋಗುವಾಗ ಒಂದು ತೋಟ ವೀಕ್ಷಣೆ ಮಾಡ್ಕೊಳೋದೇ ಕರೆದಿದ್ರು, ಭಾಳ ಕಷ್ಟಪಟ್ಟಿದ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕ್ರಾಪು ಹೇಳೋವಷ್ಟು ಮಟ್ಟಿಗಿಲ್ಲ, ಅವರಿಗೆ ಅಸಮಾಧಾನ ಇತ್ತು. ಈಗ ನಂಬರ್ ಕೊಟ್ಟೆ, ನೆಕ್ಸ್ಟ್ ಇಯರ್ಗೆ ಸರ್ ಸೆಕೆಂಡ್ರಿ ನ್ಯೂಟ್ರೆಂಟ್ ಒಂದು ನೀವನ್ನ ಅದಕ್ಕೆ ಆ್ಯಡ್ ಮಾಡಿ ನಿಮ್ಮದು 1 ಟನ್ ಎಬೋ ಹೋಗುತ್ತೆ ಕಾಫಿ ಅಂತ. ಹಾಗಾಗಿ ಈ ಥರ ಕ್ರಮನ ಅನುಸರಿಸಿಕೆ ನಾವು ಬೆಳೆದ್ರೆ ಭಾಳ ಲಾಭದಾಯಕವಾಗಿ ಕೃಷಿ ಮಾಡ್ಬೋದು. ಹಲವಾರು ಜನ ಇಲ್ಲಿ ನಮ್ಮ ತೋಟ ವೀಕ್ಷಣೆ ಮಾಡಿರೋರು ಇದ್ದೀರಾ, ಮತ್ತು ನಾನು ಏಲಕ್ಕಿನೂ ಬೆಳೀತಾ ಇದ್ದೀನಿ. ಏಲಕ್ಕಿ ಎಕರೆಗೆ 450-500 ಕೆಜಿವರೆಗೂ ನಾವು ಪ್ರೊಡಕ್ಷನ್ ತೆಗಿತಾ ಇದ್ದೀವಿ, ಎಷ್ಟು ಲಾಭದಾಯಕ ಅಲ್ವಾ. ಹಾಗಾಗಿ ಅಡಿಕೆನೂ ಅಷ್ಟೇ, ಅಡಿಕೆನೂ ನಮಗೆ ಆ್ಯಾವ್ರೇಜ್ ನಾವೆಲ್ಲ ಲೆಕ್ಕ ಹಾಕೋದು 1 ಎಕರೆಗೆ ಎಷ್ಟು ಬರುತ್ತೆ ಅಂತ ನಾವು ಲೆಕ್ಕ ಹಾಕೋದಿಲ್ಲ. ಒಂದು ಮರಕ್ಕೆ ನಾವು ಎಷ್ಟು ಅಡಿಕೆ ಕುಯ್ತೀವಿ, ಒಂದು ಗಿಡ ಏಲಕ್ಕಿನಲ್ಲಿ ಎಷ್ಟು ಕೆಜಿ ಏಲಕ್ಕಿ ಕುಯ್ತೀವಿ, ಅರೇಬಿಕದಲ್ಲಿ ಎಷ್ಟು, ಈ ಥರ ಲೆಕ್ಕ ಹಾಕೊಂಡು ಪ್ರತಿ ಗಿಡನೂ ನೀವು ಗಮನಿಸಿದರೆ ನೀವು ಖಂಡಿತವಾಗೂ ಅತಿ ಹೆಚ್ಚು ಲಾಭದಾಯಕವಾಗಿ ಕೃಷಿನ ಮಾಡ್ಬೋದು. ಮತ್ತು ಒಂದಷ್ಟು ನಮ್ಮಲ್ಲಿ ಗೊಂದಲಗಳನ್ನು ಇಟ್ಕೊಳ್ಳೋದು ಬೇಡ. ಮತ್ತು ರೋಬಸ್ಟ ನೆರಳನ್ನು ಅತಿಯಾಗಿ ಕಡಿಮೆ ಮಾಡಿ ಕ್ರಾಪ್ ಜಾಸ್ತಿ ಬರ್ಬೋದು, ಟೆಂಪ್ರವರಿ ಆಗುತ್ತೆ. ನಮ್ದೇನು ಚಾಲೆಂಜಿಂಗ್ ಅಂದರೆ ಮರನೂ ಇಟ್ಕೋಬೇಕು, ನೇಚರ್ಗೂ ತೊಂದರೆ ಆಗ್ಬೋದು. ಮರ ಇಟ್ಕೋಬೇಕು, 50 ಚೀಲ ಕಾಫಿ ಕುಯ್ಬೇಕು, ಅದು ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದರಲ್ಲಿ ನಾವು ಸಕ್ಸಸ್ಸು ಆಗಿದ್ದೀವಿ. ಓಪನ್ ಮಾಡಿದ ತಕ್ಷಣವೇ ಕ್ರಾಪ್ ಜಾಸ್ತಿ ಬರುತ್ತೆ. ಆರ್ಗ್ಯಾನಿಕ್ ಕಾರ್ಬನ್ನು ನಾವು ಕಳ್ಕೋಬಾರ್ದು. ಭೂಮಿಗೆ ಒಣ ತರ್ಗುಗಳು, ಎಲೆ, ಹಸಿರು ಎಲೆಗಳು, ಅದು ಟನ್ ಗಟ್ಟಲೆ ನಮ್ಮ ಭೂಮಿಗೂ ಬೀಳಬೇಕು. ಮರನೂ ನಾವು ಇಟ್ಕೋಬೇಕಾಗತ್ತೆ. ಅಷ್ಟು ಮರ ಇಟ್ಕೊಂಡು ನಾವು ಇಂತಿಷ್ಟು ಮರ, ಮತ್ತು ಕಂಬ ಮಾಡಿಟ್ಟಿರ್ತಾರೆ ಕೆಲವರು ಕಂಪ್ಲೀಟ್ ಓಪನ್ ಮಾಡಿ, ಅದು ತಪ್ಪಾಗುತ್ತೆ. ಹಲವಾರು ದಿನಗಳಲ್ಲೂ ಭೂಮಿ ಬರಡಾಗೋಂಥ ಚಾನ್ಸಸ್ ಇದೆ, ಮೈಕ್ರೋಪ್ಸಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಅತಿ ಹೆಚ್ಚು ಗಮನ ಕೊಟ್ಟು ಅದನ್ನು ಮಾಡಬೇಕಾಗತ್ತೆ. ಅತಿಯಾಗಿ ನೆರಳಿಟ್ಕೊಂಡ್ರೂ ತಪ್ಪಾಗುತ್ತೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟು ನಾವು ಮಾಡಬೇಕಾಗತ್ತೆ. ಮರಗಸಿ ಮಾಡೋದೇನಕ್ಕೆ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತಂದ್ರೇನು, ಗಿಡಕ್ಕೆ ಒತ್ತಡ ಕೊಡೋಂಥದ್ದು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ಲಾಂಟಿಗಲ್ಲ, ನಮಗೂ ಬೇಕಾಗುತ್ತೆ. ನಮಗೂ ಅನಾಯಾಸವಾಗಿ ಎಲ್ಲ ಸಿಗ್ತಿದ್ರು ನಾವೇನು ಮಾಡೋಕ್ಕೋಗಲ್ಲ. ನಮಗೂ ತೊಂದರೆಗಳು ಬಂದಾಗ ನಾವು ಸ್ಟ್ರಾಂಗ್ ಆಗಿ ಹೋಗ್ತೀವಿ ಅದನ್ನು ಸರಿ ಮಾಡ್ಕೋಬೇಕು ಅಂತ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದರೆ ಗಿಡನ ಹೆದರಿಸೋದು. ನನ್ನ ಅರ್ಥದಲ್ಲಿ ಹೇಳಬೇಕಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅದಕ್ಕೆ ನಾವು ನೀರು ಕೊಡದಲ್ಲೇ ಡ್ರೈ ಮಾಡಿದಾಗ ಆ ಗಿಡ ಒಣಗ ಲೆವೆಲಿಗೆ ಹೋಗುತ್ತೆ. ಅದಕ್ಕೆ ಭಯ ಆಗುತ್ತೆ, ನನ್ನ ಸಂತತಿ ನಾಶ ಆಗುತ್ತೆ ಅಂತೇಳಿ. ಅದು ಪ್ರೊಡಕ್ಷನ್ ಕಡೆಗೆ ಅಂದರೆ ಅದರ ಮರಿ ಅಂದರೆ ಏನು, ಕಾಫಿ ಕಾಯಿ ಮೆಣಸೆಲ್ಲ ಬಿಡುತ್ತೆ. ಆ ಸ್ಟ್ರೆಸ್ ಆದಾಗ ಪ್ರೊಡಕ್ಷನ್ ಕಡೆಗೆ ಜಾಸ್ತಿ ಒತ್ತು ಕೊಡುತ್ತೆ. ಆವಾಗ ಮತ್ತೆ ಅದು ಸಾಯ ಹಂತಕ್ಕೆ ಹೋದಾಗ ನಾವು ನೀರು ಕೊಟ್ಟು ಪೋಷಣೆ ಮಾಡ್ತೀವಿ, ಅದು ನಮಗೆ ಸ್ಟ್ರೆಸ್ ಮ್ಯಾನೇಜರ್. ಸ್ಟ್ರೆಸ್ಸಿಗೆ

0: ಯಾವುದೇ ಜೀವಿ ಪ್ರೊಡಕ್ಷನ್ ಕಡೆಗೆ ಅದರ ಸಂತತಿನ ಅಭಿವೃದ್ಧಿ ಮಾಡೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಅದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ನಂದು ಕೃಷಿ ಏನಿದೆ ಅಂತಂದರೆ ನ್ಯೂಟ್ರಿಷನ್ ಕ್ವಾಲಿಟಿ ಗುಣಮಟ್ಟದ ಔಷಧಿ ಗೊಬ್ಬರಗಳಿಗೆ ನಾನು ಒತ್ತು ಕೊಟ್ಟಿದ್ದೀನಿ. ಗುಣಮಟ್ಟದ ಗೊಬ್ಬರಗಳು ಅಂದಾಗ ಒಂದಷ್ಟು ಪ್ರೈಸ್ ಜಾಸ್ತಿ ಇರುತ್ತೆ. ತುಂಬ ಚೀಪ್ ಕ್ವಾಲಿಟಿ ಗೊಬ್ಬರ ಔಷಧಿನ ದಯವಿಟ್ಟು ತೊಗೋಬೇಡಿ, ಭೂಮಿ ಹಾಳಾಗುತ್ತೆ. ಕಳೆನಾಶಕ ಯಾವುದೇ ಕಾರಣಕ್ಕೂ ಬಳಕೆ ಮಾಡಬೇಡಿ. ನಾವು ಕಳೆನಾಶಕ ಬಳಸ್ತಾ ಇದ್ದೀವಿ ಅಂದರೆ ಭೂಮಿ ಮೇಲೆ ಮಾಡ್ತಿರೋಂಥ ಘನಘೋರ ಅಪರಾಧ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮೈಕ್ರೋಬ್ಸ್ಗೆ ನಾವು ಒತ್ತು ಕೊಟ್ಟ ಗೊಬ್ಬರ ಹಾಕಿದಾಗ ನಮಗೆ ಆ ಜಾಗದಲ್ಲಿ ಮಾತ್ರ ಒಂದಷ್ಟು ಮೈಕ್ರೋಬ್ಸ್ ಕಡಿಮೆ ಆಗ್ಬೋದು. ಕಳೆನಾಶಕ ಹೊಡೆದಾಗ ಪ್ರತಿ ಇಂಚಿಗೂ ನಾವು ಸ್ಪ್ರೇ ಮಾಡ್ತೀವಿ, ಅಷ್ಟು ಕೋಟ್ಯಾಂತರ ಜೀವಿಗಳು ನಾಶ ಆಗ್ತವೆ, ಮತ್ತೆ ಅಭಿವೃದ್ಧಿ ಆಗ್ತವೆ, ಬಟ್ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಕಳೆನಾಶಕ ಹೊಡೆದಲ್ಲಿ ಇನ್ನೇನು ಮಾಡ್ಬೋದು, ಕಳೆ ತುಂಬ ಬರುತ್ತೆ ಅಂದರೆ ವೀಡಿಂಗ್ ಮೆಷಿನ್. ಕೆಲವರು ಹೇಳ್ತಾ ಇರ್ತಾರೆ ನಮ್ಮ ತೋಟದಲ್ಲಿ ಕಳೆ ತುಂಬ ಬಂದ್ಬಿಡುತ್ತೆ ಸರ್ ವೀಡಿಂಗ್ ಮೆಷಿನ್ ಯೂಸ್ ಮಾಡಿದ್ರೆ, ಅದಕ್ಕೆ ಆತಂಕ ಪಟ್ಕೋತಾರೆ. ನಾನೇನು ಆತಂಕ ಪಟ್ಕೋತೀನಿ ಅಂದರೆ ನಮ್ಮ ತೋಟದಲ್ಲಿ ಕಳೆ ಕಮ್ಮಿ ಬಂತು ಅಂದರೆ ನಂಗೆ ಟೆನ್ಷನ್ ಆಗುತ್ತೆ, ನಮ್ಮ ಭೂಮಿ ಏನಾದ್ರು ಹಾಳಾಗ್ಬಿಡ್ತಾ ಅಂತ. ಅತಿ ಹೆಚ್ಚು ನಿಮ್ಮ ತೋಟದಲ್ಲಿ ಕಳೆ ಬರ್ತಾ ಇದೆ ಅಂದರೆ ನಿಮ್ಮ ಮಣ್ಣು ಆರೋಗ್ಯವಾಗಿದೆ ಅಂತ ಅರ್ಥ. ಹುಲ್ಲು ಹಸಿರೆಲ್ಲ ಏನು ಬರುತ್ತೆ ಬಯೋಮಾಸ್, ಅದಷ್ಟು ಕಟ್ಟಾಗಬೇಕು, ನಿಮ್ಮ ಭೂಮಿ ಸೇರಬೇಕು. ಅದಷ್ಟು ಕಟ್ಟಾಗಬೇಕು, ಭೂಮಿ ಸೇರಬೇಕು. ಅದನ್ನು ಖಂಡಿತ ಕೊಲ್ಲಬೇಡಿ. ಟನ್ಗಟ್ಟಲೆ ನಾವು ಗೊಬ್ಬರನ ಆಚೆಯಿಂದ ತಂದು ಹಾಕ್ತೀವಲ್ಲ, ನೀವೇನು ಕಳೆನ ಕಟ್ ಮಾಡಿ ಭೂಮಿಗೆ ಸಿಗ್ತೀರಿ, ಅದು ಬೆಲೆ ಕಟ್ಟಲು ಆಗದೇ ಇರೋ ಅಂಥ ಗೊಬ್ಬರ. ಈ ಥರ ನಾವು ಒತ್ತು ಕೊಟ್ಟಾಗ ನಮಗೆ ಮೈಕ್ರೋಬ್ಸ್ ಜಾಸ್ತಿ ಆಗುತ್ತೆ. ಎಲ್ಲಿಂದನೂ ಮೈಕ್ರೋಬ್ಸ್ ತರಬೇಕಾಗಿಲ್ಲ, ನಮ್ಮ ಭೂಮಿನಲ್ಲೇ. ಒಂದು ತಿಳ್ಕೊಳ್ಳಿ, ಮೈಕ್ರೋಬ್ಸು ಸೂಕ್ಷ್ಮ ಜೀವಿಗಳು ನಿಮ್ಮ ಭೂಮಿನಲ್ಲಿ ಇಲ್ಲ ಅಂದರೆ ಒಂದು ಕಳೆನೂ ಹುಟ್ಟೋದಿಲ್ಲ, ಒಂದು ಹುಲ್ಲು ಹುಟ್ಟೋದಿಲ್ಲ. ಎಷ್ಟೇ ಗೊಬ್ಬರ ಹಾಕಿರೂ ಹುಟ್ಟಲ್ಲ. ಮೈಕ್ರೋಬ್ಸ್ ಅಲ್ಲಿದೆ ಅಂದರೆ ಒಂದು ಕಳೆ ಬರುತ್ತೆ. ಉದಾಹರಣೆಗೆ ಮರಳುಗಾಡಲ್ಲಿ ಹೋಗಿ ನೋಡಿ, ಅಲ್ಲಿ ಸೂಕ್ಷ್ಮ ಜೀವಿಗಳಿಲ್ಲ, ಏನಾದ್ರು ಇತ್ತು ಅಂದರೆ ಅಲ್ಲೊಂದು ಸಣ್ಣ ಕಳೆ ಬಂದಿರುತ್ತೆ. ಹಾಗಾಗಿ ಕಳೆ ಬಂದರೆ ಬೇಜಾರು ಮಾಡ್ಕೋಬಿಡಿ, ಕಳೆ ಹೆಚ್ಚು ಬರ್ಸೋ ಅಂತ ಪ್ರಯತ್ನ ಮಾಡಿ. ನಾವು ತಗೊಂಡೋಗಿ ಹಾಕ್ತೀವಿ, ಹುರುಳಿ ತಡ್ಡಿ ಈ ಥರದ್ದೆಲ್ಲ ನಿಮ್ಮ ಭೂಮಿ ಬಯಲು ಬಯಲಲ್ಲಿ ಚೆಲ್ಲಿ ಬಯೋಮಾಸ್ ಬಂದಮೇಲೆ ನೀವು ಇದು ಮಾಡಿ. ಮತ್ತು ಸೌದೆಗಳೆಲ್ಲನೂ ಆಚೆ ಹಾಕ್ತಾ ಇದ್ದೀರಾ, ಸೌದೆ ಮಾರಾಟ ಮಾಡೋ ಅಂಥ ಪದ್ಧತಿ ಇದೆ. ನಮ್ಮ ತೋಟದಲ್ಲಿ ನಾವು ಸೌದೆ ಆಚೆ ಕಳಿಸೋದಿಲ್ಲ, ಅಲ್ಲೇ ಪೀಸ್ ಪೀಸ್ ಮಾಡಿ ಆ ಭೂಮಿ ಹಾಕ್ತೀವಿ. ಮೈಕ್ರೋಬ್ಸ್ಗೆ ಅತಿ ಹೆಚ್ಚು ಆಹಾರ, ಅದಕ್ಕೆ ವರ್ಷಗಟ್ಟಲೆ ಆಹಾರ ಸಿಗುತ್ತೆ. ಅದಕ್ಕೆ ಅಲ್ಲೊಂದು ಶೆಡ್ಡರ್ ಇಟ್ಕೊಂಡಿದ್ರು, ಅದನ್ನು ನಾನು ವಿಚಾರಿಸ್ದೆ ಸಣ್ಣ ಸಣ್ಣ ಸೌದೆಗಳೆಲ್ಲ ಪುಡಿ ಮಾಡಿ ನಮ್ಮ ಭೂಮಿಗೆ ಸೇರಿಸ್ಬೇಕು ಅಂತ. ಇನ್ನು ಮುಂದುವರೆದು ಹೋಗಬೇಕು ಅಂದರೆ ಕಾಫಿ ಸಿಪ್ಪೆ ಸಹ ನೀವು ಆಚೆಗೆ ಹಾಕಬಾರ್ದು. ನಾವು ಪಲ್ಪರ್ ಮಾಡ್ತೀವಿ, ನಮ್ಮ ಭೂಮಿಗೆ ಕಾಂಪೋಸ್ಟ್ ರೂಪದಲ್ಲಿ ಅದನ್ನು ವಾಪಸ್ ಆ ಭೂಮಿಗೆ ಹಾಕ್ತೀವಿ. ಬಯೋಮಾಸ್ ಏನು ಆ ಭೂಮಿಯಿಂದ ಬಂದಿದೆ, ನ್ಯೂಟ್ರಿಷನ್ ಖಾಲಿ ಮಾಡ್ಕೊಂಡು ಬಂದಿರೋ ಅಂಥದ್ದು, ಅದನ್ನು ಒಂದಷ್ಟು 50% ವಾಪಸ್. ಈಗ 8 ಟನ್ ಕಾಫಿ ಸಿಕ್ತು ಅಂದರೆ 2.5 ಟನ್ ನಮಗೆ ಸಿಪ್ಪೆ ಬರ್ತ ಮತ್ತು ವಾಪಸ್ ಅದೇ ಭೂಮಿಗೆ ನಾವು ಸೇರಿಸ್ಬೇಕು. ಈ ಥರದ ಪ್ರಯತ್ನಗಳನ್ನು ಮಾಡಿ ನಾವು ಉತ್ತಮ ಗುಣಮಟ್ಟದ ಕಾಫಿಯನ್ನು ಬೆಳೆಯುವಂಥದ್ದು. ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಿಗೆ ಖಂಡಿತ ಗೊಂದಲ ಮಾಡ್ಕೋಬೇಡಿ, ನಾನೇ ಸಾಕ್ಷಿ ಅದಕ್ಕೆ. ನನ್ನ ಮಣ್ಣು ಏನೂ ಹಾಳಾಗಿಲ್ಲ, ನಾನು ಬೆಳೀತಿರೋಂಥ ಪ್ರೊಡಕ್ಷನ್ನು ಅಷ್ಟು ಶ್ರೇಷ್ಠವಾಗಿದೆ. ನಾವು ಕೊಡ್ತಾ ಇರೋಂಥ ಪದಾರ್ಥದಲ್ಲಿ ಚೆಕ್ ಮಾಡಿಸಿ ರೆಸಿಡ್ ಇದೆಯಾ ಅಂತ ಚೆಕ್ ಮಾಡಬೇಕು. ಮತ್ತು ಹಾರ್ವೆಸ್ಟ್ ಮಾಡೋ ಹಂತದಲ್ಲಿ ದಯವಿಟ್ಟು ಯಾವುದೇ ವಿಷಕಾರಿಗಳನ್ನು ಹೊಡೆಯೋ ಅವಶ್ಯಕತೆ ಇರಲ್ಲ. ಕಾಳುಮೆಣಸಿಗಿರ್ಬೋದು, ಕಾಫಿಗಿರ್ಬೋದು, ಶಾರ್ಟ್ ಹೋಲ್ ಬರುತ್ತೆ ಅಂತೇಳಿ ನಾವೇನು ಮಾಡ್ತೀವಿ, ಕ್ಲೋರೋಫಾರಿಫಾಸ್ ಸ್ಪ್ರೇ ಮಾಡ್ತೀವಿ ಬೆರಿ ಬೋರೋರು ಶಾರ್ಟ್ ಹೋಲ್ ಬೋರೋರಿಗೆ. ದಯವಿಟ್ಟು ಇಲ್ಲಿಂದ ಮುಂದಕ್ಕೆ ಯಾವುದೇ ಥರದ ಆ ಥರ ಔಷಧಿಗಳನ್ನು ಪ್ರಯೋಗ ಮಾಡಬೇಡಿ. ಒಂದಷ್ಟು ಬಯೋ ಕಂಟ್ರೋಲು ಮತ್ತು ವಿಷ ಕ್ಯಾರಿ ಆಗದೇ ಇರೋ ಅಂಥ ಔಷಧಿಗಳಿದೆ, ಅದನ್ನು ಪ್ರಯೋಗ ಮಾಡಿ. ಮತ್ತು ನಾವು ಸಕಲೇಶ್ಪುರದಲ್ಲಿ ಗುಣಮಟ್ಟದ ಕಾಫಿ ಮತ್ತು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದರೆ ಒಂದು ಕ್ಲಾಸು ನಡೆಸ್ತಾ ಇದ್ದೀವಿ ನಾನು ಮತ್ತು ಡಾಕ್ಟರ್ ವೇಣುಗೋಪಾಲ್ ಸರ್, ಅದನ್ನು ಕ್ಲಾಸ್ ತಗೋತೀವಿ. ಕೃಷಿ ಮಾಡುವಾಗ ಯಾವುದೇ ಗೊಂದಲಗಳು ಬೇಡ, ದಯವಿಟ್ಟು ದೃಢವಾಗಿ ಕಾಫಿನ ನಂಬೋದು, ಕಾಫಿ ಬಿಟ್ಟು ಬೇರೆದಕ್ಕೆ ಡೈವರ್ಟ್ ಆಗಬೇಡಿ ದಯವಿಟ್ಟು. ಒಂದಷ್ಟು ಅವಕಾಡೋ ಇರ್ಬೋದು, ಲೀಚಿ ಇರ್ಬೋದು, ಇನ್ಯಾವುದೋ ಡ್ರ್ಯಾಗನ್ ಫ್ರೂಟ್ ಇರೋದು, ಒಂದಷ್ಟು ನಿಮ್ಮ ಮನೆಗೆ ತಿನ್ನೋಕ್ಕಾಗೋಷ್ಟು ತಗೊಳ್ಳಿ, ಅಥವಾ ಸಣ್ಣ ಪ್ರಮಾಣದಲ್ಲಿ ತಗೊಳ್ಳಿ. ಯಾವುದೇ ಬಟರ್ ಫ್ರೂಟ್ ಇರ್ಬೋದು, ಇನ್ನೊಂದು ಇರ್ಬೋದು, ಯಾರೋ ಒಂದು ಮರದಲ್ಲಿ ಇಷ್ಟು ಸಿಕ್ತು ಆಗಲ್ಲ, 40 ಎಕರೆಯಲ್ಲೂ ಬೆಳೆದು ನೋಡಿ, ಅಲ್ಲಿ ಅದಕ್ಕೆ ಫೈಟೋಪ್ತರ ಡಿಸೀಸ್ ಇದೆ, ರೂಟ್ ಡಿಸೀಸ್ ಇದೆ. ಹಾಗಾಗಿ ಕಾಫಿ ಅಷ್ಟು ನಮಗೆ ಬಲವಾಗಿ ನಂಬಿಕೆ ಬರೋ ಅಂಥ ಕ್ರಾಪ್ ನನ್ನ ಪ್ರಕಾರ ಇಲ್ಲಿವರೆಗೂ ಕಂಡಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಹಾಕೊಳ್ಳಿ, ಕಾಫಿನ ನಂಬಿ ಬದುಕೋಣ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ, ಥ್ಯಾಂಕ್ ಯು.
1: ರೈತ ಬಾಂಧವರೇ, ಇದುವರೆಗೆ ಕಾಫಿ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಪ್ರಗತಿಪರ ಕೃಷಿಕರಾದ HS ಧರ್ಮರಾಜ್ ಅವರಿಂದ ಮಾಹಿತಿಗಳನ್ನು ಕೇಳಿದಿರಿ.
2: ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 22,300 ರೂಪಾಯಿಯಿಂದ 22,800 ರೂಪಾಯಿ, ಅರಬಿಕಾ ಚೆರ್ರಿ 12,750 ರೂಪಾಯಿಯಿಂದ 14,250

ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,200 ರೂಪಾಯಿ, ರೋಬಸ್ಟಾ ಚೆರಿ 9,300 ರೂಪಾಯಿಂದ 10,000 ರೂಪಾಯಿ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಡಾಕ್ಟರ್ ಕೆ ಎ ಪ್ರಸನ್ನ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ರೈತ ಬಾಂಧವರಿಗೆ ನಮಸ್ಕಾರ.

0: ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ನಲ್ಲಿ, ಅರೆ ವಾ,
2: ಸಿಕ್ಕಿಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇವತ್ತು ಆ ಸಂಭ್ರಮದ ಕಡೆಗೆ ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ನಿಮ್ಮ ಎಲ್ಲರ ಮೇಲಿದೆ.
6: ಕೇಳ್ತೀನಿ, ಅವ್ರನ್ನ ಗಾಜಿದೆ ಅಂತ ಹಾಕಿ ಅಂತಾರೆ. ನನಗೆ ಭಯ ಆಗತ್ತೆ, ಅವ್ರ ಪಾಪ ಅಲ್ಲಿಗೆ ಗಾಡಿ ಒಳಗಡೆ ನಿಂತಿರ್ತಾರೆ ಲೇಡಿ, ಎಲ್ಲ ಹಾಕಿ ಅಂತಾರೆ. ನಾವ್ ಏನ್ ಮಾಡೋದು? ನಾನು ಮೊಟ್ಟೆ ಸಿಪ್ಪಿನ ಸಪ್ರೇಟ್ ಇರ್ತೀನಿ ಗಿಡಕ್ಕೆ, ಬಾಳೆಹಣ್ಣು ಸಿಪ್ಪಿನ ಗಿಡಕ್ಕೆ ಸಪ್ರೇಟ್ ಇರ್ತೀನಿ, ಎಲ್ಲ ನನ್ನ ಕೈಲಿ ಆಗೋಷ್ಟು ಮಾಡ್ತೀನಿ. ಉಳಿದಿದ್ದನ್ನ ನಾವು ಎಸಿಲೇಬೇಕಲ್ಲ, ಪ್ಲಾಸ್ಟಿಕ್ ಚೂರುಗಳನ್ನ ಮತ್ತೊಂದನ್ನ ಎಸಿಲೇಬೇಕು, ಎಲ್ಲ ಕೊನೆಗೆ ಎಲ್ಲ ಮಿಕ್ಸ್ ಮಾಡಿ ಎಸಿಬೇಕಾಗ. ಏನು ಮಾಡೋಕ್ಕಾಗ್ತಿಲ್ಲ.
3: ಇದು ಕೊಡಗಿನ ಜಾಗೃತ ಮನೋಭಾವನೆಯುಳ್ಳ ಯುವಕನೊಬ್ಬನ ಮನದಾಳದ ಯೋಚನೆ.
6: ಯಾಕಂದ್ರೆ ನಾನು ಸಪ್ರೇಟ್ ಮಾಡಿದ್ರು ಕೂಡ ಅಲ್ಲಿ ತಗೊಂಡೋಗಿ ಹಾಕೋದು ಇದಕ್ಕೆ ಅಲ್ಲ, ಗಾಜು ಹಾಕ್ತಾರೆ, ಪ್ಯಾಡ್ಸು ಹಾಕ್ತಾರೆ, ಡೈಪರು ಹಾಕ್ತಾರೆ, ಹಸಿ ಕಸ ಹಾಕ್ತಾರೆ, ಒಣ ಕಸ ಹಾಕ್ತಾರೆ, ಎಲ್ಲ ಅದರಲ್ಲೇ.
3: ಕಸ ಬೇರ್ಪಡಿಸುವ ಪೌರ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸುವ ಮನೋಭಾವನೆ ಪ್ರತಿಯೊಬ್ಬರೂ ಯೋಚಿಸಬೇಕಾದದ್ದು ಅಲ್ಲವೇ?

0: ಮನಸ್ಸಿನ ಉಲ್ಲಾಸಕ್ಕಾಗಿ ಪ್ರವಾಸಿ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿಯ ಮನಮೋಹಕ ದೃಶ್ಯಗಳನ್ನ ಕಂಡು ಸಂತೋಷ ಪಡುತ್ತೇವೆ. ಪ್ರವಾಸಿ ಸ್ಥಳಗಳು ನಮ್ಮ ಮನಸ್ಸಿಗೆ ಸುಖವನ್ನು ಕೊಡುತ್ತವೆ ಎಂದಾಗ ನಾವು ಶಿಸ್ತಿನಿಂದ ಸ್ವಚ್ಛತೆಯನ್ನು ಕಾಪಾಡುವುದನ್ನು ಕಲಿಯಬೇಕು. ಬಳಸಿದ ಪದಾರ್ಥಗಳನ್ನ ಅಲ್ಲಲ್ಲಿ ಬಿಸಾಡಿ ಮಲಿನ ಮಾಡದಿರೋಣ.
1: ಕೋಗಿಲೇ ಓ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ, ಶ್ರೀಮತಿ ಪುಷ್ಪವತಿ, ಮಕ್ಕ ಮನು, ಧನು, ಸೊಸೆ ಮೇಘನ, ಪಿಡ್ಲಿ ಆರಾಧ್ಯ, ಕುದುರೆಪಾಯ, ಚೆಂಬು ಗ್ರಾಮ.
3: ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಎಲ್ಲವೂ ಪರಿಸರ ಸಂರಕ್ಷಣೆ ಕುರಿತಂಗೆ ಜಾಸ್ತಿ ಕಾಳಜಿ ವಹಿಸಕು, ಭವ್ಯ ಭವಿಷ್ಯದ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಒಳ್ಳೆ ಪರಿಸರನ ಉಡುಗೊರೆಯಾಗಿ ಕೊಡದು ನಮ್ಮೆಲ್ಲರ ಕರ್ತವ್ಯ ಆಟೋತ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ಹೇಳಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆ ಹಂಗೆ ಸಂಘ ಸಂಸ್ಥೆಗಳ ಕೂಡು ಕಟ್ಟಲಿ. ಪ್ರಕೃತಿಯಿಂದ ಸ್ಫೂರ್ತಿ, ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ತೇಳುವ ಧ್ಯೇಯವಾಕ್ಯದೊಟ್ಟಿಗೆ ಇಂದು ಮಡಿಕೇರಿ ಪೇಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಜಿಮ್ನಾಸ್ಟಿಕ್ ಸಭಾಭಾಡಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಈ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಸಿ ಕೆ ಬಸವರಾಜು, ಸ್ಕೌಟ್ಸ್ ಆಯುಕ್ತರಾದ ಜಿಮ್ಮಿ ಸಿಕ್ವೇರ, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಸೇರಿದ್ದಾರೆ.

0: ಗೆ ಮುಖ್ಯ ಪಟ್ಟವು ಹಾಜರಿದ್ದು. ಕೆದಮಳೂರು ಗ್ರಾಮಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಕಡೆಯಿಂದ ಹೊಸದಾಗಿ ಕಟ್ಟಿರುವ 43 ಮನೆಗಳ ಬೀಗದ ಕೀನ ಶಾಸಕರಾದ ಎಎಸ್ ಪೊನ್ನಣ್ಣವು ಆದಿವಾಸಿ ಕುಟುಂಬಗಳಿಗೆ ಇಂದು ಹಸ್ತಾಂತರ ಮಾಡಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಕಡೆಯಿಂದ ಕೆದಮಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಟ್ಟಿರುವ ಮನೆಗ ಹಾಗೆ ಮೂಲಸೌಕರ್ಯ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಈ ಬಡಾವಣೆಯಲ್ಲಿ ಎಲ್ಲ ತರಹದ ಮೂಲ ಸೌಲಭ್ಯಗಟ್ಟು ಒಳಚರಂಡಿ, ವಿದ್ಯುತ್ ದೀಪ, ಕುಡಿಯುವ ನೀರು ಹಂಚಿಕೆ ಸೇರಿದಂಗೆ ಎಲ್ಲ ವ್ಯವಸ್ಥೆಗೆ ಇದ್ದು ಇದೆಲ್ಲನ ಸರಿಯಾಗಿ ಬಳಸಿಕೊಂಡು ಒಳ್ಳೆ ಬದುಕು ಕಟ್ಟಿ ಕಣಕೂತ ಇವು ಹೇಳಿದವು. ಈ ಸಂದರ್ಭ ತಹಶೀಲ್ದಾರ್ ಪ್ರವೀಣ್ ಕುಮಾರ್, ತಾಲೂಕ್ ಪಂಚಾಯತಿ ಇಒಗಳಾದ ರಾಜೇಶ್ ಶೇಖರ್, ಐಟಿಡಿಪಿ ಅಧಿಕಾರಿ ತೇಜರಾಜ್, ರಾಜಕೀಯ ಮುಖಂಡರು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಶ್ರೀಮಂಗಲ 66/11 kV ವಿದ್ಯುತ್ ಹಂಚಿಕಾ ಉಪಕೇಂದ್ರದಿಂದ ಹೊರಹೋಗುವ F2 ಕುಟ್ಟ ಫೀಡರ್ಲಿ ಇದೇ 6 ತಿಳ್ರೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ರಿಪೇರಿ ಕೆಲಸ ಮಾಡಿಕ್ಕಿರೋದ್ರಿಂದ ಈ ಮಾರ್ಗದಿಂದ ಹೊರಹೋಗುವ ಕುಟ್ಟ, ನಾತಂಗಾಲ, ಸಿಂಕೋನ, ನಲ್ಲೂರು, ಮಂಚಳ್ಳಿ, ಕಾಯಿಮನೆ, ಕೆಎಂಕೊಲ್ಲಿ, ನಾಣಚ್ಚಿ, ನಾಗರಹೊಳೆ ಹತ್ತಿರದ ಊರುಗಳಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದೇತ ಚೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ತಿಳಿಸೇಳು. ಆಧುನಿಕತೆನ ರಭಸಲಿ ಸಾಕ್ತಿರುವ ಇಂದಿನ ಪ್ರಪಂಚದಲ್ಲಿ ಪರಿಸರದ ಸಂರಕ್ಷಣೆಗೆ ತುಂಬ ಮಹತ್ವ ಉಟ್ಟು ಮನುಷ್ಯ ಮಾತ್ರ ಅಲ್ಲ ಎಲ್ಲ ಜೀವರಾಶಿಗೆ ಒಳ್ಳೆ ವಾತಾವರಣದಲ್ಲಿ ಜೀವಿಸಿಕೆ ಪರಿಸರ ಸಂರಕ್ಷಣೆ ತುಂಬ ಮುಖ್ಯ. ಭವಿಷ್ಯದ ನಮ್ಮ ನಾಡು ಹಂಗೆ ಪ್ರಪಂಚದ ಉಳಿವಿಗಾಗಿ ಎಲ್ಲವೂ ಪರಿಸರ ಸಂರಕ್ಷಣೆನತ್ತ ಗಮನ ಹರಿಸೋಕೂತ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣವು ಹೇಳಿದವು. ಇವು ಇಂದು ಪೊನ್ನಂಪೇಟೆ ಜೂನಿಯರ್ ಕಾಲೇಜಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವು ಮಾತಾಡಿದವು. ಉಸಿರಾಡಿಕೆ, ಶುದ್ಧ ಗಾಳಿ ಮಾತ್ರ ಅಲ್ಲದೆ ನಮ್ಮ ಸುತ್ತಲೂ ಪರಿಸರ ಶುಚಿತ್ವ ಕಾಪಾಡಿಕೊಳ್ಳಿಕೆ ಎಲ್ಲವೂ ಜವಾಬ್ದಾರಿ ವಹಿಸಿಕೊಳ್ಳೋಕೂತ ಇವು ಹೇಳಿದವು. ಈ ಸಂದರ್ಭ ತಹಶೀಲ್ದಾರ್ ಸಂಜನಾ, ಅರಣ್ಯಾಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕೊಡಗು ಜಿಲ್ಲೆಯ ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ 2026/27 ಸಾಲಿಗೆ ಸೇರಿಕೆ ಅಧಿಸೂಚನೆ ಹೊರಡಿಸಿ ಪ್ರವೇಶ ಮಾಡಲಾಯಿತು. ಅದರಂಗೆ ಒಟ್ಟು 198 ಸ್ಥಾನಗಳ ಖಾಲಿ ಇದ್ದು ಈ ಸ್ಥಾನಗಳಿಗೆ ನೇರಾಗಿ ಭರ್ತಿ ಮಾಡ್ಕೊಳ್ಳಿಕ್ಕೆ ಜೂನ್ 2ರಿಂದ ಅರ್ಜಿ ಹಾಕಿಕೆ ಅವಕಾಶ ಕಲ್ಪಿಸಲಾಯಿತು. ಲಟ್ಟುತ ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆನ ಪ್ರಾಚಾರ್ಯರು ತಿಳಿಸೇಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಜೂನ್ 10ರ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಸೋಮರ್ಪೇಟೆ ತಾಲೂಕು ಕಚೇರಿ ಸಭಾಬಡೆಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ದೂರು ಅರ್ಜಿ ತಕೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ನಿಧಾನ ಹಂಗೆ ಬೇರೆ ತೊಂದರೆ ಕೊಡುತ್ತಿರುವ ಸರ್ಕಾರಿ ಅಧಿಕಾರಿ ಹಂಗೆ ಚಾಕ್ರಿದಾರರ ವಿರುದ್ಧ ಸಾರ್ವಜನಿಕರು ದೂರು ಕೊಡಕ್ಕೆ ಜಾಸ್ತಿ ಮಾಹಿತಿ ಬೇಕರೆ ಮಡಿಕೇರಿ ಗೌಳಿಬೀದಿಯಲ್ಲಿರುವ ಲೋಕಾಯುಕ್ತ ಪೊಲೀಸ್ ಕಚೇರಿನ ಸಂಪರ್ಕ ಮಾಡಕ್ಕೂತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೇಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆಗೆ ಅಕ್ಕಿರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 14.17 mm ಮಳೆಯಾಯಿತು. ಜನವರಿಯಿಂದ ಇಲ್ಲಿ ಮುಟ್ಟ 186.22 mm ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 779.67 mm ಮಳೆ ದಾಖಲಾಗಿತ್ತು. ಮುಂಗಾರು ಸುರು ಹಾಕನ ಮೀನುಗಳ ವಂಶಾಭಿವೃದ್ಧಿ ಚಟುವಟಿಕೆಗೆ ನಡೆಯಕ್ಕಿರುವುದರಿಂದ ವರ್ಸೋಳು ಜೂನ್ 1ರಿಂದ ಜುಲೈ 30ಕ್ಕೆ ಮುಟ್ಟ ರಾಜ್ಯದ ಎಲ್ಲ ಸರ್ವ ಋತು ಕೆರೆಗ, ಜಲಾಶಯಗ, ತೋಡು, ಹೊಳೆಗಳಲ್ಲಿ ಮೀನು ಹಿಡಿಯೋದರನ್ನ ಪೂರ್ತಿಯಾಗಿ ನಿಷೇಧಿಸಲಾಟೂತ ಮೀನುಗಾರಿಕೆ ಇಲಾಖೆನ ಉಪನಿರ್ದೇಶಕರು ತಿಳಿಸೇಳು. ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಾಯಿಸಿಕೊಂಡಿರುವ ಫಲಾನುಭವಿಗಳಿಗೆ ಜೀವಂತ ಪ್ರಮಾಣ ಪತ್ರನ ಕಡ್ಡಾಯಾಗಿ ಮಾಡಿಸೋಕೂತ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಹಣ ವಸೂಲಿ ಮಾಡುತ್ತಿರುವುದು ಗಮನಕ್ಕೆ ಬಂದಿದ್ದು ಜೀವಂತ ಪ್ರಮಾಣ ಪತ್ರ ಮಾಡಿಸುವ ಬಗ್ಗೆ ಸರ್ಕಾರದ ಅಧಿಕೃತ ಆದೇಶ ಬಾತ್ಲೆ. ಆದೇಶ ಬಂದ ಮೇಲೆ ನಿರ್ದೇಶನ ನೀಡಲಾದೇತ ಸೋಮರ್ಪೇಟೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವು ತಿಳಿಸೇಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ 2026/27 ಸಾಲಿ ಯುವ ಸೌರಭ ಕಾರ್ಯಕ್ರಮನ ಜಿಲ್ಲಾ ಮಟ್ಟದಲ್ಲಿ ನಡೆಸುತ್ತಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ಕುಸಿ ಇರುವ 15ರಿಂದ 30 ವರ್ಷದೊಳಗಿರುವ ಜೂನ್ 30ರೊಳಗೆ ಸಹಾಯಕ ನಿರ್ದೇಶಕರ ಕಚೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಭವನ ಇಲ್ಲಿಗೆ ತಲುಪಿಸಕ್ಕಂತ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತ. ಪ್ರಾಯೋಜಕರು ಕುದುರೆಪಾಯ ಚೆಂಬು ಗ್ರಾಮದ ಉಳುವಾರು ಸಣ್ಣಮನೆ ಶ್ರೀ ರಾಮಚಂದ್ರ, ಶ್ರೀಮತಿ ಪುಷ್ಪವತಿ, ಮಕ್ಕ ಮನು, ಧನು, ಸೊಸೆ ಮೇಘನ, ಪಿಳ್ಳಿ ಆರಾಧ್ಯ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ನಲ್ಲಿ.
4: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.

0: ജെ ബിൽഡ്വേ, പൈൽകൊപ്പെ, കുശാൽ നഗര, ഓൾസോ അറ്റ് ഇരിട്ടി, കണ്ണൂർ, ചിറുപ്പുയ, വെള്ളരിക്കുണ്ട്, നീലേശ്വരം. സി ജെ ബിൽഡ്വേ, ട്രസ്റ്റ് ദി ലെഗസി.
1: ഭാരത് ഇലക്ട്രോണിക്സ് നല്ല സമ്മർ കൂൾ ഓഫർ.
2: റെഫ്രിജറേറ്റർ, എസി, ഫാൻ, എയർ കൂളർ, ടിവി, വാഷിംഗ് മെഷീൻ, മിക്സികള മേലെ മെഗാ ഡിസ്കൗണ്ട്. ജൊതെ ആകർഷക എക്സ്ചേഞ്ച് ഓഫർ.
1: അപ് ടു 40% ക്യാഷ് ബാക്ക്, 0% ഇൻട്രസ്റ്റ് നല്ല ഇഎംഐ.
2: ഭാരത് ഇലക്ട്രോണിക്സ്, ഹിൽ റോഡ്, മടിക്കേരി.
3: ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಚಿನ್ನಾಭರಣಗಳ ಉಚಿತ ಸರ್ವಿಸ್ ಕ್ಯಾಂಪ್ ಇದೆ. ಜೂನ್ 3-15 ಈ ಕ್ಯಾಂಪ್ನಲ್ಲಿ ನಿಮ್ಮ ಆಭರಣಗಳನ್ನು ತೊಳೆದು ಶುದ್ಧ ಮಾಡುವುದು, ಚಿನ್ನದ ಕೋಟಿಂಗ್, ತುಂಡಾದ ಆಭರಣಗಳ ಜೋಡಣೆ, ಸುವ್ಯವಸ್ಥಿತ ರೀತಿಯ ರಿಪೇರಿ. ಸರ್ವರು ಈ ಫ್ರೀ ಕ್ಯಾಂಪ್ನ ಪ್ರಯೋಜನ ಪಡೆದುಕೊಳ್ಳಲು ವಿನಂತಿ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
0: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
4: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
5: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
4: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್, 9606017186.
6: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
7: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
1: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು, ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ, 100,000 rupees ಮೌಲ್ಯದ ಖರೀದಿಗೆ 2-door ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
8: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
9: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
10: ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಾಳೆಯಡ ದಿವ್ಯ ಮಂದಪ್ಪ. ಬೌಸರ ನಂಗಳ ನಾಡು ಪಿಂಜ ಪ್ರಪಂಚ ಉಳಿಯೋಂಡು ಅಣ್ಣೋಕ ಎಲ್ಲರೂ ಪರಿಸರ ಉಳಿತಿಯೋನಕ್ಕೆ ಆಂಡು ಅಣಿತ್ ವಿರಾಜ್ಪೇಟೆ ಕ್ಷೇತ್ರತ್ರ ಶಾಸಕಂಗಳನ ಅಜ್ಜಿಕುಟ್ಟಿರ ಪೊನ್ನಣ್ಣಾವು ಅಣ್ಣಚಿ. ವಿಶ್ವ ಪರಿಸರ ನಾಳೆರ ಮಾರಿಪತ್ ಇಂದು ಪೊನ್ನಂಪೇಟೆ ಜೂನಿಯರ್ ಕಾಲೇಜಿಲು ಗಿಡ ನೆಟ್ಟಿತ್ತು ತಕ್ಕ ಪರಂದ ಅವು ಆಧುನೀಕರಣತ್ರ ಭರತ್ ಇಕ ಪ್ರಪಂಚತ್ರ ಪರಿಸರ ಸಂರಕ್ಷಣೆ ಏರ ಮುಖ್ಯಪಟ್ಟದು. ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಯಕ್ಕೂ ಗಾಳಿ ಮುಖ್ಯ ಅಂದು ಅಣ್ಣಚಿ. ನಂಗಡ ಸುತ್ತಮುತ್ತ ಪರಿಸರ ಮನಾರ ಬೆಚ್ಚವದು ನಂಗಡ ಜವಾಬ್ದಾರಿ ಎಂದು ಕೂಡ ಅವು ಅಣ್ಣಚಿ. ಕಾರ್ಯಕ್ರಮತ್ತು ಮುಖ್ಯಪಟ್ಟವು ಹಾಜರಿಂಜತ್. ಕೆದಮುಳ್ಳೂರು ಗ್ರಾಮತ್ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆರ ಆದನೆಲ್ಲು ಪುದಿಯದಾಯ್ತು ಕಟ್ಟನ 43 ಮನೆರ ಕೀನ ಶಾಸಕಂಗಳನ ಪೊನ್ನಣ್ಣ ಅವು ಆದಿವಾಸಿ ಎರವ ಪಿಂಜ ಬೋರೆ ಬೋರೆ ಕುಟುಂಬಕ್ಕೆ ಇಂದು ಕೊಡ್ತತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆರ ಆದನೆಲ್ಲಿ ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 7.50 acres ಜಾಗತ್ರ ಬಡಾವಣೆಯಲ್ಲಿ ಮನೆ ಕಟ್ಟನ ಪಿಂಜ ಅಂಡಕ ಬೋರೆ ಬೋರೆ ಸೌಕರ್ಯ ಕಾಮಗಾರಿನ ಉದ್ಘಾಟನೆ ಮಾಡಿಚಿ. ಅಲ್ಲಿಂಜ ಅವು ತಕ್ಕ ಬರಂದಿತ್ತು ಮನೆನ ಚಾಯ್ತೆ ಬೆಚ್ಚಗೊಂಡು ಮಕ್ಕಕ್ಕೆ ನಲ್ಲ ವಿದ್ಯಾಭ್ಯಾಸ ಕೊಡ್ಕೊಂಡು ಅಲ್ಲತೆ ಮಕ್ಕಳ ಭವಿಸ್ ನಂದಾಡಿದು ಎಣ್ಣಚಿ. ಸಮಗ್ರ ಗಿರಿಜನ ಯೋಜನೆರ ನಿರ್ದೇಶಕಂಗಳನ್ನ ಎಸ್ ಹೊನ್ನೇಗೌಡ ಕುಡುನನಕ್ಕೆ ಮುಖ್ಯಪಟ್ಟವು ಕೂಡಿಯಾಡಿತಿಂಜತ್ತು. ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆರ ಮೀದ ಏರ ಒತ್ತು ಕೊಡ್ತಕ್ಕ ಇದು ಮಿನ್ಯತ್ರ ಮಕ್ಕಕ್ಕೆ ನಲ್ಲ ಪರಿಸರ ಉಳ್ತುವನಕ್ಕೆ ಆಪ ಅಣಿತ್ ಪೆರಿಯ ಸಿವಿಲ್ ನ್ಯಾಯಾಧೀಶಕಂಗಳನ ಜಿಲ್ಲಾ ಕಾನೂನು ಸೇವೆರ ಪ್ರಾಧಿಕಾರತ್ರ ಸದಸ್ಯ ಕಾರ್ಯದರ್ಶಿ ಶುಭಾ ಅಯ್ಯಂಗ ಸಲಹೆ ಕೊಡ್ತತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪೊಲೀಸ್ ಇಲಾಖೆ ಕೂಡುನನಕ್ಕೆ ಬೋರೆ ಬೋರೆ ಇಲಾಖೆರ ಆದನೆಯಲ್ಲಿ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜರ ಹೈಸ್ಕೂಲ್ ವಿಭಾಗದ ಪ್ರಕೃತಿಯಿಂದ ಸ್ಫೂರ್ತಿ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ

0: ಈ ಘೋಷವಾಕ್ಯತ್ರ ಕೂಡ ವಿಶ್ವ ಪರಿಸರ ನಾಳಿರ ಆಚರಣೆಯರ ಕಾರ್ಬಾರಲು ಕೂಡಿಯಾಡಿತು ಇವು ತಕ್ಕ ಬರಂದತ್ತು. ಇಂದು ಮಾತ್ರ ಒಂದು ಗಿಡ ನೆಟ್ಟಿತ್ತು ಬಿಟ್ರೋ ಅಲ್ಲ, ಅಂಡ ಬದಲು ಅದೇ ಗಿಡಕ್ಕೆ ಮಕ್ಕಳುಂಡು ದಿನ ನೀರು ಬೂಕಿತ್ತು ನೋಟಿ ಒಣಕ್ಕೆ ಆಂಡು ಉಂದು ಅವು ಎಣ್ಣಿಚಿ ಈ ದಿನ ಹತ್ರ ಮಾರಿಪತ್ತು ಸ್ಕ್ವಾಡನ್ ಲೀಡರ್ ಅಚ್ಚಮಡ ಬಿ ದೇವಯ್ಯ ವೃತ್ತತಿಂಜ ಕಾಲೇಜಿಗೆ ತಾನೆ ಜಾತ ನಡೆತಿ. ಶ್ರೀಮಂಗಲ 66/11 kV ವಿದ್ಯುತ್ ವಿತರಣಾ ಫೇಡರ್ಲಿ ಕೆಲಸ ಉಳ್ಳಂಗಾಯ್ತು. ನಾಳೆ ಪೊಲಕ 10 ಗಂಟೆಯಿಂದ 5 ಗಂಟೆಗೆ ತಾನೆ ಕುಟ್ಟ, ನಾತಂಗಾಲ, ಸಿಂಕೋನ, ನಲ್ಲೂರು, ಮಂಚಳ್ಳಿ, ಕಾಯಿಮನೆ, ಕೆಎಂ ಕೊಲ್ಲಿ, ನಾಣಚಿ, ನಾಗರಹೊಳೆ ಸುತ್ತಮುತ್ತ ಕರೆಂಟ್ ಇಪ್ಪುಲೆ ಎಣ್ಣಿತು ಕಾರ್ಯನಿರ್ವಾಹ ಇಂಜಿನಿಯರ್ ಅರಚಿಟ್ಟಿತು. ಕೊಡಗು ಜಿಲ್ಲೆಯ ಮೊರಾರ್ಜಿ ದೇಸಾಯಿ ಅಟಲ್ ಬಿಹಾರಿ ವಾಜಪೇಯಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಸ್ಕೂಲ್ 2026-27 ಸಾಲರ 7-8-9 ಕ್ಲಾಸ್ಗೆ ಖಾಲಿ ಉಳ್ಳ ಸೀಟ್ಗೆ ಮಕ್ಕ ಅರ್ಜಿ ಇಡಲು ಆಖಿರಿ ನಾಳು ಈ ತಿಂಗಳ 10. ಕೊಡಗು ಜಿಲ್ಲೆಯಲ್ಲಿ ಇಂದು ಪೊಲಾಕ ಆಖಿರಿ ಆನನಕ್ಕೆ ಕೈಂಜ 24 ಗಂಟೆಗೆ ಸರಾಸರಿ 14.17 mm ಮಳೆಯಾಯಿತು. ಜನವರಿಯಿಂದ ಇಲ್ಲಿಗೆ ತಾನೆ 186.22 mm ಮಳೆ ಆಚೆಂಗಿ ಕೈಂಜ ಕಾಲ ಇದೇ ಸಮಯತ್ತು 779.67 mm ಮಳೆ ಆನ ವರದಿಯಾಯಿತು. ಬೋರೆ ಬೋರೆ ಬೊಳೆಲು ರಸಗೊಬ್ಬರ ಸಮತೋಲನ ಬಳಕೆರ ಬಗ್ಗೆ ಇದೇ 8ನೇ ನಾಳಕ್ಕೆಯಿಂದ ತಿಂಗಳಾಚೆ ಪೊಲಾಕ 10 ಗಂಟೆಗೆ ತಾನೆ ಕೆವಿ ಗೋಣಿಕೊಪ್ಪತ್ತು ಕಾರ್ಬಾರ್ ಆಯೋಜನೆ ಮಾಡಿತ್ತು. ಎಲ್ಲ ಬೊಳೆಕಾರ ಕಾರ್ಬಾರ್ಲು ಕೂಡಿಯಾಡುಂಡಿತು. ಕೆವಿಕೆ ಗೋಣಿಕೊಪ್ಪ ಹಿಂಗ ಪ್ರಕಟಣೆ ಅರ್ಚಿಟ್ಟಿತು. ಕರ್ನಾಟಕ ಲೋಕಯುಕ್ತ ಮಡಿಕೇರಿ ಲೋಕಯುಕ್ತ ಅಧಿಕಾರಿಯ ಇದೇ 10ನೇ ನಾಳಂಕೆ ಪೊಲಾಕ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ತಾನೆ ಸೋಮರಪೇಟೆ ತಾಲೂಕು ಕಚೇರಿ ಸಭಾಬಾಡಿಲು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ರಡಿಲು ದೂರು ಅರ್ಜಿನ ಬಳಂಬುವ ಭರ್ತಿ ಮಾಡಿತ್ತು ನೋಟ್ರಿಯಿಂದ ಅಫಿಡವಿಟ್ ಮಾಡಿದ ಅರ್ಜಿನ ಸ್ವೀಕಾರ ಮಾಡುವ ಸರ್ಕಾರಿ ಕಚೇರಿಲಿ ಅಧಿಕೃತ ಕೆಲಸತ್ತು ತಡ ಮಾಡುವ ಅಲ್ಲತೆ ಪಲತರತ್ರ ತೊಂದರೆ ತಂದಂಡುಳ್ಳ ಸರ್ಕಾರಿ ಅಧಿಕಾರಿ ಅಲ್ಲೆಂಗಿ ಸಿಬ್ಬಂದಿಯಡ ಮೇಲೆ ಸಾರ್ವಜನಿಕಂಗ ನಿರ್ಕು ಮಾಡಿದ ಅರ್ಜಿ ಕಾಗದತ್ತು ಪುಕಾರು ಕೊಡ್ಕೊಲು. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಮಡಿಕೇರಿ ಇಂಗಡ ಆದನೆಲು ಇದೇ ಆದ್ಯವಾಯಿತು. ಗೋಣಿಕೊಪ್ಪ ಸುತ್ತಮುತ್ತ ಸಾರ್ವಜನಿಕಂಗಡ ಬೋಡಿಕೆರ ಮಾರಿಪತ್ತು ಗೋಣಿಕೊಪ್ಪತ್ತು ಮಾಂಗೆ ಮೇಳತ್ನ ಆಯೋಜನೆ ಮಾಡಿತ್ತು. ಇಂದಿಂಜ ಮತ್ತಂದು 7ನೇ ತಾರೀಕಿಗೆ ತಾನೆ ಈ ಮೇಳ ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ರ ಪಕ್ಕದುಳ ಗ್ರಾಮ ಪಂಚಾಯಿತಿ ಮಡಿಗೆಲು ನಡಪಂದು ಅರ್ಚಿಟಿತ್ತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 9:05 ನೆನಪಿನ ಬುತ್ತಿ. ಆಕಾಶವಾಣಿಯಲ್ಲಿ ಸುದೀರ್ಘ 36 ವರ್ಷಗಳ ಕಾಲ ಅಭಿಯಂತರ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಪಿ ಆನಂದನ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಹಾಗೂ ಕೊನೆಯ ಭಾಗವನ್ನು ಕೇಳಲಿದ್ದೀರಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಓ ನಿಸರ್ಗ ಪರಿಸರವೇ ಕ್ಷಮೆ ಇರಲಿ ಸಂಯೋಜಿತ ಕಾರ್ಯಕ್ರಮ ಇದೆ. ನಾಳೆ ಸಂಜೆ 5:00 ಕ್ರೀಡಾಲಹರಿ ರಾಷ್ಟ್ರೀಯ ಹಾಕಿ ಪಟು ಹಾಗೂ ಪ್ರಸ್ತುತ ಹಾಕಿ ತರಬೇತುದಾರರಾದ ನರಿಯಂದಡ ಗ್ರಾಮದ ಬಾರಿಕೆ ಚೈತ್ರಾ ಟೋನಿ ಅವರೊಂದಿಗೆ ಮಾತುಕತೆ ಇದೆ. ಆಕಾಶವಾಣಿ ಮಡಿಕೇರಿ, ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು.

ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ ಟ್ರಂಕ್ನಿಂದ 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂದಾಜು ಶೇಕಡ 7.7 ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಸೂರತ್ನಲ್ಲಿ ಇಂದು ರಸ್ತೆ, ವಿದ್ಯುತ್ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಿಸಿದ 18,800 ಕೋಟಿ ರೂಪಾಯಿಗೂ ಅಧಿಕ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಉಪಕ್ರಮಗಳು ಬೆಳವಣಿಗೆಯ ಚಾಲಕ ಶಕ್ತಿಯಾಗಿದ್ದು ಜನತೆಯ ಸುಗಮ ಜೀವನ ಉತ್ತಮಪಡಿಸಲಿವೆ ಎಂದರು. ಪರಿಸರ ದಿನದ ಸಂದರ್ಭದಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾದ ಸೂರತ್ನಲ್ಲಿ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ವಿಶ್ವ ಕ್ರಮೇಣವಾಗಿ ಹಸಿರು ಭವಿಷ್ಯದತ್ತ ಸಾಗುತ್ತಿದ್ದು ಭಾರತ ಇದಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದೆ ಎಂದರು. ಈ ಶತಮಾನದ ಆರಂಭದಲ್ಲಿಯೇ ಗುಜರಾತ್ ಸರ್ಕಾರ ನವೀಕರಿಸಬಹುದಾದ ಇಂಧನ ಇಲಾಖೆಯನ್ನು ಸ್ಥಾಪಿಸಿದ್ದು ಪಠಾಣ್ ಜಿಲ್ಲೆಯ ಚರಂಕಾ ಗ್ರಾಮದಲ್ಲಿ ದೇಶದ ಮೊದಲ ಸೌರ ಉದ್ಯಾನ ಅಭಿವೃದ್ಧಿಪಡಿಸಲಾಯಿತು ಎಂದು ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಪ್ರಧಾನಿ ಅವರು ಹಜಿರಾಗೆ ಭೇಟಿ ನೀಡಿ ಔದ್ಯಮಿಕ ಹಾಗೂ ಮೂಲಸೌಕರ್ಯ ಕಾರ್ಯಾಚರಣೆ ವೀಕ್ಷಿಸಿದರು. ಪ್ರಧಾನಿ ಅವರು ಈ ಸಂಜೆ ದಮನ್ಗೆ ಭೇಟಿ ನೀಡಿ 2,970 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಭಾರತದ ಡಿಜಿಟಲ್ ಮೂಲಸೌಕರ್ಯ ಪಯಣ ಗಮನಾರ್ಹ ಚಲನಶೀಲತೆಯನ್ನು ಕಂಡುಕೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತದಲ್ಲಿ ಏರ್ ಟ್ರಂಕ್ ಸುಮಾರು 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ಯೋಜನೆ ಪ್ರಕಟಿಸಿದೆ. ಇದಲ್ಲದೆ 5 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರ ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದು ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿನ ಅತಿದೊಡ್ಡ ಬಂಡವಾಳ ಹೂಡಿಕೆ ಪ್ರಸ್ತಾಪವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಂತಹ ಬಂಡವಾಳ ಹೂಡಿಕೆಗಳು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಎಐಗಳಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿಸುವಲ್ಲಿ ಬಲ ನೀಡಲಿವೆ. ಉದ್ಯೋಗಾವಕಾಶ ಸೃಷ್ಟಿಸುವುದರ ಜೊತೆಗೆ ಸ್ಥಳೀಯ ಪೂರೈಕೆ ಸರಪಳಿ ಬೆಂಬಲಿಸಲಿದೆ ಮತ್ತು ನಾವೀನ್ಯತೆ ನೇತೃತ್ವದ ಬೆಳವಣಿಗೆಯ ವೇಗ ವರ್ಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ವಿಶ್ವದ ಡಿಜಿಟಲ್ ಆರ್ಥಿಕ ಭವಿಷ್ಯ ಹೆಚ್ಚಿನದಾಗಿ ಭಾರತದಲ್ಲಿಯೇ ನಿರೂಪಣೆಗೊಳ್ಳಲಿದೆ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದೇಶದ ಆರ್ಥಿಕತೆ 2025-26 ಅಂದಾಜು ಶೇಕಡ 7.7 ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜು ವರದಿಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಲಾಗಿದೆ. 2024-25 ಈ ಬೆಳವಣಿಗೆ ಶೇಕಡ 7.1 2025-26 ಒಟ್ಟು ದೇಶೀಯ ಉತ್ಪನ್ನ 323 ಲಕ್ಷ ಕೋಟಿ ರೂಪಾಯಿ ಹಂತ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಕೃಷಿ ಮತ್ತು ಮೀನುಗಾರಿಕೆ ವಲಯದ ಉತ್ತಮ ಸಾಧನೆಯಿಂದಾಗಿ ಪ್ರಾಥಮಿಕ ವಲಯ ಶೇಕಡ 3.2 ಬೆಳವಣಿಗೆ ದರ ಸಾಧಿಸಿದೆ ಎಂದು ಗಮನಿಸಲಾಗಿದೆ. ತಯಾರಿಕಾ ವಲಯ, ವ್ಯಾಪಾರ, ಹೋಟೆಲ್, ಸಾರಿಗೆ, ಸಂಪರ್ಕ ಮತ್ತು ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ಕಳೆದ ಹಣಕಾಸು ವರ್ಷದಲ್ಲಿ 2 ಅಂಕಿಯ ಬೆಳವಣಿಗೆ ದಾಖಲಿಸಿವೆ. 2025-26 ನಾಲ್ಕನೇ ತ್ರೈಮಾಸಿಕದಲ್ಲಿ ನೈಜ ಜಿಡಿಪಿಯಲ್ಲಿ ಶೇಕಡ 7.8 ಬೆಳವಣಿಗೆ ಅಂದಾಜಿಸಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ ಸಾಧಿಸಲಾದ ಶೇಕಡ 7.7 ಜಿಡಿಪಿ ಅಭಿವೃದ್ಧಿ ದರ ಹಾಗೂ ನಾಲ್ಕನೇ ತ್ರೈಮಾಸಿಕದಲ್ಲಿ ಸಾಧಿಸಲಾದ ಶೇಕಡ 7.8 ಬೆಳವಣಿಗೆ ದರ ಭಾರತದ ಪಾರಂಪರಿಕ ಬಲವನ್ನು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖಾನನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಹ್ವಾನದ ಮೇರೆಗೆ ಶಿಶಿರ್ ಅನಾಲ್ ಆಗಮಿಸಿದ್ದು ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ.

0: ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತ್ರಿಪುರಾದ ಭಾರತ ಬಾಂಗ್ಲಾದೇಶ ಅಂತಾರಾಷ್ಟೀಯ ಗಡಿಯಲ್ಲಿರುವ ಲಂಕಾಮುರ ಗಡಿ ಔಟ್ಪೋಸ್ಟ್ನಲ್ಲಿರುವ ಪ್ರಹರಿ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು 7-8 ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ದೇಶದ ಸುರಕ್ಷತೆ ಮತ್ತು ಭದ್ರತೆ ಅತ್ಯಂತ ಅವಶ್ಯಕವಾಗಿದ್ದು ಮಾದಕ ದ್ರವ್ಯ, ಮಾನವ ಕಳ್ಳಸಾಗಾಟ, ಅಕ್ರಮ ಗೋವು ಸಾಗಾಟಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು ಅತ್ಯಗತ್ಯ ಎಂದರು. ಪರಿಸರ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗೃಹ ಸಚಿವ ಅಮಿತ್ ಶಾ ಗಿಡವೊಂದನ್ನು ನೆಟ್ಟರು. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ 2019 ಇದುವರೆಗೂ ದೇಶದಲ್ಲಿ ಒಟ್ಟು 6,40,00,000 ಅಧಿಕ ಸಸಿಗಳನ್ನು ನೆಟ್ಟಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇದಕ್ಕೂ ಮುನ್ನ ಅಗರ್ತಲಾದ ಕುಂಚ್ಬನ್ನಲ್ಲಿರುವ ಐತಿಹಾಸಿಕ 1917 ಪುಷ್ಪಂಬತ ಅರಮನೆಯನ್ನು ಪ್ಯಾಲೆಸ್ ಹೋಟೆಲ್ ಆಗಿ ಪರಿವರ್ತಿಸುವ ಕಾಮಗಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಅಂಡಮಾನ್ ದ್ವೀಪದ ಪೂರ್ವ ಕರಾವಳಿಯ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂ 3 ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಕಟಿಸಿದ್ದಾರೆ. ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ವ್ಯಾಪಕ ಇಂಧನ ಸಾಮರ್ಥ್ಯ ಇರುವುದನ್ನು ಈ ಪರಿಶೋಧನೆ ಸಾಬೀತುಪಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸುಮಾರು 355 ಮೀಟರ್ ನೀರಿನಾಳದಲ್ಲಿ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದಾರೆ. ಅಸ್ಸಾಂನ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಾಗಿದೆ. ಗುವಾಹಟಿಯ ಜ್ಯೋತಿ ವಿಷ್ಣು ಆಂತರ್ಜಿಕ ಕಲಾಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ 12 ಹೊಸ ಸಂಪುಟ ದರ್ಜೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಹಿಮಂತ್ ವಿಶ್ವಶರ್ಮಾ ಸಮ್ಮುಖದಲ್ಲಿ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರಿಂದ ನೂತನ ಸಚಿವರು ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಇದರಿಂದಾಗಿ ಅಸ್ಸಾಂ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ 17. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ 19 ಸಚಿವ ಸ್ಥಾನಗಳಿಗೆ ಅವಕಾಶವಿದೆ. ಭಾರತ 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಫೈನಲ್ ಪ್ರವೇಶಿಸಿದೆ. ಜಪಾನಿನ ಕಕಾಮಿ ಗಹರ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ದ 5-3 ಗೋಲುಗಳ ಅಂತರದಿಂದ ಜಯ ಗಳಿಸಿತು. ಪ್ರಶಸ್ತಿಗಾಗಿ ನಾಳೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿ ನಾಳೆ ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ ಟ್ರಂಕ್ನಿಂದ 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಿ ನರೇಂದ್ರ ಮೋದಿ. ಅಂದಾಜು %7.7 ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ

ಕಿರಿ ಕೇಂದ್ರ ಈಗ ವೇಳೆ 7:45:20. ಈಗ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ರಾತ್ರಿಯ ತಣ್ಣನೆ ತೋಳಿನಲ್ಲಿ ಮಲಗಿರೆ ಲೋಕವೇ ಮೌನದಲ್ಲಿ,

ಇನ್ನು ಮುಂದೆ ಕೇಳೋಣ. ಹುಣ್ಣಿಮೆಯ ಚಂದ್ರ ಹಿಂದೇಕೆ ಹೀಗೆ ನನ್ನ ಕಾಡುತ್ತಿರುವೆ. ಕಾವ್ಯಂ ಶ್ರೀನಿವಾಸಮೂರ್ತಿ ಅವರ ರಚನೆ, ಗಾಯಕ ಅನಿಲ್ ಅಂಬಾರಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 8 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕವಿತಾ ಸುಬ್ರಹ್ಮಣ್ಯಂ ಹಾಡಿರುವ H2O ಚಿತ್ರದ ಗೀತೆ. ಉಪೇಂದ್ರ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಾಧು ಕೋಕಿಲಾ.

0: ಪರಿಸರ ಸಂರಕ್ಷಣೆ ನಮ್ಮ ನಮ್ಮ ಮನೆಗಳಿಂದಲೇ ಆರಂಭ ಆಗಬೇಕು. ನಮ್ಮ ಮನೆಯ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದರೊಂದಿಗೆ ಇದು ಆರಂಭವಾಗಬೇಕಾಗಿದೆ. ನಾವು ಬಳಸುವ ಪರಿಕರಗಳು ಪರಿಸರ ಸ್ನೇಹಿಯೇ? ಅಂದರೆ ಬಳಸಿ ಬಿಸಾಡಿದ ನಂತರ ಈ ಮಣ್ಣು ಸೇರಿ ಮಣ್ಣಾಗಬಲ್ಲದೆ ಎಂಬುದನ್ನು ನಾವೆಲ್ಲರೂ ಯೋಚಿಸಬೇಕಾಗಿದೆ. ನಾವು ನಮ್ಮ ಮನೆಗೆ ಯಾವುದೇ ಒಂದು ಹೊಸ ವಸ್ತುವನ್ನು ತಂದು ಅದನ್ನು ಸೇರ್ಪಡಿಸುವ ಮುನ್ನ ನಾವು ಅದನ್ನು ಗಮನಿಸಬೇಕು. ಅವಶ್ಯಕವಲ್ಲದ ಆಕರ್ಷಕ ಐಷಾರಾಮಿ ಬದುಕಿಗೆ ಮಾರು ಹೋಗದೆ, ಒಂದು ಬೇಕಾದಲ್ಲಿ ಎರಡನ್ನ ಬಯಸದೆ, ಕೊಳ್ಳು ಬಾಕತನಕ್ಕೆ ಸಿಲುಕಿ ತೋರಿಕೆಯ ಬದುಕಿಗಾಗಿ ಬದುಕದೆ ಸರಳ ಜೀವನ ಶೈಲಿಯನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು. ಈ ಜೀವಗೋಲದ ಜೈವಿಕ ಪರಿಸರವನ್ನು ನಾವು ಮರುಕಳಿಸಬೇಕಂದ್ರೆ ಎಲ್ಲೋ ನಮ್ಮ ನಮ್ಮ ಮನೆಗಳಿಂದಲೇ ಆ ಕೆಲಸವನ್ನು ಆರಂಭಿಸಬೇಕಾಗುತ್ತೆ.
1: ಕಾಕನಕೋಟೆ ಚಿತ್ರಕ್ಕಾಗಿ ಸುಲೋಚನಾ ಹಾಡಿರುವ ಗೀತೆ

0: ನಾವು ಬಳಸುವ ವಾಹನಗಳು, ಉಗುಳುವ ಹೊಗೆ, ನಮ್ಮ ರೆಫ್ರಿಜರೇಟರ್ಗಳು, ಎಸಿಗಳು, ಹೊರಹಾಕುವಂಥ ಕ್ಲೋರೋಫ್ಲೋರ್ ಕಾರ್ಬನ್ಗಳು, ನಾವು ಬಳಸುವ ಆಕರ್ಷಕ ಹೊಳಪಿನ ಬಣ್ಣಗಳು, ವಾತಾವರಣಕ್ಕೆ ಸೇರಿರುವಂಥ ಸೀಸ, ಮಕ್ಕಳಾಟಿಕೆಯ ಚಿತ್ತಾಕರ್ಷಕ ವರ್ಣಗಳು ಎಲ್ಲವೂ ಈ ಪರಿಸರದ ಮಾಲಿನ್ಯಕ್ಕೆ ಕಾರಣವಾಗುತ್ತವೆ. ಇವೆಲ್ಲವೂ ನಮ್ಮ ಬದುಕಿಗೆ ಅನಿವಾರ್ಯವಲ್ಲ. ಆದರೆ ಅನಿವಾರ್ಯವಾದ ನೀರು ಗಾಳಿಯನ್ನು ನಾವು ಶುಚಿಯಾಗಿ ಇರಿಸಿಕೊಳ್ಳಬೇಕು. ಮಳೆಯ ಮೂಲಕ ಭೂಮಿಗೆ ಬೀಳುವ ಪ್ರತಿ ಮಳೆ ಹನಿಯನ್ನು ನಾವು ಸಂಗ್ರಹಿಸಬೇಕು. ಬಳಸಿದ ನೀರನ್ನು ಪುನರ್ಬಳಕೆ ಮಾಡಬೇಕಾಗಿದೆ. ನಮ್ಮ ಸುತ್ತಮುತ್ತಲಿನ ವಾಯುವನ್ನು ಶುಚಿಯಾಗಿರಿಸಲು ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನು ನಾವು ಮಾಡಬೇಕು. ಜೊತೆಗೆ ಹನಿ ಹನಿ ನೀರು ಕೂಡ ಮುಖ್ಯ. ನೀರು ಜೀವಜಲ, ಅದನ್ನು ಸಂರಕ್ಷಣೆ ಮಾಡಬೇಕಾಗಿದೆ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
0: ರಾಮಾಚಾರಿ ಚಿತ್ರಕ್ಕಾಗಿ ಮನು ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಹೋಗಿ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪರಿಸರ ಸಂರಕ್ಷಣೆ ನಮ್ಮ ಮನೆಯಿಂದನೇ ಆರಂಭ ಆಗಬೇಕು. ಇರುವಷ್ಟೇ ಜಾಗದಲ್ಲಿ ಬೆಳೆಯಬಹುದಾದಂಥ ತೋಟ ಗಿಡ ಮರಗಳನ್ನು ನಾವು ಬೆಳೆದರೆ ಕೃತಕವಾಗಿ ಆಮ್ಲಜನಕವನ್ನಕ್ಕೆ ಮೊರೆ ಹೋಗೋದನ್ನು ತಪ್ಪಿಸಬಹುದು. ಜೊತೆಗೆ ಪರಿಸರ ಸಂರಕ್ಷಣೆ ಅನ್ನೋದು ಇಂದು ನಗರಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿದೆ. ವ್ಯಕ್ತಿಯ ದೃಷ್ಟಿಕೋನ, ಅರಿವಿನ ಆಳವನ್ನು ಅದು ಅವಲಂಬಿಸಿದೆ. ಅನ್ಯರಿಗೆ ಅಲ್ಲಿದ್ದರೂ ನಮ್ಮ ಉಳಿವಿಗಾಗಿ, ನಮ್ಮ ಮುಂದಿನ ಜನಾಂಗಕ್ಕಾಗಿ ನಾವು ಪರಿಸರ ಸಂರಕ್ಷಣೆ ಮಾಡುವುದು ಇಂದು ಅನಿವಾರ್ಯವಾಗಿದೆ.

0: ಆಯಿತು.
1: ಜಿ ವಿ ಅಯ್ಯರ್ ಗೀತೆಯನ್ನು ಬರೆದು ಜಿ ಕೆ ವೆಂಕಟೇಶ್ ಸ್ವರಕಲ್ಪನೆ ಮಾಡಿರುವ ರಾಜಶೇಖರ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದ್ದ ಕಲಾವಿದರು ಎಸ್ ಪಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
2: ಹಾಡಿನ ಹಕ್ಕಿಯ ಬಾ, ಮಲೆನಾಡಿನ ಹಕ್ಕಿಯ ಬಾ.
3: ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು.

0: ಪರಿಸರ ಸಂರಕ್ಷಣೆಗಾಗಿ ನಾವು ನಮ್ಮ ಕೈಲಾದಂಥ ಮಾಡಲೇಬೇಕಾದ ಮಾಡಲು ಸಾಧ್ಯ ಇರುವಂಥ ಸುಲಭವಾದ ಕರ್ತವ್ಯಗಳು ಪ್ರತಿಯೊಬ್ಬರೂ ಅನುಸರಿಸಲೇಬೇಕು, ಮಾಡಲೇಬೇಕಾಗುತ್ತೆ. ಮೊದಲಿಗೆ ನೀರು ನೈಸರ್ಗಿಕ ಸಂಪನ್ಮೂಲ. ಮನುಷ್ಯ ಎಷ್ಟೇ ಮುಂದುವರೆದರೂ ನೀರನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಹಾಗಾಗಿ ನೀರಿನ ಹಿತಮಿತ ಬಳಕೆ ಮಾಡಬೇಕಾಗುತ್ತದೆ. ಶವರ್ ಬಳಸಿ ಸ್ನಾನ ಮಾಡೋದರಿಂದ ಪ್ರತಿ ನಿಮಿಷಕ್ಕೆ 15-20 ಲೀಟರ್ ನೀರು ಪೋಲಾಗುತ್ತದೆ. ಅದರ ಬದಲು ಒಂದು ಬಕೆಟ್ ನೀರು ಬಳಸಿದರೆ ಕೇವಲ 15 ಲೀಟರ್ನಲ್ಲಿ ಸ್ನಾನ ಮಾಡಬಹುದು. ಇದರಿಂದ ದಿನಕ್ಕೆ 100 ಲೀಟರ್ ನೀರನ್ನು ಉಳಿಸಿದಂತೆ ಆಗುತ್ತದೆ. ಇನ್ನು ಬೆಳಿಗ್ಗೆ ಬ್ರಷ್ ಮಾಡುವಾಗ ಅಥವಾ ಮುಖ ತೊಳೆಯುವಾಗ ಅನಗತ್ಯವಾಗಿ ನಲ್ಲಿಯನ್ನು ನೀರನ್ನು ತೆರೆದಿಟ್ಟು, ಅಂದರೆ ಓಪನ್ ಮಾಡಿಟ್ಟು ನೀರು ಪೋಲಾಗುವುದನ್ನು ತಡೆಹಿಡಿಬೇಕು. ಬ್ರಷ್ ಮಾಡುವ ಮೊದಲು 2 ನಿಮಿಷಗಳ ಕಾಲ ನಲ್ಲಿಯನ್ನು ಬಂದ್ ಮಾಡೋದರಿಂದ ದಿನಕ್ಕೆ ಕನಿಷ್ಠ ಅಂದರೆ 10-12 ಲೀಟರ್ ಶುದ್ಧ ನೀರು ಪೋಲಾಗೋದನ್ನು ನಾವು ತಡೆಹಿಡಿಬಹುದು.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
0: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
3: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
5: ಹ್ಞೂ ಕಣಕ, ಹಂಗೆ ಮಾಡ್ತೀನಿ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
6: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಉಪಕಾರಿ ಚಿತ್ರಕ್ಕಾಗಿ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸತ್ಯಂ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800 420 2233.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875

0: ಇದು ನವೆಂಬರ್ 7ರಂದು ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905ರ ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು. ನಾವು ಏನಾದರೂ ಶಾಪಿಂಗ್ ಅಂತ ಹೋಗುವಾಗ ಅಥವಾ ಆಫೀಸ್ಗೆ ಅಥವಾ ಎಲ್ಲೇ ಹೋಗಲಿ ಬಟ್ಟೆ ಬ್ಯಾಗ್ಗಳನ್ನ ಕೈಲಿ ಇಟ್ಕೊಂಡಿರಬೇಕು. ಇದರಿಂದ ಹಾದಿ ಬದಿಯಲ್ಲಿ ತರಕಾರಿ ಅಥವಾ ದಿನಸಿ ಖರೀದಿ ಮಾಡುವಾಗ ಅಂಗಡಿಯಿಂದ ಪ್ಲಾಸ್ಟಿಕ್ ಕವರ್ಗಳನ್ನ ಪಡೆಯೋದು ತಪ್ಪುತ್ತೆ. ಜೊತೆಗೆ ಪರಿಸರಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ನೀಡೋಕ್ಕೆ ಸಾಧ್ಯ ಕೂಡ ಆಗುತ್ತೆ. ಒಮ್ಮೆ ಬಳಸಿ ಎಸೆಯುವ ಪ್ಲಾಸ್ಟಿಕ್ ಚಮಚ, ಪ್ಲಾಸ್ಟಿಕ್ ಕಪ್ಗಳು, ಪ್ಲಾಸ್ಟಿಕ್ ಲೋಟಗಳು ಜೀವರಾಶಿಗೆ ಮಾರಕವಾದ ವಸ್ತುಗಳು ಇವು. ಜ್ಯೂಸ್ ಕುಡಿಯುವಾಗ ಸ್ಟ್ರಾ ನಿರಾಕರಿಸಿ, ಹೊರಗೆ ಹೋಗುವಾಗ ಸ್ಟೀಲ್ ಚಮಚ ಅಥವಾ ನೀರಿನ ಸ್ಟೀಲ್ ಬಾಟಲನ್ನು ಜೊತೆಗೆ ಕೊಂಡೊಯ್ಯೋ ಅಭ್ಯಾಸವನ್ನು ಪ್ರತಿಯೊಬ್ಬರೂ ಮಾಡಿಕೊಳ್ಬೇಕು. ಇದರಿಂದ ಪ್ಲಾಸ್ಟಿಕ್ ತ್ಯಾಜ್ಯದ ಪ್ರಮಾಣವನ್ನು ದೊಡ್ಡ ಮಟ್ಟದಲ್ಲಿ ನಾವು ತಗ್ಗಿಸಬಹುದು. ಆ ಮೂಲಕ ಪರಿಸರ ಸಂರಕ್ಷಣೆಗೆ ನಾವೂ ಸಹ ಕೈಜೋಡಿಸಿದಂಥ ಒಂದು ಹೆಮ್ಮೆಯ ಸಮಾಧಾನದ ಅನುಭವ ನಮಗೂ ಸಹ ಆಗುತ್ತೆ. ಶ್ರೀರಾಮಚಂದ್ರ ಚಿತ್ರಕ್ಕಾಗಿ ಮನು ಮತ್ತು ಚಿತ್ರ ಹಾಡಿರುವ ಗೀತೆ.

ಅಪರಿಚಿತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಪಿ ಆರ್ ರಾಮದಾಸ್ ನಾಯ್ಡು ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎಲ್ ವೈದ್ಯನಾಥನ್.

ಇಂದು ವಿಶ್ವ ಪರಿಸರ ದಿನ. ವಿಶ್ವದಲ್ಲಿ ಮಾನವನಿಗೆ ಇರುವಂಥ ಏಕೈಕ ವಾಸಸ್ಥಳ ಅಂದರೆ ಅದು ಈ ಭೂಮಿ. ಪರಿಸರದ ಬಗ್ಗೆ ಕಾಳಜಿ ಪ್ರತಿಯೊಬ್ಬರಿಗೂ ಇರಬೇಕು. ಈ ಭೂಮಿಯ ಬಗೆಗಿನ ಪ್ರೀತಿ ತಾನಾಗಿಯೇ ಸಹಜ ಪ್ರವೃತ್ತಿಯಾಗದ ಹೊರತು ಇದು ಸಾಧ್ಯವಿಲ್ಲ. ಹಸಿವು, ನಿದ್ದೆ, ನೀರಡಿಕೆಯಂತೆ ಇದು ನನ್ನ ವಸ್ತು ಎಂಬಂತೆ ಈ ಭೂಮಿ ನನ್ನದು, ಈ ಮಣ್ಣು ನನ್ನದು ಎಂಬ ಪ್ರೇಮ ಪ್ರತಿಯೊಬ್ಬರಿಗೂ ಇರಬೇಕು. ಇದರ ಸ್ವಚ್ಛತೆ ನನ್ನ ಮನೆಯ ಸ್ವಚ್ಛತೆಯಷ್ಟೇ ಮುಖ್ಯ ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಮೂಡದ ಹೊರತು ಇದು ಸಾಧ್ಯವಿಲ್ಲ. ಆದ್ದರಿಂದ ಮೊದಲು ಇದನ್ನು ನಮ್ಮದಾಗಿಸಿಕೊಳ್ಳೋಣ, ಮನಸಾರೆ ಪ್ರೀತಿಸೋಣ, ನಮ್ಮ ಪರಿಸರವನ್ನು ಸಂರಕ್ಷಿಸೋಣ. ಈ ಭೂಮಿಯ ಭವಿಷ್ಯ ನಮ್ಮೆಲ್ಲರ ಕೈಯಲ್ಲಿ ಇದೆ. ಭೂಮಿಯ ಮೇಲೆ ನಮ್ಮೆಲ್ಲರ ಉಳಿವು, ನಮ್ಮ ಅರಿವು ಮತ್ತು ಅದರ ಬಳಕೆಯ ಮೇಲೆ ಅವಲಂಬಿತವಾಗಿದೆ ಈ ಪರಿಸರ.

ಎಸ್ ವಿ ಪರಮೇಶ್ವರ ಭಟ್ಟ ಅವರ ರಚನೆ. ತಿಳಿಮುಗಿಲ ತೊಟ್ಟಿಲಲ್ಲಿ ಮಲಗಿದ್ದ ಚಂದ್ರನ ಗಾಳಿ ಜೋಗುಳ ಹಾಡಿ ತೂಗುತ್ತಿತ್ತು. ಹಾಡಿದ್ದಾರೆ ಪ್ರೇಮಲತಾ ದಿವಾಕರ್.

ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ನೀರ ಮೇಲಿನ ಲೀಲೆ ನಮ್ಮ ಈ ಜೀವನ ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 9:30 ಇದು ಆಕಾಶವಾಣಿ ಬೆಂಗಳೂರು ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ

0: ಸಮಯ 10 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೈಸೂರು ನಗರವನ್ನು ಪ್ರವಾಸೋದ್ಯಮ ದೃಷ್ಟಿಯಿಂದ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಅಗತ್ಯ ಸಹಕಾರ ನೀಡಲಾಗುವುದು ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮೈಸೂರಿನಲ್ಲಿಂದು ವಿಶ್ವ ಪರಿಸರ ಕಾರ್ಯಕ್ರಮದಲ್ಲಿ ಭರವಸೆ ನೀಡಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಸಿರ್ ಖನಾನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಶಿಸಿರ್ ಅನಾಲ್ ಆಗಮಿಸಿದ್ದು, ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ಭಾರತದ ಆರ್ಥಿಕತೆ 2025-26 ಅಂದಾಜು %7.7 ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ ಎಂದು ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜಿನಲ್ಲಿ ತಿಳಿಸಿದೆ. ಜರ್ಮನಿಯ ತುರಿಂಜಿಯಾ ಪ್ರಾಂತ್ಯದ

ಮಂತ್ರಿಮಂಡಲದ ಮುಖ್ಯಸ್ಥ ಮಾರಿಯೋ ವಾಲ್ಟ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗದ ಜತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಮಾತುಕತೆ ನಡೆಸಿದರು. ಬೆಂಗಳೂರು ಹೊರವಲಯ ಅತ್ತಿಬೆಲೆ ಬಳಿ ಆಯೋಜಿಸಲಾಗಿದ್ದ ಪರಿಸರ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ ವಿ ಖಂಡ್ರೆ ಪ್ರಾಕೃತಿಕ ಸಂಪನ್ಮೂಲ ಹಿತಮಿತವಾಗಿ ಬಳಸಬೇಕು ಹಾಗೂ ಭವಿಷ್ಯದ ಪೀಳಿಗೆಯ ಬಗ್ಗೆ ಕಾಳಜಿ ವಹಿಸಬೇಕೆಂದು ಹೇಳಿದರು. ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ವೃಷಭಾವತಿ ವ್ಯಾಲಿಯಲ್ಲಿ 66 ಕೆವಿ ಸಾಮರ್ಥ್ಯದ ಬೆಸ್ಕಾಂ ವಿದ್ಯುತ್ ಲೈನ್ ಹಾದು ಹೋಗುತ್ತಿದ್ದು ಅದನ್ನು ಮೇಲ್ಭಾಗಕ್ಕೆ ಸ್ಥಳಾಂತರಿಸಲು ಮುಖ್ಯ ಆಯುಕ್ತ

ವಾಗಿ ಬಳಸಬೇಕು ಹಾಗೂ ಭವಿಷ್ಯದ ಪೀಳಿಗೆಯ ಬಗ್ಗೆ ಕಾಳಜಿ ವಹಿಸಬೇಕೆಂದು ಹೇಳಿದರು. ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ವೃಷಭಾವತಿ ವ್ಯಾಲಿಯಲ್ಲಿ 66 ಕೆವಿ ಸಾಮರ್ಥ್ಯದ ಬೆಸ್ಕಾಂ ವಿದ್ಯುತ್ ಲೈನ್ ಹಾದು ಹೋಗುತ್ತಿದ್ದು ಅದನ್ನು ಮೇಲ್ಭಾಗಕ್ಕೆ ಸ್ಥಳಾಂತರಿಸಲು ಮುಖ್ಯ ಆಯುಕ್ತ ಮಹೇಶ್ವರರಾವ್ ಬೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದ ಕೆಲವು ಪ್ರದೇಶಗಳಿಗೆ ಮುಂದಿನ 2-3 ದಿನಗಳಲ್ಲಿ ಮುಂಗಾರು ಆವರಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ 1-2 ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಮುನ್ಸೂಚನೆ ನೀಡಿದೆ. 2026 ವಿಶ್ವ ಯೋಗಾಸನದ ಚಾಂಪಿಯನ್ಶಿಪ್ನಲ್ಲಿ 5 ಚಿನ್ನ ಸೇರಿದಂತೆ ಒಟ್ಟು 6 ಪದಕಗಳನ್ನು ಗೆಲ್ಲುವುದರ ಮೂಲಕ ಭಾರತ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಇತ್ತೀಚೆಗೆ ನಮ್ಮನ್ನು ಅಗಲಿದ ಹಿರಿಯ ಹಿಂದೂಸ್ತಾನಿ ಗಾಯಕಿ ವಿದುಷಿ ಲಲಿತ್ ಜೆ ರಾವ್ ಅವರ ಗಾಯನದ ಧ್ವನಿ ಮುದ್ರಿಕೆಯಲ್ಲಿ ರಾಕ್ ಚಂದ್ರ ಕೌನ್ಸ್ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.